0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಸಮಯ ನನಗೆ ಬೇರೆ, ಇನ್ನೊಬ್ಬರಿಗೆ ಬೇರೆಯಾಗಿರುವುದಿಲ್ಲ. ಅದು ಸದಾ ನಿರಂತರವಾಗಿ ಸಾಗುವ ಪ್ರಕ್ರಿಯೆ. ಈ ಸತ್ಯವನ್ನ ಯಾರು ಅರಿಯುತ್ತಾರೋ ಅವರು ಸಮಯದ ಪ್ರತಿಯೊಂದು ಕ್ಷಣವನ್ನ ಗೌರವಿಸಿ ಆನಂದದಿಂದ ಬದುಕುತ್ತಾರೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 15 ಅಕ್ಟೋಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ ಪ್ರಸಾರವಾಗುತ್ತದೆ. 7:15 to 7:30 ಸಂಸ್ಕೃತಂ ವದಾಮಹ, 7:30 to 8:00 ಭಕ್ತಿಮಯ ಸಕ್ಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ.

0: 4:30 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35
1: ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45
0: ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00
1: ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಯಲಿ ಮನುಧ್ವನಿ 90.4 FM. ಸ್ನೇಹಿತರೆ, ಇಂದು ನಾವು ನವರಾತ್ರಿಯ 5ನೇ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇಂದು ನಾವು ಆರಾಧಿಸುವಂತಹ ತಾಯಿ ಸ್ಕಂದ ಮಾತೆ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯನ ತಾಯಿಯಾದ ಸ್ಕಂದ ಮಾತೆಯನ್ನ. ಸ್ಕಂದ ಮಾತೆ ತಾಯಿಯ ಪ್ರೀತಿ, ಕರುಣೆ ಮತ್ತು ಶಕ್ತಿಯ ಪ್ರತೀಕಗಳಾಗಿದ್ದಾಳೆ. ಹಾಗಾದರೆ ಸ್ಕಂದ ಮಾತೆಯ ದಿವ್ಯ ಸ್ವರೂಪವನ್ನ ಸ್ಮರಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮೊದಲ

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೃಣಧ್ವನಿ 90.4 FM. ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಸ್ಕಂದ ಮಾತೆಯ ರೂಪವನ್ನ ನೋಡಿದ್ರೆ ನಮಗೆ ತಾಯಿಯ ಮಮತೆಯ ಜೊತೆಗೆ ದೈವಿಕ ಶಕ್ತಿಯು ಕೂಡ ಕಾಣಿಸಿಕೊಳ್ಳುತ್ತೆ. ಸಿಂಹದ ಮೇಲೆ ಆಸೀರ್ಣಳಾಗಿರುವಂತಹ ಸ್ಕಂದ ಮಾತೆಗೆ 4 ಕೈಗಳಿವೆ ಎಂದು ವರ್ಣಿಸಲಾಗಿದೆ. 2 ಕೈಗಳಲ್ಲಿ ಕಮಲದ ಹೂಗಳನ್ನ ಹಿಡಿದುಕೊಂಡಿರುತ್ತಾಳೆ, ಹಾಗೆಯೇ 1 ಕೈಯಲ್ಲಿ ಮಗನಾದ ಸ್ಕಂದನನ್ನ ಎತ್ತಿಕೊಂಡಿರುತ್ತಾಳೆ, ಮತ್ತೊಂದು ಕೈಯಿಂದ ಭಕ್ತರಿಗೆ ಆಶೀರ್ವಾದವನ್ನ ನೀಡ್ತಾ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣಧ್ವನಿ 90.4 FM. ಪುರಾಣಗಳ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನ ಉಪಟಳದಿಂದ ದೇವತೆಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿರ್ತಾರೆ. ತಾರಕಾಸುರನನ್ನ ಸಂಹರಿಸಲು ಶಿವನ ಪುತ್ರನಿಂದ ಮಾತ್ರ ಅದು ಸಾಧ್ಯ ಎಂಬ ಒಂದು ವರವಿರುತ್ತೆ. ಆಗ ದೇವತೆಗಳ ಹಿತಕ್ಕಾಗಿ ಶಿವ ಮತ್ತು ಪಾರ್ವತಿಯ ಪುತ್ರನಾಗಿ ಕಾರ್ತಿಕೇಯನ ಜನನವಾಗುತ್ತೆ. ಇದೇ ಈ ದಿನದ ವಿಶೇಷ ಕಾರ್ಯ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ವಣುಧ್ವನಿ 90.4 FM. ಕಾರ್ತಿಕೇಯನ ತಾಯಿಯಾದ ಪಾರ್ವತಿ ದೇವಿಯೇ ಸ್ಕಂದ ಮಾತಾ ಎಂದು ಆರಾಧಿಸಲ್ಪಡುತ್ತಾಳೆ. ಈ ಕಥೆಯು ತಾಯಿಯ ಪಾತ್ರ ಎಷ್ಟು ಮಹತ್ವದ್ದು ಎಂಬುದನ್ನು ನಮಗೆ ತೋರಿಸಿಕೊಡುತ್ತೆ. ಒಂದು ಮಗುವಿನ ಬೆಳವಣಿಗೆಯಲ್ಲಿ ತಾಯಿಯ ಪ್ರೀತಿ, ಮಾರ್ಗದರ್ಶನ, ಆಶೀರ್ವಾದ ಬಹಳ ಮುಖ್ಯವಾಗುತ್ತೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮತ್ತೊಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣುಧ್ವನಿ 90.4 FM ನಲ್ಲಿ. ಸ್ಕಂದ ಮಾತೆಯ ಮತ್ತೊಂದು ವಿಶೇಷತೆ ಏನೆಂದರೆ, ನಾವು ತಾಯಿಯನ್ನ, ದೇವಿಯನ್ನ ತಾಯಿಯ ರೂಪದಲ್ಲಿ ಮಾತ್ರವಲ್ಲದೆ ಶಕ್ತಿಯ ರೂಪದಲ್ಲೂ ಕೂಡ ಕಾಣುತ್ತೇವೆ. ಒಂದು ಕೈಯಲ್ಲಿ ಮಗುವನ್ನ ಹಿಡಿದುಕೊಂಡಿದ್ದರೂ ದುಷ್ಟ ಶಕ್ತಿಗಳನ್ನ ಎದುರಿಸುವ ಧೈರ್ಯ ಮತ್ತು ಶಕ್ತಿಯನ್ನ ಹೊಂದಿರುವ ತಾಯಿಯ ರೂಪವನ್ನ ನಾವಿಲ್ಲಿ ಕಾಣ್ತೀವಿ. ಕಾರ್ಯಕ್ರಮ

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲವರು.
1: ಶರಣರಲ್ಲಿ ಆರ್ಥಿಕ ಚಿಂತನೆಗಳು, ಸಾಮಾಜಿಕವಾಗಿ ಕಾಯಕದಿಂದ ಕಾಸು ಎಂಬ ತತ್ವದಲ್ಲಿ ಶರಣರೆಲ್ಲ ಸದಾ ಕಾಯಕ ನಿರತರಾಗಿದ್ದರು. ದುಡಿದು ಬಂದ ಆದಾಯದಲ್ಲಿ ತಿಂದುಂಡು ಉಳಿದದ್ದು ದಾನ ಧರ್ಮಕ್ಕಾಗಿ ಎಂಬ ಉದಾತ್ತ ಭಾವನೆಯನ್ನು ಇವರೆಲ್ಲ ತಾಳಿದರು. ಕಾಯಕದಲ್ಲಿ ಕೈಲಾಸವಿದೆ ಎಂಬುದರಲ್ಲಿ ವಿಶ್ವಾಸವಿರಿಸಿದ ಶರಣರ ಜೀವನ ಪಾವನವಾಗಿತ್ತು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ ವ್ಯಕ್ತಿ ವಿಕಾಸ ಹೊಂದುವ ಪ್ರಾಮುಖ್ಯತೆಯ ಹಿನ್ನೆಲೆಯಲ್ಲಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ನೀತಿಗೆ ಶರಣ ಸಮೂಹ ಬದ್ಧವಾಗಿತ್ತು. ಅಂತರಂಗ ಬಹಿರಂಗ ಶುದ್ಧಿಯಿಂದ ಕಾಯಕದಲ್ಲಿ ಕೈಲಾಸ ಕಂಡು ಜೀವನವನ್ನು ಪವಿತ್ರಗೊಳಿಸಿದ ಶರಣ ಸಂಕುಲ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಕಾಶಿ ಕಮ್ಮಾರನಾದ, ಬಿಸಿ ಮಡವಾಳನಾದ, ಹಾಸನಕ್ಕೆ ಸಾಲಿಗನಾದ, ವೇದವಿನೋದಿ ಹಾರವನಾದ ಕಾಯಕ ವರ್ತಿಗಳು ಜಾತಿ ಸೂಚಕಗಳಾಗಿ ಅವು ಮುಂದೆ ಜಾತಿ ವ್ಯವಸ್ಥೆಯ ಜಾಲದಲ್ಲಿ ಸಿಲುಕಿದವು. ಆ ಮಾತು ಬೇರೆ. ಆರ್ಥಿಕ ಸಮಾನತೆ, ಸಾಮಾಜಿಕ ನ್ಯಾಯ ತಳ ಸಮುದಾಯದವರಿಗೂ ದೊರಕಲೆಂಬ ಅಪೇಕ್ಷೆಯಂತೆ ವಚನಕ್ಕೆ ಬದ್ಧರಾಗಿ ಕಾಯಕ ನಿರತರಾಗಿ ಅನುಭವ ಮಂಟಪದಲ್ಲಿ ಬದುಕಿನ ಚಿಂತನೆ, ನೈತಿಕ ತಳಹದಿ, ಜೀವನದ ವಿವಿಧ ಮಗ್ಗುಲಿನ ವಿದ್ಯಮಾನಗಳ ಕುರಿತು ವಾದ ವಿವಾದ ವಿಮರ್ಶೆಗಳು, ಸ್ವಾನುಭವದ ಚರ್ಚೆಗಳು ಜರುಗುತ್ತಿದ್ದವು. ಇಲ್ಲಿ ಅಂತಸ್ತು ಮತ್ತು ಲಿಂಗ ತಾರತಮ್ಯಕ್ಕೆ ಅವಕಾಶ ಇರಲಿಲ್ಲ. ಅನುಭವ ಮಂಟಪ ಜನಮಣದ ಕನ್ನಡಿಯಾಗಿತ್ತು. ಸಮಸ್ಯೆಗಳಿಗೆ ಸಮಾಧಾನ ಅಲ್ಲಿ ಸಿಗುತ್ತಿತ್ತು. ಬಡತನದ ನಿವಾರಣೆ, ಉದ್ಯೋಗಿಗಳಿಗೆ ಗೌರವ, ಹಣ ಕೂಡಿಡುವುದಕ್ಕೆ ಕಡಿವಾಣ, ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲೆಂಬ ವಿನೀತ ಭಾವದ ಸ್ಫುರಣೆ, ಕಾಯಕನಿಷ್ಠೆ ಮೊದಲಾದವು ಶರಣರು ಇರಿಸಿದ ಆದರ್ಶಗಳಾಗಿದ್ದವು. ಸಮಾಜದಲ್ಲಿ ಆರ್ಥಿಕ ಸಮಾನತೆ ಮತ್ತು ನೈತಿಕತೆ ತರುವಲ್ಲಿ ಶರಣರು ಶ್ರಮಿಸಿದರು. ದೈಹಿಕ ಸೌಖ್ಯದ ಅಧ್ಯಯನವೇ ಅರ್ಥಶಾಸ್ತ್ರ ಕೆನಾನ ವಾಕ್ಯ ಆಗಿದೆ. ನಿತ್ಯದ ಸಾಮಾನ್ಯ ಬದುಕಿನ ವ್ಯವಹಾರವನ್ನು ಅಭ್ಯಾಸ ಮಾಡುವುದು ಈ ಶಾಸ್ತ್ರದ ಕೆಲಸವಾಗಿದೆ. ಆದಾಯದ ಗಳಿಕೆ ಹಾಗೂ ಅದನ್ನು ಮಾಡುವ ವೆಚ್ಚದ ವಿವರವನ್ನು ವಿವೇಚಿಸುವ ಕೆಲಸ ಅರ್ಥಶಾಸ್ತ್ರದ್ದಾಗಿದೆ. ಆದರೆ ಶರಣ ಸಂಕುಲ ತಮ್ಮ ಕಾಯಕ ಸಂಸ್ಕೃತಿಯಲ್ಲಿ ಅಹೈಕ ಸುಖದೊಂದಿಗೆ ಪಾರಮಾರ್ಥಿಕ ಸೌಖ್ಯವನ್ನು ಪಡೆಯುತ್ತಿದ್ದರೆಂಬುದು ವಿಶೇಷವಾದುದು. ಕೂಡಿಟ್ಟು ಗಳಿಸುವ ಧನದತ್ತ ಶರಣರು ಮನಸ್ಸು ಮಾಡಲಿಲ್ಲ. ಅಗತ್ಯಕ್ಕಿಂತ ಹೆಚ್ಚಿನ ಗಳಿಕೆ ಅದು ಪಾಪದ ಹಣವೆಂದು ಭಾವಿಸುತ್ತಿದ್ದರು. ಬಿಜ್ಜಡನ ಆಳ್ವಿಕೆಯಲ್ಲಿ ಲಂಚ ತಿನ್ನುವ ಅಧಿಕಾರಿಗಳನ್ನು ಕನ್ನಾರಿ ಕಂಡ ಅಣ್ಣ ಬಸವಣ್ಣನವರು ತಮ್ಮ ವಿರೋಧ ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಇದರಿಂದ ರಾಜ್ಯದ ಬೊಕ್ಕಸದ ಹಣ ಸೋರಿ ಹೋಗದೆ ರಾಜ್ಯ ಅಭಿವೃದ್ಧಿಗೆ ಇದು ಸಹಕಾರಿಯಾಗಿತ್ತು. ಪರಸ್ತ್ರೀ ಪರಧನಕ್ಕೆ ಅಂಜಿ ನಡೆದಾಗ ಸುಂದರ, ಶಾಂತಿ ಹಾಗೂ ಸಮಾನತೆಯ ಸಮೃದ್ಧ ನಾಡನ್ನು ಕಟ್ಟಲು ಸಾಧ್ಯವಾಗುತ್ತದೆ. ಕಾಯಕ ಯಾವುದಾದರೇನು, ಈ ಕೆಲಸದಲ್ಲಿ ನಿಷ್ಠೆ ಇರುವುದು ಮಹತ್ವದ್ದಾಗಿದೆ. ಕೆಲಸದಲ್ಲಿ ಯಾವುದೇ ತಾರತಮ್ಯ ತಾರದು. ಕೆಳಸ್ತರದಿಂದ ಮೇಲ್ವರ್ಗದವರಿಗೆ ಎಲ್ಲ ಕಸುಬುದಾರರು ತಮ್ಮ ಕಾಯಕದಲ್ಲಿ ನಿರತರಾಗಿ ಅನ್ನ ಮತ್ತು ಜ್ಞಾನ ದಾಸೋಹಿಗಳಾಗಿ ತಮ್ಮ ಜನ್ಮ ಸಾರ್ಥಕಗೊಳಿಸಿದರು. ಶ್ರಮ ಸಂಸ್ಕೃತಿಯಲ್ಲಿ ಸಗ್ಗವನ್ನು ಕಂಡಿದ್ದರು. ಸೂಳೆ ಶಂಕವೇ ಹಾದರ ಕಾಯಕದ ಗಂಗಮ್ಮಳಂತ ಅನೇಕ ಪತಿತ ಮಹಿಳೆಯರು ಶರಣರು ಉನ್ನತ ಸ್ಥಾನ ನೀಡಿದರು. ಕೆಳಸ್ತರದಿಂದ ಬಂದದ್ದ ಅಮುಗೆ ರಾಮಯ್ಯ, ರಾಯಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಕನ್ನಡಿ ಕಾಯಕ ರೇವಮ್ಮ, ಕದಿರೆ ದೇವಮ್ಮ, ಹಡಪದ ಲಿಂಗಮ್ಮ ಮೊದಲಾದವರು ಶರಣ ಶರಣೆಯರು ತಮ್ಮ ಕಾಯಕದ ಮೂಲಕ ಬದುಕನ್ನು ಅರ್ಥಪೂರ್ಣವಾಗಿಸಿದರು. ಲಂಚ ವಂಚನೆಗೆ ಕೈಯಾಣದ ಭಾಷೆ, ಬಟ್ಟೆಯನ್ನು ಹೊನ್ನು ವಸ್ತು ಬಿದ್ದಿದ್ದಡೆ ಕೈಮುಟ್ಟಿ ಎತ್ತಿದ್ದರೆ ಆದಡೆ ಅಯ್ಯ ನಿಮ್ಮನೆ ನೀವಿಕ್ಕಿದ ಭಕ್ಷ್ಯೊಳಗೆ ಇಪ್ಪನೆಯ ಪ್ರಸ್ತುತದ ಭ್ರಷ್ಟ ವ್ಯವಸ್ಥೆಯಲ್ಲಿ ಹಣ ಒಂದೆಡೆ ಶೇಖರಣೆಗೊಂಡ ಒಂದು ಕಪ್ಪು ಹಣವಾಗಿ ಆರ್ಥಿಕ ಸಮಾನತೆ ಎಂಬ ಮಾತು ಇದು ಹೀನ ಅರ್ಥಹೀನವಾಗುತ್ತದೆ. ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಸ್ವಾರ್ಥ ಮನಸ್ಸುಗಳು ಇಂದು ಪಾಪಾಸು ಕಳಿಯಾಗಿ ವ್ಯಾಪಕವಾಗಿ ಬೆಳೆಯುತ್ತಿವೆ. ಶರಣಿ ಸತ್ಯಕ್ಕ ಇವಳ ವಂಚನದಲ್ಲಿ ವಂಚನೆ ಮಾಡದೆ, ಲಂಚಕ್ಕೆ ಕೈ ನೀಡದೆ, ಒಬ್ಬರ ಮನಸ್ಸಿಗೆ ನೋವು ಮಾಡಿದ ಅಕ್ರಮ ಗಳಿಕೆ ಅವನತಿಗೆ ಮೂಲವಾಗುತ್ತದೆ ಎಂಬ ಅರ್ಥ ಸೂಚ್ಯವಾಗಿ ನಿರೂಪಿತವಾಗಿದೆ. ಅತಿಯಾಸಿಗೆ ಬೀಳದೆ ದುಡಿದು ತಿನ್ನುವ ಹಾಗೂ ಹಂಚಿ ಉಣ್ಣುವ ಸಹೃದಯತೆ, ಸಮಾನತೆ ಮತ್ತು ನೆಮ್ಮದಿ ಇರುವುದನ್ನು ಶರಣರು ಬಲವಾಗಿ ನಂಬಿದ್ದರು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ ಕಾರ್ಯಕ್ರಮ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

0: ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಮನಸ್ಸನ್ನು ನಿಯಂತ್ರಿಸೋದು ಹೇಗೆ, ಅದಾದಮೇಲೆ ಅಷ್ಟಾಂಗ ಯೋಗ ಒಂದು ಮಾರ್ಗ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಅಂತ ಶ್ರೀಕೃಷ್ಣ ಹೇಳುತ್ತಾರೆ. ಅಷ್ಟಾಂಗ ಯೋಗ ಯಾವುದೆಲ್ಲ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದಿಷ್ಟು ಅಷ್ಟಾಂಗ ಯೋಗ ಪದ್ಧತಿ. ಪತಂಜಲಿ ಯೋಗ ಸೂತ್ರ ಕೂಡ ಇದನ್ನು ಹೇಳುತ್ತದೆ. ಸೊ ಯಮ ಅಂದರೆ ಹೇಗೆ ನಾವು ಕೆಲವೊಂದು ನಿಷೇಧಗಳು, ನಿಯಮ ಅಂದರೆ ಕೆಲವೊಂದನ್ನು ಪಾಲಿಸಬೇಕಾಗಿರುವಂಥದ್ದು, ಯುಕ್ತಾಹಾರ ವಿಹಾರಸ್ಯ. ಅದಾದಮೇಲೆ ಆಸನ ಅಂದರೆ ದೈಹಿಕ ವ್ಯಾಯಾಮ, ಪ್ರಾಣಾಯಾಮ ಅಂದರೆ ಉಸಿರಾಟದ ನಿಯಂತ್ರಣ ಅಥವಾ ಉಸಿರಾಟದ ಎಕ್ಸೈಸನ್ನು ಮಾಡುವಂಥದ್ದು, ಪ್ರತ್ಯಾಹಾರ ಅಂದರೆ ಇಂದ್ರಿಯ ನಿಗ್ರಹವನ್ನು ಮಾಡುವಂಥದ್ದು, ಧಾರಣ ಅಂದರೆ ಭಗವಂತನಲ್ಲಿ ಏಕಾಗ್ರ ಚಿತ್ತನಾಗಿ ನಮ್ಮ ಮನಸ್ಸನ್ನು ನಿಲ್ಲಿಸುವಂಥದ್ದು, ಧ್ಯಾನ ಮಾಡುವಂಥದ್ದು, ಭಗವಂತನಲ್ಲಿ ಸಮಾಧಿ ಸಂಪೂರ್ಣವಾಗಿ ಭಗವಂತನಲ್ಲಿ ನಮ್ಮ ಪ್ರಜ್ಞೆಯನ್ನು ಲೀನವಾಗಿಸುವಂಥದ್ದು. ಸೊ ಇದಿಷ್ಟು ಅಷ್ಟಾಂಗ ಯೋಗದ ಮಾರ್ಗಗಳು ಅಂತ ಶ್ರೀಕೃಷ್ಣ ಹೇಳುತ್ತಾರೆ. ಸೊ ಹೇಗೆ ಯೋಗಾಭ್ಯಾಸದಿಂದ ಯೋಗಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೆ ಒಳಪಡಿಸಿ ಯಾವುದೇ ಐಹಿಕ ಬಯಕೆಗಳಿಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದಾಗ ಆತನನ್ನು ಯೋಗದಲ್ಲಿ ವ್ಯವಸ್ಥಿತನಾಗಿರುವನೆಂದು ಹೇಳುತ್ತಾರೆ. ಗಾಳಿ ಬೀಸದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಹಾಗೆ ಮನಸ್ಸನ್ನು ನಿಯಂತ್ರಿಸಿರುವ ಆಧ್ಯಾತ್ಮವಾದಿಯು ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿರುತ್ತಾನೆ. ಯಥಾ ದೀಪೋ ನಿವಾತಸ್ಥು ನಿಂಗತೆ ಸೋಪಮಾಸ್ಮೃತ ಯೋಗಿನೋ ಯಥ ಚಿತ್ತಸ್ಯ ಯುಂಜಿತೋ ಯೋಗಮಾತ್ಮನಃ. ಸೊ ಗಾಳಿ ಬೀಸಿದ ಸ್ಥಳದಲ್ಲಿ ದೀಪ ಹೇಗೆ ನಿಶ್ಚಲವಾಗಿರುತ್ತೋ ಹಾಗೆ ಮನಸ್ಸನ್ನು ಕೂಡ ನಿಯಂತ್ರಿಸಬೇಕು ಅಂತವನು ಆಧ್ಯಾತ್ಮಿಕ ಧ್ಯಾನದಲ್ಲಿ, ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿರುತ್ತಾನೆ ಅಂತೇಳಿ. ಸಮಾಧಿ ಎಂದು ಕರೆಯುವ ಪರಿಪೂರ್ಣತೆಯ ಹಂತದಲ್ಲಿ ಮನಸ್ಸು ಯೋಗಾಭ್ಯಾಸದಿಂದ ಇಹಲೋಕದ ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗದಂತೆ ನಿರ್ಬಂಧದಲ್ಲಿ ಇರುತ್ತದೆ. ಈ ಪರಿಪೂರ್ಣತೆಯ ಲಕ್ಷಣವೆಂದರೆ ಶುದ್ಧ ಮನಸ್ಸಿನಿಂದ ಆತ್ಮವನ್ನು ಕಾಣುವ ಶಕ್ತಿ ಮತ್ತು ಆತ್ಮನಲ್ಲಿ ಆಸ್ವಾದಿಸಿ ಸಂತೋಷ ಪಡುವ ಶಕ್ತಿ. ಈ ಆನಂದ ಸ್ಥಿತಿಯಲ್ಲಿ ಮನುಷ್ಯನು ದಿವ್ಯ ಇಂದ್ರಿಯಗಳ ಮೂಲಕ ಸಾಧಿಸಿದ ಅಮಿತ ಅಲೌಕಿಕ ಸುಖದಲ್ಲಿ ಇರುತ್ತಾನೆ, ನೆಲೆಯಾಗಿರುತ್ತಾನೆ. ಹೀಗೆ ನೆಲೆಯನ್ನು ಪಡೆದವನು ಸತ್ಯವನ್ನು ಬಿಡುವುದೇ ಇಲ್ಲ. ಇದನ್ನು ಪಡೆದ ನಂತರ ಇದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಎಂದು ಯೋಚಿಸುತ್ತಾನೆ. ಇಂತಹ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತನಾಗುವುದಿಲ್ಲ. ಅಹಿಕ ಸಂಪರ್ಕದಿಂದ ಆಗುವ ಎಲ್ಲ ದುಃಖಗಳಿಂದ ವಾಸ್ತವವಾದ ಸ್ವಾತಂತ್ರ್ಯವೆಂದರೆ ಇದೇನೆ. ಸೊ ಯೋಗಾಭ್ಯಾಸದಿಂದ ಮನುಷ್ಯ ಕ್ರಮೇಣ ಅಹಿಕ ಕಲ್ಪನೆಗಳಿಂದ ದೂರವಾಗ್ತಾನೆ. ಯೋಗ ತತ್ವದ ಮುಖ್ಯ ಲಕ್ಷಣವೇ ಅದು. ಸೊ ಇದರ ನಂತರ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ. ಅಂದರೆ ಅಲೌಕಿಕ ಮನಸ್ಸು ಮತ್ತು ಬುದ್ಧಿಶಕ್ತಿಗಳಿಂದ ಯೋಗಿಯು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಸೊ ಇದರಲ್ಲಿ ಯಾವ ಥರ ಅವನು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಕಾಣುತ್ತಾನೆ? ಯೋಗಾಭ್ಯಾಸಕ್ಕೆ ಬಹುಮಟ್ಟಿಗೆ ಪತಂಜಲಿ ಪದ್ಧತಿಯ ತತ್ವಗಳೇ ಆಧಾರ. ಸೊ ಯೋಗದ ಉದ್ದೇಶ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವುದೇ ಆಗಿದೆ. ಅಷ್ಟಾಂಗ ಯೋಗದ ಉದ್ದೇಶ ಕೂಡ ಅದೇ ಆಗಿದೆ ಅಂತ ಹೇಳಲಾಗುತ್ತೆ. ಸೊ ಯೋಗ ಅಂದ್ರೇ ಅರ್ಥ ಹಾಗೇನೆ. ಸೊ ಯೂನಿಯನ್, ನಮ್ಮ ಮತ್ತು ಭಗವಂತನ ಪ್ರಜ್ಞೆಯ ಜೊತೆ ಅದು ಒಂದಾಗುವಂಥದ್ದು, ಅದನ್ನೇ ಯೋಗ ಅಂತ ಹೇಳಲಾಗುತ್ತೆ. ಆದರೆ ತುಂಬ ಜನರು ಯೋಗವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಹೆಸರಾಂತ ಯೋಗ ಗುರು ಒಬ್ಬರು ತಮ್ಮ ಅಂದರೆ ಅವರು ಇಂಟರ್ನ್ಯಾಷನಲ್ ಯೋಗ ಗುರು ಆಗಿದ್ದರು. ಅವ್ರು ಹೇಳ್ತಾ ಇದ್ರು, ನನ್ನಲ್ಲಿಗೆ ಯೋಗವನ್ನು ಕಲಿಯೋದಕ್ಕೆ ಬರುವವರೆಲ್ಲ ಯೋಗ ಅಂದರೆ ಏನು ತಿಳ್ಕೊಂಡಿರ್ತಾರೆ? ಆರೋಗ್ಯವನ್ನು ವೃದ್ಧಿಸೋದಕ್ಕೆ ಇರುವಂಥದ್ದು, ಅಥವಾ ಕೇವಲ ಆಯಸ್ಸನ್ನು ವೃದ್ಧಿಸಿ ಇರುವಂಥದ್ದು, ಅಥವಾ ಇನ್ನಷ್ಟು ಅಂದರೆ ಹೇಗೆ ನಾವು ಇಂದ್ರಿಯ ತೃಪ್ತಿಯನ್ನು ಮಾಡೋದಕ್ಕೆ ಅದನ್ನ ನಾವು ಉಪಯೋಗಿಸುವಂಥದ್ದು, ಈ ಥರ ಕೆಲವರು ಯೋಗ ಅಂದರೆ ಕೆಲವರು ತಪ್ಪಾಗಿ ತಿಳ್ಕೊಳ್ತಾರೆ. ಆದರೆ ಯೋಗದ ನಿಜವಾದ ಉದ್ದೇಶ ಏನನ್ನು ಹೇಳುತ್ತೆ? ಸೊ ಯೋಗದ ಕೊನೆಯ ನಾಲ್ಕು, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ನಾಲ್ಕು ಅಂಶಗಳು ಭಗವಂತನ ಜೊತೆ ಕನೆಕ್ಟ್ ಆಗುವುದನ್ನೇ ಹೇಳುತ್ತದೆ. ಸೊ ಅವರು ಹೇಳಿದರು, ಆದ್ದರಿಂದ ಜನರಿಗೆ ಗೊತ್ತೇ ಇಲ್ಲ ನಿಜವಾದ ಯೋಗದ ಉದ್ದೇಶ ಏನು ಅಂತೇಳಿ. ಆದ್ದರಿಂದ ನಾನು ದ ಕೋರ್ ಯೋಗ ಅಂತ ಪುಸ್ತಕವೊಂದನ್ನು ನಾನು ಬರೀತೀನಿ. ಪ್ರಪತ್ತಿ ಅಂದರೆ ಯೋಗದ ಉದ್ದೇಶ, ಅಷ್ಟಾಂಗ ಯೋಗದ ಉದ್ದೇಶ ಕೊನೆಗೆ ವಿಷ್ಣುವಿನ ಜೊತೆ ಕನೆಕ್ಟ್ ಆಗುವುದು ಅನ್ನೋದನ್ನು ನಾನು ಅದರಲ್ಲಿ ಬರೀತೀನಿ ಅಂತೇಳಿ ಅವರೊಂದು ಆ ಪುಸ್ತಕವನ್ನು ಬರೆದಿದ್ದರು, ಕೋರ್ ಯೋಗ ಅಂತೇಳಿ. ಸೊ ಯೋಗದ ಉದ್ದೇಶ ಭಗವಂತನ ಜೊತೆ ಕನೆಕ್ಟ್ ಆಗುವುದೇ ಆಗಿದೆ. ಆದರೆ ಜನರು ಏನು ತಿಳ್ಕೊಳ್ತಾರೆ? ಯೋಗ ಅಂದರೆ ಕೇವಲ ದೈಹಿಕ ವ್ಯಾಯಾಮ ಅಂತೇಳಿ. ಅದು ಒಂದು ಭಾಗ ಅಷ್ಟೇ ಅಷ್ಟಾಂಗ ಯೋಗದ್ದು. ಒಂದು ಬಾರಿ ಪ್ರಭುಪಾದರು ಗಂಗಾ ನದಿಯನ್ನು ದಾಟೋದಕ್ಕಿಂತ ಗಂಗಾ ನದಿಯ ತಟದಲ್ಲಿ ಅವರು ನಿಂತಿದ್ದರು, ದೋಣಿಗಾಗಿ ಕಾಯ್ತಾ ಇದ್ದರು. ಇದು 100 ವರ್ಷಗಳ ಹಿಂದಿನ ಕತೆ. ಸೊ ಆಗ ಅಷ್ಟಾಂಗ ಯೋಗದಲ್ಲಿ ಸಿದ್ಧಿಯನ್ನು ಪಡೆದಿರುವಂಥ ಯೋಗಿಯೊಬ್ಬ ಅವರ ಪಕ್ಕದಲ್ಲಿ ನಿಂತಿದ್ದ. ಅವನು ಪ್ರಭುಪಾದ್ರ ಹತ್ರ ಹೇಳುತ್ತಾನೆ, ಪ್ರಭುಪಾದರೆ ನಾನು ಈಗ ನಿಮಗೆ 2 ನಿಮಿಷದಲ್ಲಿ ಈ ನದಿಯನ್ನು ದಾಟಿ ನಾನು ತೋರಿಸಬಲ್ಲೆ, ನಾನು ನೀರಿನ ಮೇಲೆ ನಡೆದಾಡಬಲ್ಲೆ, ಗಾಳಿಯಲ್ಲಿ ನಾನು ತೇಲಾಡಬಲ್ಲೆ, ಆ ಥರ ಸಿದ್ಧಿಯನ್ನು ನಾನು ಪಡೆದುಕೊಂಡಿದ್ದೇನೆ ಅಂತೇಳಿ ಪ್ರಭುಪಾದರು ಕೇಳ್ತಾರೆ ಅವನಿಗೆ. ಓಹೋ ಹೌದಾ, 2 ವರ್ಷಗಳಿಂದ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ ಇದನ್ನು ಅಂಥೇಳಿ. ಆಗ ಅವನು ಹೇಳ್ತಾನೆ, ಇದನ್ನು ನಾನೊಂದು 30 ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ, ಇದನ್ನು ಈ 30 ವರ್ಷಗಳ ಅಭ್ಯಾಸದ ನಂತರ ನಾನು ಈ ಒಂದು ಇದನ್ನು ನಾನು ನೈಪುಣ್ಯತೆಯನ್ನು ನಾನು ಪಡೆದಿದ್ದೀನಿ, ಈ ಒಂದು ಸಿದ್ಧಿಯನ್ನು ನಾನು ಪಡೆದಿದ್ದೀನಿ ಅಂತ ಅವನು ಹೇಳ್ತಾನೆ. ಸೊ ಪ್ರಭುಪಾದರು ಹೇಳ್ತಾರೆ, ನಾನು ಈಗ ದೋಣಿ ಬಂದರೆ ಕೇವಲ 2 ರೂಪಾಯಿ ಕೊಟ್ಟು ನದಿಯನ್ನು ದಾಟಿಬಿಡ್ತೀನಿ. 30 ವರ್ಷವನ್ನು ವ್ಯರ್ಥ ಅಂದರೆ 30 ವರ್ಷ ಕಳೆದು ಬಿಟ್ಟು ಅದನ್ನು ಅಷ್ಟೊಂದು 30 ವರ್ಷದ ಕಾಲ ನಿಮ್ಮ ಜೀವನದ ಅಮೂಲ್ಯ ಒಂದು ಸಮಯವನ್ನು ಇದಕ್ಕೋಸ್ಕರ ಕಳೆದು ನೀವು ಕೇವಲ ನೀರಿನ ಮೇಲೆ ನಡೆದಾಡೋದನ್ನು ಗಾಳಿಯಲ್ಲಿ ತೆರಳಾಡೋದನ್ನು ಕಲಿತಿದ್ದೀರಾ? ನಿಜವಾಗಲೂ ಯೋಗದ ಉದ್ದೇಶ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವಂಥದ್ದು. ಆದರೆ ಯೋಗವನ್ನು ಅಷ್ಟಾಂಗ ಯೋಗದ ಮಾರ್ಗದಲ್ಲಿ ಬಂದು ಅದರ ನಿಜವಾದ ಉದ್ದೇಶ ತಿಳಿದುಕೊಳ್ಳಿಲ್ಲ ಅಂದರೆ, ಕೇವಲ ಅದನ್ನು ಸಿದ್ಧಿಗೋಸ್ಕರ ಬಳಸಿದರೆ ಅದರಿಂದ ಏನು ಪ್ರಯೋಜನ ಬಂತು? ಮತ್ತೆ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ತಿರುಗುವುದಂತೂ ತಪ್ಪುವುದಿಲ್ಲ. ಸೊ ಯೋಗವನ್ನು ಮಾಡಿ ಕೂಡ ಅದರ ನಿಜವಾದ ಉದ್ದೇಶ ಏನಂತ ಗೊತ್ತಿಲ್ಲದಿದ್ದರೆ ಕೇವಲ ಮತ್ತೆ ಇಲ್ಲಿ ಅಂದರೆ ಜಸ್ಟ್ ಹುಟ್ಟಿ ಸಾಯೋದನ್ನೇ ಸಾಧಿಸಿದ ಹಾಗೆ ಆಗುತ್ತದೆ ಅಂಥೇಳಿ. ಸೊ ಆದ್ದರಿಂದ ಯೋಗದ ಉದ್ದೇಶ ಕೂಡ ಭಗವಂತನ ಜೊತೆ ಕನೆಕ್ಟ್ ಆಗುವುದನ್ನೇ ಹೇಳುತ್ತದೆ. ಸೊ ಈಗ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಅಷ್ಟಾಂಗ ಯೋಗದ ಮಾರ್ಗವನ್ನು ವಿವರಿಸುತ್ತಾರೆ. ಹೇಗೆ ಇದೆ ಅಷ್ಟಾಂಗ ಯೋಗ, ಯಾವ ಥರ, ಯಾರು ಇಲ್ಲದಿರುವಂಥ ಸ್ಥಳಕ್ಕೆ ಹೋಗಿ ಏಕಾಂತವಾದ ಸ್ಥಳಕ್ಕೆ ಹೋಗಬೇಕು, ಅದಾದಮೇಲೆ ನೆಲದ ಮೇಲೆ ದರ್ಭಿಯನ್ನು ಇಟ್ಟು ಅದನ್ನು ಜಿಂಕೆಯ ಚರ್ಮ ಮತ್ತು ಮೃದುವಾದ ಬಟ್ಟೆಯಿಂದ ಮುಚ್ಚಬೇಕು. ಸೊ ಈಗ ಜಿಂಕೆಯ ಚರ್ಮದಿಂದ ಮುಚ್ಚಬೇಕಂದ್ರೆ ಯಾಕಂದರೆ ಈ ಸರಿಸೃಪಗಳು ಹರಿದಾಡುವಂಥದ್ದು ಯಾವುದು ಕೂಡ ಬರಲ್ಲ ಅಂಥೇಳಿ. ಸೊ ಪೀಠವು ಭಾಳ ಎತ್ತರವಾಗಿ ಇರಬಾರ್ದು, ತಗ್ಗಾಗಿಯೂ ಇರಬಾರ್ದು. ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ, ನಿರ್ಭಯವಾಗಿ, ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ಭಗವಂತನನ್ನೇ ಧ್ಯಾನ ಮಾಡಬೇಕು. ಸೊ ಇದೆಲ್ಲ ಮಾಡೋದಕ್ಕೆ ಸಾಧ್ಯನಾ ನಮ್ಮಂಥವರಿಗೆ, ವಿಶೇಷವಾಗಿ ಈ ಕಲಿಯುಗದ ಜನರಿಗೆ? ಕಾಡಿಗೆ ಹೋಗಿ ಕುಳಿತುಕೊಂಡು ಧ್ಯಾನ ಮಾಡುವಂಥದ್ದು, ಸೊ ನಮ್ಮಂಥವ್ರಿಗೆ ಇದು ಹೇಗೆ ಸಾಧ್ಯ? ಇದೆಲ್ಲ ಮಾಡೋದಕ್ಕಾಗತ್ತಾ? ಇದು ನಮಗೆ ಅಂದರೆ ಟ್ರೈ ಮಾಡ್ತೀವಂದರೆ ಕೂಡ ಇದು ಸಾಧ್ಯ ಆಗುತ್ತಾ? ಖಂಡಿತವಾಗಲೂ. ಅರ್ಜುನ ಏನು ಹೇಳ್ತಾನೆ ಇದರ ಬಗ್ಗೆ? ಸೊ ಅರ್ಜುನ ಏಕಾಗ್ರತೆಗೆ ಹೆಸರುವಾಸಿಯಾದವನು ಅಲ್ವಾ? ದ್ರೋಣಾಚಾರ್ಯರ ಪ್ರಿಯ ಶಿಷ್ಯ ಅರ್ಜುನ, ಗುಡಾಕೇಶ ಅಂತ ಅರ್ಜುನನಿಗೆ ಹೆಸರು. ನಿದ್ರೆಯನ್ನೇ ಗೆದ್ದವನು ಅರ್ಜುನ. ದ್ರೋಣಾಚಾರ್ಯರು ಕಲಿಸಿರುವಂಥ ಶಸ್ತ್ರ ವಿದ್ಯಾಭ್ಯಾಸವನ್ನು ಹಗಲು ರಾತ್ರಿ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದ ಅರ್ಜುನನ ಈ ಪ್ರಾಮಾಣಿಕತೆಯನ್ನು, ಇದರಲ್ಲಿರುವಂಥ ಅವನ ಆಸಕ್ತಿಯನ್ನು, ಅವನ ಒಂದು ದೃಢತೆಯನ್ನು ಎಲ್ಲವನ್ನು ನೋಡಿರುವಂಥ ದ್ರೋಣಾಚಾರ್ಯರು ಅವರು ತುಂಬ ಸಂತೋಷ ಪಡ್ತಾರೆ. ನಿನ್ನನ್ನು ನಾನು ಪ್ರಪಂಚದಲ್ಲೇ ಉತ್ತಮ ನಾನು ಬಿಲ್ಗಾರನಾಗಿ ಮಾಡ್ತೇನೆ ಅಂತ ಅವ್ರು ಹೇಳ್ತಾರೆ. ಅದಾದಮೇಲೆ ಎಲ್ಲ ಯುದ್ಧ ವಿದ್ಯೆಯನ್ನು, ಎಲ್ಲ ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿದ ನಂತರ ದ್ರೋಣಾಚಾರ್ಯರು ಒಂದು ಪರೀಕ್ಷೆಯನ್ನು ಇಡುತ್ತಾರೆ. ಕೃತಕವಾದ ಒಂದು ಪಕ್ಷಿಯನ್ನು ತಯಾರಿಸಿ ಅದನ್ನು ಒಂದು ಅವರು ಮರದ ಇದರ ಮೇಲೆ ಇಟ್ಟು ಹೇಳ್ತಾರೆ, ಈ ಪಕ್ಷಿಯ ಅಕ್ಷಿಗೆ ನೀವು ಬಾಣವನ್ನು ಬಿಡಬೇಕು, ಆದರೆ ಪಕ್ಷಿ ಕೆಳಗಡೆ ಬೀಳಬಾರ್ದು, ಪಕ್ಷಿಯ ಅಕ್ಷಿಯ ಮೂಲಕ ಬಾಣ ಹಾದು ಹೋಗಬೇಕು ಅಂತೇಳಿ. ಹಾಗೆ ಎಲ್ಲರ ಹತ್ರ ಒಬ್ಬೊಬ್ಬರಾಗಿ ಬರ್ತಾರೆ, ಯಾರು ಕೂಡ ಸರಿಯಾದ ಗುರಿಯನ್ನು ಇಡೋದಕ್ಕೆ ಆಗೋದಿಲ್ಲ, ಕೌರವರಾಗಲಿ ಪಾಂಡವರಾಗಲಿ. ಕೊನೆಗೆ ಅರ್ಜುನ ಬರ್ತಾನೆ. ಸೊ ಉಳಿದವರಿಗೆಲ್ಲ ಮರ ಕಾಣ್ತದೆ, ಪಕ್ಷಿ ಕಾಣ್ತದೆ, ಎಲೆ ಕಾಣ್ತದೆ, ಏನೇನೆಲ್ಲ ಹೇಳ್ತಾರೆ, ಆದರೆ ಅರ್ಜುನನನ್ನು ಕರೀತಾರೆ. ಅರ್ಜುನನಿಗೆ ಅರ್ಜುನ ಹೇಳ್ತಾನೆ, ಸೊ ಯಾವುದೀಗ ನಿನ್ನ ಗುರಿ ಅಂತ ಹೇಳಿದಾಗ, ಪಕ್ಷಿಯ ಅಕ್ಷಿಯಲ್ಲದೆ ಬೇರೇನು ಕಾಣದು ಗುರುಗಳೇ ಅಂತ ಅರ್ಜುನ ಹೇಳ್ತಾನೆ. ಸೊ ಅವನ ಏಕಾಗ್ರತೆ ಹೇಗಿತ್ತಂದರೆ ಅವನಿಗೆ ಬೇರೆ ಯಾವುದು ಕಾಣ್ತಾ ಇರಲಿಲ್ಲ, ಅವನ ಗುರಿಯೊಂದೇ ಕಾಣ್ತಾ ಇತ್ತು. ಹಾಗೆ ಅರ್ಜುನ ಪಕ್ಷಿಯ ಅಕ್ಷಿಗೆ ಬಾಣವನ್ನು ಬಿಟ್ಟು ಪಕ್ಷಿ ಕೆಳಗಡೆ ಬೀಳದಾಗೆ ಬಾಣ ಹಾದು ಹೋಗೋ ಥರ ಮಾಡ್ತಾನೆ. ಅಂಥ ಏಕಾಗ್ರತೆಗೆ ಹೆಸರುವಾಸಿಯಾಗಿರುವಂಥ ಅರ್ಜುನ, ಶಿವನಿಂದ ಮೆಚ್ಚುಗೆಯನ್ನು ಪಡೆದು ಪಶುಪತಾಸ್ತ್ರವನ್ನು ಪಡೆದಿರುವಂಥ ಅರ್ಜುನ ಹೇಳ್ತಾನೆ, ಈಗ ನೀನು ತಿಳಿಸಿರುವಂತಹ ಈ ಅಷ್ಟಾಂಗ ಯೋಗ ಪದ್ಧತಿಯು ಸಹಿಸಲಸಾಧ್ಯವಾದದ್ದು, ತುಂಬ ಕಷ್ಟ, ಇದನ್ನು ಮಾಡೋದು ಸಾಧ್ಯನೇ ಇಲ್ಲ ಅಂತ ಅರ್ಜುನ ಹೇಳ್ತಾನೆ. ಹೇಗೆ ಕಾಡಿಗೆ ಹೋಗಿ ಕುಳಿತುಕೊಂಡು ತಪಸ್ಸನ್ನು ಮಾಡುವಂಥದ್ದು, ಸೊ ಇದೆಲ್ಲ ಸಾಧ್ಯ ಇಲ್ಲದಿರುವಂತಹ ಕೆಲಸ ಅನ್ನುವಂಥದ್ದನ್ನು ಇಲ್ಲಿ ಅರ್ಜುನ ಹೇಳ್ತಾನೆ. ಏನು ಹೇಳ್ತಾನೆ ಅರ್ಜುನ ಅನ್ನೋದನ್ನು ನಾವು ನಾಳಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಅಗ್ನಿದಗ್ಧಕರ್ಮಾಣಂ
1: ತಮಾಹು ಪಂಡಿತಂ ಬುಧಾಃ
0: ತಮಾಹು ಪಂಡಿತಂ ಬುಧಾಃ
1: ತ್ಯಕ್ತ್ವಾ ಕರ್ಮಫಲಾಸಂಗಂ
0: ತ್ಯಕ್ತ್ವಾ ಕರ್ಮಫಲಾಸಂಗಂ
1: ನಿತ್ಯತೃಪ್ತೋ ನಿರಾಶ್ರಯಃ
0: ನಿತ್ಯತೃಪ್ತೋ ನಿರಾಶ್ರಯಃ
1: ಕರ್ಮಣ್ಯಭಿಪ್ರವೃತ್ತೋಪಿ
0: ಕರ್ಮಣ್ಯಭಿಪ್ರವೃತ್ತೋಪಿ
1: ನೈವ ಕಿಂಚಿತ್ ಕರೋತಿ ಸಹ
0: ನೈವ ಕಿಂಚಿತ್ ಕರೋತಿ ಸಹ
1: ಶ್ಲೋಕ ಪಠನಂ ಸಮಾಪ್ತಂ. ಶ್ವಃ ಪುನರ್ಮಿಲಾಮಃ. ಶಾಂತಿ ಮಂತ್ರಂ ವದಾಮಃ. ಅನಂತರಂ ಕಾರ್ಯಕ್ರಮಸ್ಯ ಸಮಾಪ್ತಿಃ ಭವತಿ. ದುರ್ಜನಃ ಸಜ್ಜನೋ ಭೂಯಾತ್.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी पाहू. आर बाला सरस्वती देवी तमिळ व तेलुगू चित्रपटातील गायिका व अभिनेत्री यांची आज पुण्यतिथी. पंकज धीर हिंदी चित्रपट आणि दूरदर्शन अभिनेते महाभारत मालिकेतील कर्णाच्या भूमिकेमुळे लोकप्रिय झालेले यांची पुण्यतिथी आज. मधुमती भारतीय नृत्यांगना आणि अभिनेत्री, हिंदी मराठी पंजाबी तसेच इतर भाषातील चित्रपटांमध्ये नृत्यामध्ये प्रसिद्ध असणारी यांची पुण्यतिथी आजच आहे. वैशाली टक्कर भारतीय अभिनेत्री यांची पुण्यतिथी आजच्याच दिवशी. जितेंद्र शास्त्री भारतीय अभिनेते, के मुरारी भारतीय चित्रपट निर्माते यांची पुण्यतिथी आजच आहे. ना स इनामदार प्रसिद्ध ऐतिहासिक कादंबरीकार यांची पुण्यतिथी आजच्याच दिवशी. वसंत सबनीस लेखक व पटकथाकार यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही ऐकत रमण धोनी 90.4 FM KLE कनसू. नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆ

0: PCPNDT कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है।
1: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी।
2: और अब आज के समाचार पत्रों की सुर्खियों के साथ हैं वैष्णवी।
3: धन्यवाद फरहत। केंद्रीय कैबिनेट द्वारा दिल्ली से पहले रेलवे कर्मचारियों को तोहफा देने का समाचार कई अखबारों की सुर्खी बनी है। राजस्थान पत्रिका लिखता है, रेलवे कर्मियों को 78 दिन का बोनस, दिव्यांगों को जन्म से मिलेगी पेंशन। अमेरिका में वर्क परमिट खत्म तो 540 दिन का एक्सटेंशन नहीं, नवभारत टाइम्स सहित कई अखबारों की सुर्खी है। छठ पर बिहार जाने वालों की राह आसान करेगी 3 विशेष ट्रेनें, अमर उजाला की खबर है। दैनिक भास्कर ने श्रीनगर लेह राष्ट्रीय राजमार्ग पर जोजिला दर्रे की तस्वीर दी है।
2: धन्यवाद वैष्णवी। अंत में मुख्य समाचार एक बार फिर। प्रधानमंत्री नरेंद्र मोदी आज लद्दाख में लगभग 3,350 करोड़ रुपए की 5 प्रमुख विकास परियोजनाओं का शुभारंभ करेंगे। हरियाणा, पंजाब, दिल्ली, केरलम, तमिलनाडु और पुदुचेरी में तेज बारिश की संभावना। इसके साथ ही समाचार प्रभात का ये अंक समाप्त हुआ। नमस्कार।
4: और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणुधुनी 90.4 FM के एलई कनसु।
5: ಭಾರತ ಬಂದ ಮತ್ತು ನಮ್ಮ ಸಂಪ್ರದಾಯದ ಸತ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮಧು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ. ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ ನಾರಾಯಣ್ ಗಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
6: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ಎಲ್ಲ ಕೇಳಿ ವೇಣುದನಿ ಕೇಳುಗರಿಗೆ ವೈದ್ಯೆ ಉಮಾ ಶೆಟ್ಟಿ, ಅಸೋಸಿಯೇಟ್ ಪ್ರೊಫೆಸರ್ ಕೇಲಿಯ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾನು ವೈದ್ಯೆ ಉಮಾ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ಮೊಂದಿಗೆ ಮಕ್ಕಳಲ್ಲಿ ಆರೋಗ್ಯಕರವಾದ ಅಭ್ಯಾಸಗಳು ಯಾವ

ಅನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ. ಯಾವುದೇ ಆರೋಗ್ಯಕರವಾದ ಅಭ್ಯಾಸವಾಗಿರಬಹುದು, ಆಹಾರಕ್ಕಾದರೂ ಆಗಿರ್ಬೋದು ಅಥವಾ ದೈಹಿಕ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಅಭ್ಯಾಸವಾಗಿರ್ಬೋದು, ಅದೆಲ್ಲವೂ ಒಂದೇ ರಾತ್ರಿಯಲ್ಲಿ ರೂಢಿ ಮಾಡಿಸಿಕೊಳ್ಳುವುದು ಕಷ್ಟ. ಆದ್ದರಿಂದ ಅವುಗಳನ್ನು ಮೊದಲು ದಿನಚರಿಯಾಗಿ ಅನುಸರಿಸಿಕೊಂಡು ಅವುಗಳನ್ನು ಒಂದು ಜೀವನದ ಭಾಗವನ್ನಾಗಿ ಅಳವಡಿಸಿಕೊಳ್ಳಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದೇ? ಅದಕ್ಕೋಸ್ಕರ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರವಾದ ಆಹಾರದ ಬಗ್ಗೆ ಅವರಿಗೆ ತಿಳಿ ಹೇಳಬೇಕು, ದೈಹಿಕ ಚಟುವಟಿಕೆಯ ಬಗ್ಗೆ ತಿಳಿ ಹೇಳಬೇಕು. ಆಹಾರಕ್ಕೆ ಅಥವಾ ಊಟಕ್ಕೆ ಸಂಬಂಧಿಸಿದ ಆರೋಗ್ಯಕರವಾದ ಹವ್ಯಾಸಗಳು ಅಥವಾ ಅಭ್ಯಾಸಗಳು ಯಾವುದನ್ನು ನೋಡುವನು. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಚಿಕ್ಕ ಮಕ್ಕಳು ಹಿರಿಯರನ್ನು, ತಂದೆ ತಾಯಿಯನ್ನು, ಕುಟುಂಬದ ಎಲ್ಲ ಸದಸ್ಯರು, ಅಜ್ಜ ಅಜ್ಜಿ ಎಲ್ಲರನ್ನು ಅನುಕರಣೆ ಮಾಡುತ್ತಾರೆ. ಆದ್ದರಿಂದ ಉತ್ತಮವಾದ ಆರೋಗ್ಯಕರವಾದ ಆಹಾರವನ್ನು ಸೇವಿಸಲು ಮೊದಲನೆಯದಾಗಿ ತಂದೆ ತಾಯಿ, ಕುಟುಂಬದ ಸದಸ್ಯರು ರೂಢಿಸಿಕೊಳ್ಳಬೇಕು. ಅದನ್ನು ನೋಡಿ ಚಿಕ್ಕ ಮಕ್ಕಳು ಕೂಡ ಅದನ್ನು ಕಲಿಯುತ್ತಾರೆ. ತುಂಬ ಸಂಶೋಧನೆ ಅಂದರೆ ರಿಸರ್ಚ್ ಸ್ಟಡಿಗಳು ಹೇಳುತ್ತವೆ, ತಮ್ಮ ಹೆತ್ತವರು ಮತ್ತು ಇತರ ಕುಟುಂಬ ಸದಸ್ಯರು ಮೊದಲು ಈ ಕೆಲಸಗಳನ್ನು ಮಾಡುವುದನ್ನು ನೋಡಿದರೆ ಮಕ್ಕಳು ಕೂಡ ಆರೋಗ್ಯಕರ ಆಹಾರವನ್ನು ತಿನ್ನಲು ಮತ್ತು ಸಕ್ರಿಯವಾಗಿರಲು ಹೆಚ್ಚು ಇಷ್ಟಪಡುತ್ತಾರೆ ಎಂದು ಸಂಶೋಧನೆಗಳು ತಿಳಿ ಹೇಳಿವೆ. ಊಟದ ವಿಷಯ ಬಂದಾಗ ಕುಟುಂಬದ ಎಲ್ಲ ಸದಸ್ಯರು ಒಗ್ಗೂಡಿ ದಿನಕ್ಕೆ ಒಮ್ಮೆಯಾದರೂ ಮನೆಯಲ್ಲಿ ನಿಯಮಿತವಾಗಿ ಆರೋಗ್ಯಕರವಾದ ಊಟವನ್ನು ಸೇವಿಸಬೇಕು. ಸಂಜೆ ಊಟದ ನಂತರ ಅಥವಾ ವಾರದ ನಿರ್ದಿಷ್ಟ ದಿನಗಳಲ್ಲಿ ಊಟ ಆದ ನಂತರ ಒಟ್ಟಿಗೆ ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು, ಅಂದರೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡುವುದರ ಜೊತೆಗೆ ವಾಕಿಂಗನ್ನು ಊಟ ಆದ ನಂತರ ಯಾಕೆ ಮಾಡಬೇಕೆಂಬುದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಅಂದಹಾಗೆ ಸರ್ವಜ್ಞರ ಹೇಳಿದ ಪ್ರಕಾರ ಉಂಡು 100 ಅಡಿ ಇಟ್ಟು ಗಂಡಭುಜ ಮೇಲ್ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ, ಅಂದರೆ ಊಟ ಆದ ಮೇಲೆ 100 ಹೆಜ್ಜೆಗಳನ್ನು ಇಟ್ಟು ನಂತರ ಗಂಡಭುಜ ಅಂದರೆ ಬಲಭುಜವನ್ನು ಮೇಲೆ ಮಾಡಿ ಮಲಗಿದರೆ ಅಂಥ ವ್ಯಕ್ತಿಗಳಿಗೆ ವೈದ್ಯರ ಅವಶ್ಯಕತೆಯೇ ಇರೋದಿಲ್ಲ. ಈ ರೀತಿ ಮಕ್ಕಳಿಗೆ ವಾಕಿಂಗ್ ಆಗಲಿ ಅಥವಾ ಉತ್ತಮವಾದ ಆರೋಗ್ಯಕರದ ಆಹಾರದ ಇಂಪಾರ್ಟೆನ್ಸನ್ನು ನಾವು ಮಕ್ಕಳಲ್ಲಿ ಹೇಳಬೇಕು. ಅದರಿಂದ ಮಕ್ಕಳು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಅದನ್ನು ತಮ್ಮ ದಿನಚರಿಯ ಒಂದು ಭಾಗವನ್ನಾಗಿಸಿಕೊಳ್ಳುತ್ತಾರೆ. ಪ್ರೋಟೀನ್ ಆಹಾರಗಳಾದಂಥ ಹಾಲು, ಮೊಟ್ಟೆಗಳ ಸೇವನೆ ಮಾಡಬೇಕು. ಕೊಬ್ಬಿನ ಅಂಶವನ್ನು ನೀಡತಕ್ಕಂತಹ ಪಾಲಕ್ನಂತಹ ಸೊಪ್ಪುಗಳ ಸೇವನೆ ಮಾಡಬೇಕು. ಗಜ್ಜರಿ, ಅದರಲ್ಲಿ ವಿಟಮಿನ್ ಎ, ಅದು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾದದ್ದು. ನಾರಿನ ಅಂಶ ಹೆಚ್ಚಾಗಿರ್ತಕ್ಕಂಥ ನುಗ್ಗೆಕಾಯಿ, ಹೀರೆಕಾಯಿ ಇಂತಹ ಪದಾರ್ಥಗಳ ಸೇವನೆ ಮಾಡಬೇಕು. ಇಂತಹ ಪದಾರ್ಥಗಳ ಸೇವನೆಯಿಂದ ಮಲಬದ್ಧತೆ ನಿವಾರಣೆ ಆಗುತ್ತದೆ. ಇದೆಲ್ಲವನ್ನು ಮಕ್ಕಳಿಗೂ ಕೂಡ ನಾವು ತಿಳಿಸಬೇಕು. ಇದರಿಂದ ಮಕ್ಕಳಿಗೆ ಆಹಾರದಲ್ಲಿ ರುಚಿ ಆಗಿರಬಹುದು ಅಥವಾ ಆಸಕ್ತಿ ಹೆಚ್ಚಿಸಿಕೊಂಡು ಅವರು ಅದನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ. ಮನೆಯಲ್ಲಿ ತಯಾರಿಸಿದಂತಹ ತಾಜಾ ಆಹಾರದ ಸೇವನೆಯನ್ನು ಎಲ್ಲರೂ ಮಾಡಬೇಕು. ಈ ಬದಲಾವಣೆಗಳನ್ನು ಹಂತ ಹಂತವಾಗಿ ಅವುಗಳನ್ನು ರೂಢಿಸಿಕೊಂಡಲ್ಲಿ ದೀರ್ಘಾವಧಿಯ ಸಮಯದಲ್ಲಿ ಈ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಳ್ಳಲು ಚಿಕ್ಕ ಮಕ್ಕಳು ಯಶಸ್ವಿಯಾಗುತ್ತವೆ. ಈ ಆಹಾರ ಪದ್ಧತಿಗಳ ಜೊತೆಗೆ ಯಾವ ಆಹಾರದಲ್ಲಿ ಯಾವ ಪ್ರೋಟೀನ್ ಇದೆ, ಯಾವ ವಿಟಾಮಿನ್ಸ್ಗಳಿದೆ ಅದನ್ನೆಲ್ಲವನ್ನು ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಾಪುರದಲ್ಲಿ ಇರ್ತಕ್ಕಂಥ ಇಲ್ಲಿ ನೀವು ಚಿಕ್ಕ ಮಕ್ಕಳ ವಿಭಾಗಕ್ಕೆ ವಿಸಿಟ್ ಕೊಟ್ಟಾಗ ನಿಮಗೆ ಅಲ್ಲಿ ಇವುಗಳನ್ನೆಲ್ಲ ತಿಳಿಸಿಕೊಡಲಾಗುತ್ತದೆ. ಕೆಲವೊಂದು ಮಕ್ಕಳಿಗೆ ಗುರಿಗಳನ್ನು ಹೇಳಿಕೊಡಬೇಕು. ದೈಹಿಕ ಚಟುವಟಿಕೆಗಳ ಬಗ್ಗೆ, ಹೊರಾಂಗಣ ಆಟಗಳ ಬಗ್ಗೆ ಅವರಿಗೆ ಅದರ ವಿಷಯವನ್ನು ನಾವು ತಿಳಿಸಿಕೊಡಬೇಕು. ದೂರದರ್ಶನ ಆಗಿರಲಿ, ಕಂಪ್ಯೂಟರ್ಗಳಾಗಿರಲಿ, ಮೊಬೈಲ್ಗಳ ಬಳಕೆಯನ್ನು ನಾವು ಕಡಿತಗೊಳಿಸಬೇಕು. ನಾವು ಹೇಳಿದಂತಹ ಉತ್ತಮವಾದ ಮಿತವಾದ ಆಹಾರವನ್ನು ಹಿತವಾಗಿ ಮಿತವಾಗಿ ಸೇವಿಸಿದಾಗ ಮಕ್ಕಳು, ನಾವು ತಂದೆ ತಾಯಿಯಾದವರು ಖುಷಿ ಪಟ್ಟು ಅವರಿಗೆ ಚಿಕ್ಕ ಪುಟ್ಟ ಗಿಫ್ಟ್ಗಳನ್ನು ನೀಡಬೇಕು. ಇದರಿಂದ ಅವರು ಆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ. ಊಟದ ಸಮಯದಲ್ಲಿ ತಿಂಡಿ, ಯಾವುದೇ ತಿಂಡಿ ತಿನಿಸುಗಳನ್ನು ಅವರಿಗೆ ನೀಡಬಾರದು. ಯಾವುದೇ ತರಹದ ತಿಂಡಿ ತಿನಿಸುಗಳು ಊಟದಿಂದ ಕನಿಷ್ಠ 1 ಗಂಟೆ ದೂರದಲ್ಲಿರಬೇಕು. ಚಿಕ್ಕ ಮಕ್ಕಳಿಗೆ ದಿನಕ್ಕೆ 2-3 ತಿಂಡಿಗಳು ಸಾಕಾಗುತ್ತವೆ. ಯಾವಾಗಲೂ ಊಟವನ್ನು ಊಟದ ಕೋಣೆ ಅಥವಾ ಅಡುಗೆ ಮನೆಯಲ್ಲೇ ಮಾಡಬೇಕು. ಕಂಪ್ಯೂಟರ್ ಆಗಲಿ, ದೂರದರ್ಶನಗಳಾಗಲಿ ಅಥವಾ ಮೊಬೈಲ್ಗಳ ಬಳಕೆಯನ್ನು ಊಟದ ಸಮಯದಲ್ಲಿ ಮಾಡಬಾರದು. ಈ ರೀತಿ ಮಗುವಿಗೆ ಸಮತೋಲಿತ ಆರೋಗ್ಯಕರವಾದ ಆಹಾರವನ್ನು ನಾವು ನೀಡುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅವರಿಗೆ ಪ್ರತಿದಿನ 5 ಬಾರಿಯಾದರೂ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನೀಡಬೇಕು. ಕೊಬ್ಬಿನ ಅಂಶಗಳಿರತಕ್ಕಂತಹ ಬೇಕರಿ ಪದಾರ್ಥಗಳನ್ನು ಕಡಿಮೆಯಾಗಿ ನೀಡಬೇಕು. ಮಕ್ಕಳನ್ನು ನಾವು ಸಕ್ರಿಯವಾಗಿ ಇರಬೇಕು. ಕುಟುಂಬದ ಇತರ ಸದಸ್ಯರು ಸಹ ಸಕ್ರಿಯವಾಗಿರುವಾಗ ಮಕ್ಕಳು ಹೆಚ್ಚು ಸಕ್ರಿಯವಾಗಿರಲು ಬಯಸುತ್ತಾರೆ. ನಮ್ಮ ಕುಟುಂಬದ ದಿನಚರಿಯಲ್ಲಿ ಹಂತ ಹಂತವಾಗಿ ದೈಹಿಕ ಚಟುವಟಿಕೆಗಳನ್ನು

ನಿರ್ಮಿಸುವ ಮಾರ್ಗಗಳನ್ನು ಅಳವಡಿಸಿಕೊಳ್ಳಬೇಕು. ಅಂದರೆ ಕುಟುಂಬದ ಸಮೇತರಾಗಿ ವಾರದಲ್ಲಿ 3 ದಿನ ಅಥವಾ ಕನಿಷ್ಠ ಪಕ್ಷ 1 ದಿನ ಆದರೂ ಕುಟುಂಬ ಸಮೇತ ಹೊರಗಡೆ ಹೋಗಿ ಅವರ ಜೊತೆ ನಾವು ನಿಗದಿತ ಸಮಯವನ್ನು ಕಳೆಯಬೇಕು. ಇತರ ಮಕ್ಕಳೊಂದಿಗೆ ಹೊರಗಡೆ ಆಟವಾಡಲು ಪ್ರೋತ್ಸಾಹಿಸಬೇಕು. ಆದರೆ ಆಟ ಆಡುತ್ತಿರುವಾಗ ಆಡುತ್ತಿರುವ ಸ್ಥಳದ ಸುರಕ್ಷತೆ ಬಗ್ಗೆ ತಂದೆ ತಾಯಿಯಾದವರು ಅದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ರೀತಿ ಮಕ್ಕಳಲ್ಲಿ ನಾವು ದೈಹಿಕ ಚಟುವಟಿಕೆ ಮತ್ತು ಸಮತೋಲಿತ ಆರೋಗ್ಯಕರವಾದ ಆಹಾರಗಳನ್ನು ನೀಡಿದಾಗ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಹೆಚ್ಚಿನ ವಿಷಯಕ್ಕಾಗಿ ಅಂದರೆ ಯಾವ ರೀತಿಯ ಆಹಾರ ವಿಹಾರ ಪದ್ಧತಿಗಳನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳಲು ನೀವು ಕೇಳಿಯ ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಗೆ ಒಮ್ಮೆ ವಿಸಿಟ್ ನೀಡಿದಾಗ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ವಂದನೆಗಳು.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM. KLE ಕನಸು ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHS.

0: ಗ್ಲೋಬಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. ಎನ್ಐಎಚ್, ಐಸಿಎಂಆರ್ ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣಧ್ವನಿ 90.4 ಎಫ್ಎಂ. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಪವಿತ್ರ ದಿನಗಳಲ್ಲಿ ನವ ದುರ್ಗೆಯ ಒಂದೊಂದು ರೂಪವನ್ನ ಆರಾಧಿಸುತ್ತಾ ತಾಯಿಯ ಮಹಿಮೆ ಹಾಗೂ ವೈಶಿಷ್ಟ್ಯತೆಗಳನ್ನ ತಿಳಿದುಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇಂದು ನವರಾತ್ರಿಯ 5ನೆಯ ದಿನ. ಈ ದಿನ ಆರಾಧಿಸಲ್ಪಡುವ ದೇವಿಯ ರೂಪ ಸ್ಕಂದಮಾತಾ ದೇವಿ. ಹಾಗಾದರೆ ಸ್ಕಂದಮಾತಾ ದೇವಿಯ ರೂಪದ ವಿಶೇಷತೆಗಳೇನು, ಆಕೆಯ ಆರಾಧನೆಯ ಮಹತ್ವವೇನು, ನವರಾತ್ರಿಯ 5ನೆಯ ದಿನ ತಾಯಿಯನ್ನ ಪೂಜಿಸುವುದರ ಹಿಂದಿರುವ ಪೌರಾಣಿಕ ಕಥೆಯೇನು, ಈ ಎಲ್ಲ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶಾರದಾ ತೇಲಿಯವರು.
1: ಕೇಳುವರೆಲ್ಲರಿಗೂ ಶಾರದಾ ತೇಲಿ ಮಾಡುವ ನಮಸ್ಕಾರಗಳು. ನನ್ನ ಹೆಸರು ಶಾರದಾ ತೇಲಿ, ನಾನು ಗೃಹಿಣಿ. ನನ್ನ ಶಿಕ್ಷಣ BA/BEd MA ಆಗಿದೆ. ನಾ ಹುಟ್ಟಿ ಬೆಳೆದಿದ್ದು ಜಮಖಂಡಿಯಲ್ಲಿ, ಅಂದರೆ ನಮ್ಮ ತಾಯಿಯ ಅಣ್ಣನಾದ ಸಿದ್ದರಾಮ್ ಜಂಬಿಗಿಯವರ ಮನೆಯಲ್ಲಿನೇ ನಾ ಹುಟ್ಟಿ ಬೆಳೆದಿದ್ದು. ನನ್ನ ಎಜುಕೇಷನ್ ಅದು ಎಲ್ಲ ಅಲ್ಲೇ ಆಗಿರೋದು. ನನ್ನ ಮದುವೆ ಮಾಡಿ ಕೊಡುಮಠನೂ ಅವ್ರ ಮನೆಯಲ್ಲಿನೇ ನಾನು ಬೆಳೆದೆ. ಮದುವೆ ಆದ ತಕ್ಷಣನೇ ನಮ್ಮದು ಮನೆಯವರು ವಿಠಲ್ ತೇಲಿ ಅಂಥೇಳಿ ಅಡ್ವೊಕೇಟ್ ಇದ್ದಾರೆ ಹೈಕೋರ್ಟ್ ಧಾರವಾಡ. ನಾನು BEd ಮುಗಿಸಿದ 2 ವರ್ಷಕ್ಕೆ ನಾನು ಶಿಕ್ಷಕಿಯಾಗಿ ನೇಮಕಗೊಂಡಿದ್ದೆ. ಜಮಖಂಡಿಯಲ್ಲಿ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ನಲ್ಲಿ 2 ವರ್ಷ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಈಗ ಮದುವೆ ಆದ ನಂತರ ನಮ್ಮ ಯಜಮಾನರು ನಂಗೆ ಇಲ್ಲ ನೀ ಏನು ಜಾಬ್ ಮಾಡೋದು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಈಗ ನಾನು ಮನೆಯಲ್ಲಿನೇ ಗೃಹಿಣಿಯಾಗಿ ಇದ್ದೇನೆ. ನನಗೆ 2 ಮಕ್ಕಳಿದ್ದಾರೆ. ಮೊದಲನೇ ಮಗ ವಿನಾಯಕ್ ತೇಲಿ ಅಂಥೇಳಿ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಎರಡನೇ ಮಗಳು ಸಾನ್ವಿ ತೇಲಿ ಅಂಥೇಳಿ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಸಂಜಯ್ ಗೋಡಾವತ್ ಇಂಟರ್ನ್ಯಾಷನಲ್ ಸ್ಕೂಲ್. ನಾ ಈಗ ಮನೆಯಲ್ಲಿ ಗೃಹಿಣಿ. ನನ್ನ ಹಾಬೀಸ್ ಅಂದರೆ ನಾನು ವಿಧ ವಿಧವಾದ ಅಂದರೆ ಥರಥರವಾದ ಅಡುಗೆಗಳನ್ನು ಮಾಡ್ತೀನಿ ಮತ್ತು ಅಡುಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ನನಗೆ ಹಲವಾರು ಬಹುಮಾನಗಳು ಬಂದಿದ್ದವು. ಈಗ ನವರಾತ್ರಿ ಇರೋದರಿಂದ ತಾಯಿ ನವದುರ್ಗೆಯ ಬಗ್ಗೆ ನನಗೆ ತಿಳಿದದ್ದನ್ನು ನಾ ತಿಳ್ಕೊಂಡಿದ್ದ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಮಾಡಿದ್ದೀನಿ. ಅದಕ್ಕೆ ನಾವು ಈಗ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಗಣಪತಿಗೆ ವಂದನೆ ಮಾಡಿ ಗಣಪತಿಯನ್ನ ಪೂಜಿಸಿ ಮಾಡುವುದು ವಾಡಿಕೆ ಇದೆ. ಅಂದರೆ ಮೊದಲ ಪೂಜೆಗೆ ಅಧಿಪತಿಯಾದ ಗಣಪತಿಗೆ ವಂದಿಸುತ್ತಾ ನಾನು ನವದುರ್ಗೆಯ ನವ ಅವತಾರಗಳ ಬಗ್ಗೆ ನಿಮ್ಮಿಂದ ಹೇಳಬೇಕಂತ ಹೇಳಿ ಇಚ್ಛಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಗಣೇಶನನ್ನು ನೆನಪಿಸಿಕೊಳ್ಳೋಣ. ಗಣೇಶನ ಪಂಚರತ್ನ

ಶ್ರೀ ಗಣೇಶ ಪಂಚರತ್ನ ಸ್ತೋತ್ರಂ ಸಂಪೂರ್ಣಂ. ಈಗ ತಾಯಿ ನವರಾತ್ರಿಯ ನವದುರ್ಗೆಯ ಸಹಸ್ರನಾಮಾವಳಿಯನ್ನ ಮೊದಲು ಪಠಿಸೋಣ. ನಂತರ ತಾಯಿಯ ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀದೇವಿಯ ನಾಮಾವಳಿ. ಓಂ ಶ್ರೀ ಗ್ರೀಂಕಾರ್ಯೈ ನಮ ವಾನೈ ನಮ, ಓಂ ಶ್ರೀ ಕಲ್ಯಾಣೈ ನಮ, ಓಂ ಶ್ರೀ ದುರ್ಗಾಯೈ ನಮ, ಓಂ ಶ್ರೀ ರುದ್ರಾಯೈ ನಮ, ಓಂ ಶ್ರೀ ರಮ್ಯಾಯೈ ನಮಃ, ಓಂ ಶ್ರೀ ಓಂಕಾರ ರೂಪಿಣ್ಯೈ ನಮ, ಓಂ ಶ್ರೀ ಗಂಧಾನ್ಯೈ ನಮ, ಓಂ ಶ್ರೀ ಗಾನಪ್ರಿತ್ಯಾಯೈ ನಮ, ಓಂ ಶ್ರೀ ಐಂಕಲಾ ಮಾನಿನ್ಯೈ ನಮ, ಓಂ ಶ್ರೀ ಮಹಾಮಾಯೈ ನಮ, ಓಂ ಶ್ರೀ ಮಾತಂಗಿನ್ಯೈ ನಮ, ಓಂ ಶ್ರೀ ಕ್ಲಿಂಕೈಲೈ ನಮ, ಓಂ ಶ್ರೀ ವರನ್ಯಾಯೈ ನಮಃ, ಓಂ ಶ್ರೀ ಸೌಕ ರಾಸಾಧಾಯಿನ್ಯೈ ನಮ, ಓಂ ಶ್ರೀ ಶರ್ವಾಣ್ಯೈ ನಮ, ಓಂ ಶ್ರೀ ಶಾರದೈ ನಮ, ಓಂ ಶ್ರೀ ಸತ್ಯಾಯೈ ನಮ, ಓಂ ಶ್ರೀ ಕೌಂಕವಚಾಯೈ ನಮ, ಓಂ ಶ್ರೀ ಮುಖ್ಯ ಮಾತ್ರೇ ಭವ ದೇವತಾಯೈ ನಮ, ಓಂ ಶ್ರೀ ದೈವೈ ನಮ, ಓಂ ಶ್ರೀ ಕ್ಲಿಂಕಾರಿಣ್ಯೈ ನಮ, ಓಂ ಶ್ರೀ ವಿದ್ಯಾಂಗೈ ನಮ, ಓಂ ಶ್ರೀ ಮಾತೃಕಾಯೈ ನಮ, ಓಂ ಶ್ರೀ ಮಾನಾಯೈ ನಮ, ಓಂ ಶ್ರೀ ಶಾಕಾರ್ಯೈ ನಮ, ಓಂ ಶ್ರೀ ಈಶಾನ್ಯೈ ನಮ, ಓಂ ಶ್ರೀ ಗಿರಿಜಾಯೈ ನಮ, ಓಂ ಶ್ರೀ ಗಿರ್ವಾನ ಪೂಜಿತಾಯೈ ನಮ, ಓಂ ಶ್ರೀ ಗೌರೈ ನಮ, ಓಂ ಶ್ರೀ ಗುಹಜನ್ನಿನ್ಯೈ ನಮ, ಓಂ ಶ್ರೀ ಪರಮಾನಂದ ಬಿಂದು ಮಂದಿರಾಯೈ ನಮ, ಓಂ ಶ್ರೀ ಮನೋಭುಜ ಹಂಸಾಯೈ ನಮ, ಓಂ ಶ್ರೀ ವರಧಾಯೈ ನಮ, ಓಂ ಶ್ರೀ ವೈಭವವಾಯೈ ನಮ, ಓಂ ಶ್ರೀ ನಿತ್ಯ ಮುಕ್ತಿಯೈ ನಮ, ಓಂ ಶ್ರೀ ನಿರ್ಮಲಾಯೈ ನಮ, ಓಂ ಶ್ರೀ ನಿರಾವರಣಾಯೈ ನಮ, ಓಂ ಶ್ರೀ ಶಿವಾಯೈ ನಮ, ಓಂ ಶ್ರೀ ಕಾಂತಾಯೈ ನಮ, ಓಂ ಶ್ರೀ ಶಾಂತಾಯೈ ನಮ, ಓಂ ಶ್ರೀ ಧರಣ್ಯೈ ನಮ, ಓಂ ಶ್ರೀ ಧರ್ಮಾನುಗುತ್ತಿ ನಮ, ಓಂ ಶ್ರೀ ಸಾವಿತ್ರ್ಯೈ ನಮ, ಓಂ ಶ್ರೀ ಗಾಯತ್ರ್ಯೈ ನಮ, ಓಂ ಶ್ರೀ ವಿರುಜಾಯೈ ನಮ, ಓಂ ಶ್ರೀ ವಿಶ್ವಮಾತ್ಮಕಾಯೈ ನಮ, ಓಂ ಶ್ರೀ ವಿದೂತ ಪಾಪ ವೃಥಾಯೈ ನಮ, ಓಂ ಶ್ರೀ ಶರಣ್ಹಿತಾಯೈ ನಮ, ಓಂ ಶ್ರೀ ಸರ್ವ ಮಂಗಲಾಯೈ ನಮ, ಓಂ ಶ್ರೀ ಸಚ್ಚಿದಾನಂದೈ ನಮ, ಓಂ ಶ್ರೀ ವರಸುಧಾಕಾರಿಣ್ಯೈ ನಮ, ಓಂ ಶ್ರೀ ಚಂದೈ ನಮ, ಓಂ ಶ್ರೀ ಚೌಡೇಶ್ವರ್ಯೈ ನಮ, ಓಂ ಶ್ರೀ ಚತುರಾಯೈ ನಮ, ಓಂ ಶ್ರೀ ಕಾಳೈ ನಮ, ಓಂ ಶ್ರೀ ಕೌಮಾರ್ಯೈ ನಮ, ಓಂ ಶ್ರೀ ಕುಂಡಲೈ ನಮ, ಓಂ ಶ್ರೀ ಕುಟಿಲಾಯೈ ನಮ, ಓಂ ಶ್ರೀ ಬಾಲಾಯೈ ನಮ, ಓಂ ಶ್ರೀ ಭೈರವೇ ನಮ, ಓಂ ಶ್ರೀ ಭಾವನೈ ನಮ, ಓಂ ಶ್ರೀ ಚಾಮುಂಡೈ ನಮ, ಓಂ ಶ್ರೀ ಮೂಲಾಧಾರಾಯ ನಮ, ಓಂ ಶ್ರೀ ಮನುವಂದಾಯೈ ನಮ, ಓಂ ಶ್ರೀ ಮುನಿಪೂಜಾಯೈ ನಮ, ಓಂ ಶ್ರೀ ಪಿಂಡಾಂಡ ಮಾಯಾಯೈ ನಮ, ಓಂ ಶ್ರೀ ಚಂಡಿಕಾಯೈ ನಮ, ಓಂ ಶ್ರೀ ಮಂಡಲತ್ರಯ ನೀಳಯೈ ನಮ, ಓಂ ಶ್ರೀ ದಂಡಿಜಯಾಯೈ ನಮ, ಓಂ ಶ್ರೀ ದುರ್ಗಾಯೈ ನಮ, ಓಂ ಶ್ರೀ ಮಣಿಕುಂಡಲಾಯೈ ನಮ, ಓಂ ಶ್ರೀ ಮಹೇಶ್ವರ್ಯೈ ನಮ, ಓಂ ಶ್ರೀ ಮನೋನ್ಮನ್ಯೈ ನಮ, ಓಂ ಶ್ರೀ ಜಗನ್ಮಾತ್ರೈ ನಮ, ಓಂ ಶ್ರೀ ಖಂಡ ಶಶಿ ಮಂಡನಾಯೈ ನಮ, ಓಂ ಶ್ರೀ ಮೃಂಡಾನ್ಯೈ ನಮ, ಓಂ ಶ್ರೀ ಪಾರ್ವತೈ ನಮ, ಓಂ ಶ್ರೀ ಪರಮ ಚಂಡಿಕ ಮೂರ್ತಿಯೈ ನಮ, ಓಂ ಶ್ರೀ ವಿಮಿಲಾಯೈ ನಮ, ಓಂ ಶ್ರೀ ವಿಖ್ಯಾತ ತಾಯೈ ನಮ, ಓಂ ಶ್ರೀ ಮಧುವತ್ತೈ ನಮ, ಓಂ ಶ್ರೀ ಮುಖ ಮಹನೀಯಾಯೈ ನಮ, ಓಂ ಶ್ರೀ ಸಮಂತೇ ನಮ.

ఓం శ్రీ సూలలితాయే నమః, ఓం శ్రీ హేమవత్తే నమః, ఓం శ్రీ భావై నమః, ఓం శ్రీ భోర్గార్ధర్యే నమః, ఓం శ్రీ కమలాయే నమః, ఓం శ్రీ కాత్యాయిన్యే నమః, ఓం శ్రీ కరాళై నమః, ఓం శ్రీ త్రిపురజయాయే నమః, ఓం శ్రీ దయాయే నమః, ఓం శ్రీ దయారసపూరితాయే నమః, ఓం శ్రీ అమృతాయే నమః, ఓం శ్రీ అంబికాయే నమః, ఓం శ్రీ అన్నపూర్ణాయే నమః, ఓం శ్రీ అశ్వరూఢాయే నమః, ఓం శ్రీ శమాయే నమః, ఓం శ్రీ శుద్ధ నమః, ఓం శ్రీ సింహవాహిన్యే నమః, ఓం శ్రీ శుభకళాయే నమః, ఓం శ్రీ శుభ్రమధ్యాయే నమః, ఓం శ్రీ పావన సంధ్యాయే నమః, ఓం శ్రీ పార్షదాయే నమః, ఓం శ్రీ పరబ్రహ్మే నమః, ఓం శ్రీ ఉమే నమః, ఓం శ్రీ సహజాయే నమః, ఓం శ్రీ సమ్ముఖే నమః. శ్రీ తాయి దేవియ 108 నామగలు సంపూర్ణం. దుర్గాదేవియ మహత్వ కేళుగరే, నిమగెల్ల తెలిదిరువంతె హిందూ ధర్మದಲ್ಲಿ నవరాత్రి హబ్బద 9 దినగళ ಕಾಲ ದುರ್ಗಾದೇವಿಯ 9 ವಿಭಿನ್ನ ಅವತಾರಗಳನ್ನು ಪೂಜಿಸಲಾಗುತ್ತದೆ. ಈ 9 ರೂಪಗಳನ್ನು ಒಟ್ಟಾಗಿ ನವದುರ್ಗೆಯರು ಎಂದು ಕರೆಯುತ್ತೇವೆ. ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಗಾಗಿ ದೇವಿ ತಳೆದ 9 ಅವತಾರಗಳು. 9 ಅವತಾರಗಳು ಯಾವುವು ಎಂದರೆ, ಮೊದಲನೆಯ ಅವತಾರ ಶೈಲಪುತ್ರಿ, ಎರಡನೆಯದು ಬ್ರಹ್ಮಚಾರಿಣಿ, ಮೂರನೆಯದು ಚಂದ್ರಘಟ್ಟ, ನಾಲ್ಕನೆಯದು ಕುಷ್ಮಾಂಡ, ಐದನೆಯ ಅವತಾರ ಸ್ಕಂದಮಾತ, ಆರನೆಯ ಅವತಾರ ಕಾತ್ಯಾಯಿನಿ, ಏಳನೆಯ ಅವತಾರ ಕಾಲರಾತ್ರಿ, ಎಂಟನೆಯ ಅವತಾರ ಮಹಾಗೌರಿ, ಒಂಬತ್ತನೆಯ ಅವತಾರ ಸಿದ್ಧಿದಾತ್ರಿ. ಹೀಗೆ ನಾವು ನವರಾತ್ರಿಯಲ್ಲಿ ಈ 9 ಅವತಾರಗಳನ್ನು ತಾಳಿದ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸುತ್ತೇವೆ. 9 ದಿನಗಳ ಕಾಲ ಉಪವಾಸವನ್ನೂ ಮಾಡುತ್ತೇವೆ. ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದವರಿಗೆ ತಾಯಿ ಒಲಿದು ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆ ನಮ್ಮಲ್ಲಿ ಇದೆ. ಈ 9 ಅವತಾರಗಳಲ್ಲಿ ನಾನಿಂದು ನಿಮಗೆ ತಿಳಿಸಿಕೊಡಲು ಇಷ್ಟಪಡುವ ಅವತಾರ ಸ್ಕಂದಮಾತ. ಸ್ಕಂದಮಾತ ಎಂಬುದು ತಾಯಿ ದುರ್ಗೆಯ 5ನೇ ಅವತಾರವಾಗಿದೆ. ತಾಯಿಯ ಮಂತ್ರ ಓಂ ದೇವಿ ಸ್ಕಂದಮಾತ್ರೆಯೇ ನಮಃ ಎಂದು ಹೇಳುತ್ತೇವೆ. ತಾಯಿಗೆ ಬಾಳೆಹಣ್ಣು ಅಂದರೆ ಸ್ಕಂದಮಾತ ದೇವಿಯ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ನೈವೇದ್ಯ ಮಾಡುತ್ತೇವೆ. 5ನೆಯ ದಿನ ಸ್ಕಂದಮಾತಾದೇವಿ ಆರಾಧನೆ ಮಾಡಲಾಗುತ್ತದೆ. ದೇವ ಸೇನಾಪತಿಯಾದ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯನಿಗೆ ಸ್ಕಂದ ಎಂಬ ಹೆಸರಿದೆ. ಸ್ಕಂದನ ತಾಯಿಯಾಗಿರುವುದರಿಂದ ತಾಯಿಯನ್ನು ಸ್ಕಂದಮಾತಾ ಎಂದು ಕರೆಯುತ್ತೇವೆ. ಈಕೆಯನ್ನು ಸ್ಕಂದಮಾತಾ ಎಂದು ಕರೆಯಲಾಗುತ್ತದೆ. ಈಕೆ ವಾತ್ಸಲ್ಯಮೂರ್ತಿ ಅಂದರೆ ಸ್ಕಂದ. ಸ್ಕಂದ ಅಂದರೆ ಮಗ, ಮಾತಾ ಅಂದರೆ ತಾಯಿ. ಸ್ಕಂದಮಾತಾ ಅಂದರೆ ತಾಯಿ ವಾತ್ಸಲ್ಯ. ತನ್ನ ಮಗನನ್ನು ಹೇಗೆ, ಈಗ ದೇವಿ ಅಷ್ಟೇ ಅಲ್ಲ, ನಾವು ಕೂಡ ನಮ್ಮ ಮಕ್ಕಳನ್ನು ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ಕೋತೀವಿ. ಅದೇ ರೀತಿ ತಾಯಿ ತನ್ನ ಮಗನನ್ನು ತನ್ನ ಎಡ ತೊಡೆಯ ಮೇಲೆ ಕುಂಡ್ರಿಸಿಕೊಂಡು ಯಾವಾಗಲೂ ತನ್ನ ಮಗನನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾಳೆ. ಆ ಪ್ರತಿರೂಪವೇ ನಾವು ಕೂಡ ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೋತೇವೆ. ಬಾಲಸ್ಕಂದನನ್ನು ಕೂರಿಸಿಕೊಂಡು ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ತಾಯಿಯ ವಾತ್ಸಲ್ಯದ ಸಂಕೇತವಾಗಿದ್ದು ಕುಟುಂಬದಲ್ಲಿ ಪ್ರೀತಿ ಮತ್ತು ಮಕ್ಕಳ ಉನ್ನತಿಗೆ ಆಶೀರ್ವದಿಸುತ್ತಾಳೆ. ತನ್ನ ಬಲ ಹಸ್ತದಿಂದ ಯಾವಾಗಲೂ ತಾಯಿ ಏನ್ ಮಾಡ್ತಿರ್ತಾಳ, ನಮ್ಮನ್ನ ಆಶೀರ್ವದಿಸ್ತಿರ್ತಾಳ, ವಾತ್ಸಲ್ಯದಿಂದ ಪ್ರೀತಿಯಿಂದ ನಮ್ಮನ್ನ ಹರಿಸ್ತಿರ್ತಾಳ. 5ನೇ ದಿನದ ಶ್ರೀ ಸ್ಕಂದ ಮಾತಾ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳಬೇಕಂದ್ರೆ, ನವರಾತ್ರಿ ನಮಸ್ಕಾರ ಮಾತೆಯ ಕೇಳುಗರೇ, ನವರಾತ್ರಿಯ 5ನೇ ದಿನದ ದೇವಿಯಾದ ಸ್ಕಂದ ಮಾತೆಯ ಪವಿತ್ರ ಕಥೆಯನ್ನು ಇಂದು ಸಂಪೂರ್ಣವಾಗಿ ತಿಳಿಯೋಣ. ಸ್ಕಂದ ಮಾತಾ ಎಂದರೇನು? ಸ್ಕಂದ ಎಂದರೆ ಕಾರ್ತಿಕೇಯ, ಮಾತಾ ಎಂದರೆ ತಾಯಿ. ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತಾ. ಇವಳು ಪಾರ್ವತಿ ದೇವಿಯೇ ಹೌದು, ಆದರೆ ಮಗನಾದ ಸ್ಕಂದನ ಜೊತೆ ಇರುವಾಗ ಅವಳನ್ನು ಸ್ಕಂದ ಮಾತಾ ಎಂದು ನಾವೆಲ್ಲರೂ ಕರೆಯುತ್ತೇವೆ. ತಾಯಿಗೆ ಪ್ರೀತಿಗೆ ಇದೊಂದು ಶ್ರೇಷ್ಠ ಉದಾಹರಣೆ. ದೇವಿಯ ರೂಪ ಹೇಗಿರುತ್ತದೆ ಎಂದರೆ ತುಂಬಾ ಸುಂದರವಾಗಿರುತ್ತದೆ ಮತ್ತು ಕರುಣಾಮಯಿ ಅಂದ್ರೆ ಶಾಂತ ಸ್ವಭಾವದ ಮೂರ್ತಿಯನ್ನ ನಾವು ಕಾಣ್ತೇವೆ. ಈಗ ಕಾಳರಾತ್ರಿ ಅಂದ್ರೆ ಕಾಳಿ ಅವತಾರದಲ್ಲಿ ಇರ್ತಾಳ, ಆದರೆ ಸ್ಕಂದ ಮಾತಾನ ನಾವು ಪೂಜಿಸ್ಬೇಕಾದ್ರೆ 5ನೇ ದಿನ ಸ್ಕಂದ ಮಾತಾನ ಪೂಜಿಸ್ತೀವಲ್ಲ, ಅವಾಗ ಆ ತಾಯಿಯ ಮುಖ ಹೇಗಿರ್ತೈತಿ? ಸೌಮ್ಯವಾಗಿರ್ತೈತಿ, ಪ್ರೀತಿಯನ್ನ ತುಂಬಿರ್ತೈತಿ, ಶಾಂತ ಸ್ವಭಾವದಾಳಾಗಿ ನಮಗ ಕಾಣಿಸ್ತಾಳ. ತಾಯಿಗೆ ಸ್ಕಂದ ಮಾತಾ ಅವತಾರ ತಾಳಿದಾಗ 4 ಕೈಗಳಿರ್ತಾವ. ಮೇಲಿನ 2 ಕೈಗಳಲ್ಲಿ ಅವಳು ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ಕೆಳಗಿನ 1 ಕೈಯಲ್ಲಿ ತನ್ನ ಮಗ ಸ್ಕಂದನನ್ನು ಅಂದ್ರೆ ಎಡಗೈಯಿಂದ ತನ್ನ ಸ್ಕಂದನನ್ನು ತನ್ನ ಎಡತೊಡೆಯ ಮೇಲೆ ಕುಂಡಿಸ್ಕೊಂಡು ಅವನನ್ನು ಬಿಗಿದಪ್ಪಿಕೊಂಡಿರ್ತಾಳ. ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮಾಡುತ್ತಾಳೆ. ತನ್ನ ಕೆಳಗಡೆ ಕೈ ಬಲಗಡೆ ಕೈಯಿಂದ ನಮ್ಮನ್ನ ಏನ್ ಮಾಡ್ತಿರ್ತಾಳ, ಆಶೀರ್ವಾದವನ್ನ ಮಾಡ್ತಿರ್ತಾಳೆ.

ವಾಹನ ಸಿಂಹ. ಸಿಂಹದ ಮೇಲೆ ಕುಳಿತಿದ್ದರೂ ಅವಳ ಮುಖದಲ್ಲಿ ಕೋಪ ಇಲ್ಲ, ತಾಯಿಯ ವಾತ್ಸಲ್ಯವೇ ತುಂಬಿರುತ್ತದೆ. ಅಂದು ಸ್ಕಂದ ಮಾತನ ಐದನೇ ದಿನ ಹಳದಿ ಬಣ್ಣ, ಹಳದಿ ಸೀರೆಯನ್ನ ದೇವಿಗೆ ನಾವು ಹಾಕಿರ್ತೀವಿ ಅಂದ್ರೆ ಬಂಗಾರದ ಬಣ್ಣ ಅಂತ ಕರೀತಾರಲ್ಲ ಅದು. ಈ ದಿನ ಭಕ್ತರು ಹಳದಿ ಬಣ್ಣದ ಬಟ್ಟೆ ಹಾಕುತ್ತಾರೆ. ತಾವು ಕೂಡ ದೇವಿಯನ್ನ ಆರಾಧಿಸುವಾಗ ಹಳದಿ ಬಟ್ಟೆಯನ್ನ ಅಂದ್ರೆ ಶುಭ್ರವಾದ ಸ್ವಚ್ಛವಾದ ಮಡಿಯಾದ ಬಟ್ಟೆಯನ್ನ ಧರಿಸಿರ್ತಾರೆ. ತಾಯಿಯ ಮಮತೆಯ ಸಂಕೇತ ಈ ಹಳದಿ ಬಣ್ಣ. ಈ ಹಳದಿ ಬಣ್ಣ ಜ್ಞಾನದ ಸಂಕೇತ ಕೂಡ ಆಗಿದೆ. ಇದರ ಹಿಂದಿನ ಕತೆ ಒಂದು ದೊಡ್ಡ ಕತೆ ಎಂದು ಹೇಳಬಹುದು. ಕೇಳುವರೇ, ನಿಮಗೂ ಕೂಡ ಇದು ಗೊತ್ತಿರುತ್ತದೆ. ಆದರೂ ಇಂದು ನಾನು ನಿಮಗೆ ನಾನು ತಿಳಿದುಕೊಂಡಂತ ವಿಷಯ ಹೇಳಬೇಕನ್ಕೊಂಡು ಹೇಳ್ತಾ ಇದ್ದೀನಿ. ಒಮ್ಮೆ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮದೇವನಿಂದ ವರ ಪಡೆದ. ಶಿವನ ಮಗನಿಂದ ಮಾತ್ರ ನನ್ನ ಸಾವು ಆಗಬೇಕಂತ ಹೇಳಿ ಏನ್ ಮಾಡಿದ, ಬ್ರಹ್ಮನಿಂದ ವರವನ್ನ ಪಡ್ಕೋತಾನೆ. ಯಾರು? ತಾರಕಾಸುರ. ಶಿವನಿಗೆ ಆಗ ಮದುವೆಯಾಗಿರಲಿಲ್ಲ. ತಾರಕಾಸುರ ವರ ಪಡ್ಕೊಂಡಾಗ ಶಿವನಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಅದಕ್ಕೆ ಅವ ಏನ್ ಮಾಡ್ತಾನ ಅಂದ್ರ, ಶಿವನ ಮಗನಿಂದ ನನಗೆ ಸಾವಾಗ್ಬೇಕು ಅಂತ ಕೇಳ್ಕೊತಾನ. ಅಂದ್ರ ಮಗ ಹುಟ್ಟೋದೇ ಇಲ್ಲ, ನಾ ಸಾಯೋದೇ ಇಲ್ಲ, ನಾನು ಅಜರಾಮರವಾಗಿರ್ಬಹುದು ಅಂತ ಹೇಳಿ ಅವನು ಒಂದ ತಲೆಯಲ್ಲಿ ಆ ರೀತಿ ಇರುತ್ತೆ. ಆದರೆ ಹಾಗಾಗಿ ತಾನು ಅಮರ ಎಂದು ತಾರಕಾಸುರ ಅಹಂಕಾರದಿಂದ ಮೂರು ಲೋಕಗಳನ್ನು ಕಾಡಲು ಶುರು ಮಾಡಿದ. ನಂತರ ಶಿವ ಪಾರ್ವತಿಯರ ಮದುವೆಯಾಗಿ ಅವರಿಗೆ ಒಬ್ಬ ಮಗ ಹುಟ್ಟಿದ. ಅವನೇ ಸ್ಕಂದ ಅಥವಾ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಅಂತ ಹೇಳಿ ಕರೀತಾರ. ಸ್ಕಂದನು ದೊಡ್ಡವನಾಗಿ ದೇವತೆಗಳ ಸೇನಾಪತಿಯಾಗಿ ತಾರಕಾಸುರನನ್ನು ಯುದ್ಧದಲ್ಲಿ ಸಂಹಾರ ಮಾಡಿದ. ಈ ಯುದ್ಧದ ಸಮಯದಲ್ಲಿ ಪಾರ್ವತೀದೇವಿಯು ತನ್ನ ಮಗನಿಗೆ ಶಕ್ತಿ ತುಂಬಲು ಅವನನ್ನು ರಕ್ಷಿಸಲು ಸ್ಕಂದ ಮಾತೆಯ ರೂಪ ತಾಳಿದಳು. ಅಂದರೆ ಸ್ಕಂದ ಮಾತಾ ಎಂದರೆ ಮಗನನ್ನು ರಕ್ಷಿಸುವ ತಾಯಿಯ ಶಕ್ತಿ, ಅದುವೇ ಸ್ಕಂದ ಮಾತಾ. ನವರಾತ್ರಿಯ ಐದನೆಯ ದಿನ ಅತ್ಯಂತ ಶಕ್ತಿಶಾಲಿಯ ದಿನ. ಮಕ್ಕಳಿಲ್ಲದವರು ಈ ದಿನ ಸ್ಕಂದ ಮಾತೆಯನ್ನು ಪೂಜಿಸಿದರೆ ಸಂತಾನ ಭಾಗ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹಿಂದಿನಿಂದಲೂ ಈ ನಂಬಿಕೆ ಬಂದಿದೆ. ಅಂದ್ರ ತಾಯಿ ಯಾವಾಗ್ಲೂ ಶಾಂತ ಸ್ವರೂಪಳಾಗಿರ್ತಾಳ. ತನ್ನ ಮಗ ತಾರಕಾಸುರನನ್ನು ಕೊಲ್ಲುವಾಗ ಅವನ ರಕ್ಷಣೆಗಾಗಿ ನಿಂದಿರ್ತಾಳ, ಅವನಿಗೆ ಧೈರ್ಯವನ್ನ ತುಂಬುತ್ತಾಳ. ಆ ಯುದ್ಧದಲ್ಲಿ ಕಾರ್ತಿಕೇಯ ತಾರಕಾಸುರನನ್ನ ವಧೆ ಮಾಡ್ತಾನ. ಅದಕ್ಕ ಆ ದಿನ ಈ ಐದನೇ ದಿನವಾದ ಸ್ಕಂದ ಮಾತೆಯನ್ನು ನಾವು ಪೂಜಿಸಿದ್ರೆ ತಾಯಿ ಹೆಂಗ ತನ್ನ ಮಗನ ರಕ್ಷಣೆಯನ್ನ ಹಂಗ್ ಮಾಡಿದಳಲ್ಲ, ಆಕಿ ಸದಾ ಕಾಲ ನಮ್ಮನ್ನು ಕೂಡ ರಕ್ಷಿಸ್ತಾಳ ಮತ್ತ ನಮಗೂ ಸಂತಾನ ಭಾಗ್ಯವನ್ನ ಕರುಣಿಸ್ತಾಳ. ಸದಾ ಕಾಲ ತನ್ನ ಮಗನೊಂದಿಗೆ ಇರಲು ಇಷ್ಟಪಡುತ್ತಾಳ ಸ್ಕಂದ ಮಾತ. ಹಾಗಾಗಿ ಈ ನಂಬಿಕೆ ಹಿಂದಿನಿಂದಲೂ ಬಂದಿದೆ. ಈಗಲೂ ಕೂಡ ಸ್ಕಂದ ಮಾತೆಯನ್ನು ಪೂಜಿಸಿ ಹಲವಾರು ಭಕ್ತೆಯರು ಮಗುವನ್ನ ಪಡೆದುಕೊಂಡಂತಹ ಉದಾಹರಣೆಗಳು ಇವೆ. ಉದಾಹರಣೆಗೆ ಹೇಳ್ಬೇಕಂದ್ರ, ನನ್ನ ಸ್ನೇಹಿತಿಗೆ ಒಬ್ಬಳಿಗೆ ಮಕ್ಕಳಾಗಿರಲಿಲ್ಲ, ಅವಳು ಕೂಡ ಈ ಸ್ಕಂದ ಮಾತೆಯನ್ನ ಪೂಜಿಸಿ ಮಗುವನ್ನು ಪಡೆದುಕೊಂಡಿದ್ದಾಳ. ನಾನು ಕಣ್ಣಾರೆ ಕಂಡಿದ್ದೀನಿ. ತಾಯಿ ಮತ್ತು ಮಗುವಿನ ಸಂಬಂಧ ಇನ್ನೂ ಗಟ್ಟಿಯಾಗಿರುತ್ತದೆ. ಈಕೆಯನ್ನು ಪೂಜಿಸಿದರೆ ಜೊತೆಗೆ ಸ್ಕಂದನನ್ನು ಪೂಜಿಸದಂತೆಯೇ ಹಾಗೆ ಎರಡು ಪಟ್ಟು ಪುಣ್ಯ. ಅಂದ್ರ ನಾವು ಈಗ ಕಾರ್ತಿಕೆಯನ್ನು ಪೂಜಿಸಿದಾಗ ಆಗತ್ತ ಮತ್ತ ಸ್ಕಂದ ಮಾತನ್ನು ಪೂಜಿಸಿದಾಗ ಆಗತ್ತೆ. ಯಾಕಂದ್ರ ಸ್ಕಂದ ಮಾತ ಯಾವಾಗ್ಲೂ ತನ್ನ ಮಗನನ್ನ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡೇ ಅವಳು ತನ್ನ ಪೂಜೆಯನ್ನು ಸ್ವೀಕರಿಸುವಂತದ್ದು. ಮನಸ್ಸಿನಲ್ಲಿರುವ ಅಹಂಕಾರ ಹೋಗಿ ಮಮತೆ ಬರುತ್ತದೆ. ತಾಯಿಯನ್ನ ಪೂಜಿಸಬೇಕಾದ್ರೆ ಆಕೆಯ ಶಾಂತ ಸ್ವಭಾವವನ್ನು ನಾವು ಕಂಡು ನಮ್ಮ ಮನಸ್ಸು ಕೂಡ ಏನಾಗ್ತದೆ, ತಿಳಿಯಾಗ್ತದೆ. ನಾವು ಕೂಡ ಶಾಂತ ಸ್ವಭಾವದವರಾಗ್ತೀವಿ. ಪೂಜಾ ವಿಧಾನ ಮತ್ತು ಮಂತ್ರ. ಬೆಳಗ್ಗೆ ಸ್ನಾನ ಮಾಡಿ ಹಳದಿ ಬಟ್ಟೆ ಹಾಕಿ ದೇವಿಗೆ ಹಳದಿ ಹೂ ಬಾಳೆಹಣ್ಣು ನೈವೇದ್ಯ ಮಾಡಬೇಕು. ಬೆಳಗಾವಿ ಅಂದ್ರೆ ನಾವು ಬೆಳಗಾವದವರು. ಈಗ ಬೆಳಗಾವ್ ಒಳಗೆ ಏನ್ ಮಾಡ್ತಾರ ಅಂದ್ರೆ ತಾಯಿಗೆ ಕಡಲೆ ಬೇಳೆಯಿಂದ ಅಂದ್ರೆ ಹಳದಿ ಬಣ್ಣದ ನೈವೇದ್ಯ ಮಾಡಬೇಕು ಅಂದ್ರಾಗ ನಾವು ಬಾಳೆಹಣ್ಣು ನೈವೇದ್ಯ ಮಾಡಬಹುದು. ಮತ್ತ ಕಡಲೆ ಬೇಳೆ ಕೂಡ ಹಳದಿ ಬಣ್ಣದ್ದಾಗಿರ್ತದೆ. ನಾವು ಕಡಲೆ ಬೇಳೆ ಮತ್ತ ಬೆಲ್ಲವನ್ನ ಮಿಕ್ಸ್ ಮಾಡಿ ತಾಯಿಗೆ ಏನ್ ಮಾಡ್ತೀವಿ, ನೈವೇದ್ಯನ್ನ ತೋರಿಸ್ತೀವಿ. ಈಗ ಮಂತ್ರ. ಸಿಂಹಾಸನಗತ ನಿತ್ಯಂ ಪದ್ಮಶ್ರೀ ಕರಧ್ವಾಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಈ ಮಂತ್ರವನ್ನ ನಾವ ಜಪ ಮಾಡಬೇಕು. ಇದರ ಜೊತೆಗೆ ಅಂದ್ರೆ ಇದು ನಮಗೆ ಇದು ಈಜಿ ಆಗ್ತಿಲ್ಲ ಅಂದ್ರ ಸರಳವಾದ ಮಂತ್ರ ಕೂಡ ತಾಯಿದು ಐತಿ. ಓಂ ದೇವಿ ಸ್ಕಂದ ಮಾತೈ ನಮಃ. ಈ ಮಂತ್ರವನ್ನ 108 ಸಲ ಜಪಿಸಿ ನಾವು ತಾಯಿಯನ್ನ ಪೂಜಿಸಬಹುದು. ವೈಜ್ಞಾನಿಕವಾಗಿ ಇದ ಹೇಳ್ಬೇಕು ಅಂದ್ರೆ ಸ್ಕಂದ ಮಾತಾ ತಾಯಿಯ ರೂಪ. ತಾಯಿಯ ಮಡಿಲಲ್ಲಿ ಮಗು ಇದ್ದಾಗ ಮಗುವಿಗೆ ಎಷ್ಟು ಸುರಕ್ಷಿತ ಅನಿಸುತ್ತದೆಯೋ ಹಾಗೆ ಈ ದೇವಿಯನ್ನು ನೆನೆದರೆ ನಮ್ಮ ಮೆದುಳಿನಲ್ಲಿ ಸುರಕ್ಷತೆಯ ಭಾವನೆ ಬರುತ್ತದೆ, ಭಯ ಕಡಿಮೆಯಾಗುತ್ತದೆ. ಇದು ತಾಯಿ ಮಗುವಿನ ಸಂಬಂಧವನ್ನು ಹೆಚ್ಚಿಸುತ್ತದೆ, ಗಟ್ಟಿಗೊಳಿಸುತ್ತದೆ. ಆತ್ಮೀಯ ತಾಯಂದಿರೇ, ಸ್ಕಂದ ಮಾತಾ ಎಂದರೆ ನಿಮ್ಮೊಳಗೆ ಇರುವ ಶಕ್ತಿ. ನೀವು ನಿಮ್ಮ ಮಗುವನ್ನು ಹೇಗೆ ಕಷ್ಟದಿಂದ ಕಾಪಾಡುತ್ತೀರೋ ಅದೇ ಸ್ಕಂದ ಮಾತೆಯ ಶಕ್ತಿಯಾಗಿದೆ.

0: ನವ ದುರ್ಗೆಯ ಐದನೇ ದಿನವಾದ ಸ್ಕಂದಮಾತಾ ದಿನ. ಇಷ್ಟು ಹೇಳಿ ನಾಳೆ ಆರನೇ ದಿನ ಕಾತ್ಯಾಯಿನಿ ದೇವಿಯ ಕಥೆಯೊಂದಿಗೆ ಮತ್ತೆ ಸಿಗೋಣ. ಕೇಳುಗರೆಗೆಲ್ಲರಿಗೂ ನಮಸ್ಕಾರ. ಇದು ಸ್ಕಂದ ಮಾತೆ ಬಗ್ಗೆ ನಾ ತಿಳಿದುಕೊಂಡಿರುವಂತಹ ಮಾಹಿತಿಯಾಗಿದೆ. ಇದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಷಯ ತಿಳಿದಿರುತ್ತದೆ. ಆದರೂ ನಮ್ಮತ್ತೆ ಪುನರಾವರ್ತನೆ ಮಾಡಿದಂತಾಯಿತು ಅಂತ ಹೇಳಿ ನನ್ನ ಭಾವನೆ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ತಾಯಿ ಸ್ಕಂದ ಮಾತೆಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಎಲ್ಲರ ಬದುಕಿನಲ್ಲೂ ಪ್ರೀತಿ, ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ನಾಳೆ ಮತ್ತೊಂದು ದೇವಿಯ ಮಹಿಮೆಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲಿ ವೇಣುಧ್ವನಿ 90.4 FM. ನಮಸ್ಕಾರ.

ಅದು ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ನಿಮ್ಮೊಂದಿಗೆ ನಾವು ಅಂತ್ಯಾಕ್ಷರಿ ಬಂದಿದೆ. ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮದ ವಿಶೇಷತೆ ಇವತ್ತಿನ ದಿನ ಅಂತ್ಯಾಕ್ಷರಿಯ ಅಕ್ಷರ ಯಾವುದು ಅದನ್ನು ಹೇಳ್ತೇನೆ ಕೇಳ್ಕೊಳ್ಳಿ. ಆದರೆ ಇವತ್ತಿನ ಏನು ಅಕ್ಷರ ನಾನು ಕೊಡುವೆ, ಆ ಅಕ್ಷರದಿಂದ ಆರಂಭವಾಗುವ ನಟ ಅಥವಾ ನಟಿ ಅಭಿನಯಿಸಿರುವ ಚಿತ್ರದ ಒಂದು ಹಾಡು. ಎಸ್, ಸೊ ಸ್ನೇಹಿತರೆ ಇವತ್ತಿನ ಅಕ್ಷರ ಎ, ಎ ಫಾರ್ ಆ್ಯಪಲ್. ಎಸ್, ಎ ದಿಂದ ಆರಂಭವಾಗುವ ನಟ ಅಥವಾ ನಟಿ, ಇವರು ಅಭಿನಯಿಸಿರುವ ಚಿತ್ರದ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆ. ಎ ದಿಂದ ಆರಂಭವಾಗುವ ನಟ ಅಥವಾ ನಟಿ, ಅವರು ಅಭಿನಯಿಸಿರುವ ಚಿತ್ರದ ಕನ್ನಡ ಚಿತ್ರದ ಹಾಡು. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ನಿಮ್ಮೊಂದಿಗೆ ನಾವು ಅಂತ್ಯಾಕ್ಷರಿ.

This is Nimonige Navu Antakshari. Banni Bhagavahi Si. Snehitre Akshara A. E Dinda Prarambhavagu ನಟ ಅಥವಾ ನಟಿ ಎಸ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು. ಈಗ ನೀವು ನನಗೆ ಕೇಳ್ತೀರಾ, ಅಜಯ್ ರಾವ್, ನಮ್ಮ ಕನ್ನಡ ಚಿತ್ರರಂಗದ ನಟರಾದ ಅಜಯ್ ರಾವ್ ಅವರು ಅಭಿನಯಿಸಿರುವ ಚಿತ್ರದ ಒಂದು ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾನೆ, ವಿಚ್ ಇಸ್ ಎಂದೆಂದಿಗೂ ಅನ್ನೋ ಸಿನಿಮಾ ನಿನ್ನಲ್ಲೇ ಅನ್ನೋ ಒಂದು ಹಾಡು. ಸೊ ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ನಟ ನಟಿ ಇದ್ದಾರೆ ನೋಡ್ರಿ. ಏದಿಂದ ಆರಂಭವಾಗೋ, ಅವರ ಹೆಸರು ಏದಿಂದ ಆರಂಭವಾಗಬೇಕು, ಅವರು ಅಭಿನಯಿಸಿರುವ ಚಿತ್ರದ ಹಾಡಿರಬೇಕು. ಓಕೆನಾ? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದಾರೆ ನಿಮಗೂ ಗೊತ್ತು. ನಟ ಅಥವಾ ನಟಿ ಆ ಏದಿಂದ ಪ್ರಾರಂಭವಾಗಬೇಕು, ಅವರ ಅಭಿನಯಿಸಿರುವ ಚಿತ್ರದ ಹಾಡು. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ನಿಮ್ಮೊಂದಿಗೆ ನಾವು ಅಂತಾಕ್ಷರಿ.

0: All right. Hotline संख्या 9019-904-904 ಈ ನಂಬರ್ ಮೇಲೆ ತಾವು ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ನಿಮಗೆ ಎದಿಂದ ಆರಂಭವಾಗೋ ಯಾ ನಟ ಅಥವಾ ನಟಿ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಎ ನೆನಪಿಟ್ಕೊಳ್ಳಿ ಅಕ್ಷರ ಎದಿಂದ ಆರಂಭವಾಗಬೇಕು ಸೊ ಸ್ನೇಹಿತರೆ ಓಪನಿಂಗ್ ಇದೆ ಅಜಯ್ ರಾವ್ ಅವ್ರದ್ದು ಆಗಿರುತ್ತೆ ನನ್ನ ಕಡೆಯಿಂದ ಸೊ ಎದಿಂದ ಆರಂಭವಾಗುತ್ತೆ ಅಲ್ರಿ ಸೊ ಸ್ನೇಹಿತರೆ ಬನ್ನಿ ಹುಡುಕಾಡಿ ತಿಳಿಸಿ ಹಾಟ್ಲೈನ್ ಸಂಖ್ಯೆ ಮತ್ತೊಮ್ಮೆ 9019-904-904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ಓಪನಿಂಗ್ ಇದೆ ತಮ್ಮೆಲ್ಲರಿಗೂ ಈ ಗೀತೆಯೊಂದಿಗೆ ಸ್ವಾಗತಿಸುತ್ತ ನಾಳಿನ ದಿನ ತಪ್ಪದೆ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಆತ್ಮೀಯ ಸ್ನೇಹಿತರೆ ಎಸ್ ನಾಳೆ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ವಿಷಯ ತಮ್ಮೆಲ್ಲರಿಗೂ ಗೊತ್ತು ವರ್ಲ್ಡ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆ 2026 ಈ ವಿಷಯದ ಕುರಿತು ತಾವು ನಾಳೆ ಮುಂಜಾನೆ 10-11 ಗಂಟೆಗೆ ತಪ್ಪದೆ ಭಾಗವಹಿಸಿ ಪ್ರಶ್ನೆಯನ್ನ ಕೇಳಿ ಬರ್ತಾ ಇದ್ದಾರೆ ವೈದ್ಯರು ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿ ಮತ್ತು KLE ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಸರ್ ಅವರು ಸೊ ಸ್ನೇಹಿತರೆ ಇದರ ಸದುಪಯೋಗ ಪಡೆದುಕೊಳ್ಳಿ ನಾಳೆ ತಪ್ಪದೆ ಭಾಗವಹಿಸಿ ಹಾಗೆ ಇವತ್ತಿನ ಅಂತ್ಯಾಕ್ಷರಿಯಲ್ಲಿಯೂ ಕೂಡ ಭಾಗವಹಿಸಿ ಅಂತ್ಯಾಕ್ಷರಿಯ ವಿಶೇಷತೆ ಗೊತ್ತಾಯ್ತಲ್ಲ ಎ ಅಕ್ಷರದಿಂದ ಆರಂಭವಾಗೋ ನಟ ಅಥವಾ ನಟಿ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರೋ ಕನ್ನಡ ಚಿತ್ರರಂಗದ ಒಂದು ಗೀತೆ
1: ನಿಯಮ ಅಷ್ಟೇ ಪಾಲಿಸಿ ದೇವ್ರದ್ದು ಭಕ್ತಿ ಗೀತೆ ಇರಬಾರ್ದು ಹಾಡನ್ನು ಕೇಳಿ ಮಜಾ ಮಾಡಿ

ಕಾರ್ಯಕ್ರಮದ ಪ್ರಾರಂಭ ಮಾಡಿದೆ ನಾನು ಅಜಯ್ ರಾವ್ ಅವರು ಅಭಿನಯಿಸಿರುವ ಚಿತ್ರದ ಒಂದು ಹಾಡೊಂದಿಗೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಅಂತ್ಯಾಕ್ಷರಿ ಸ್ಪೆಷಲ್ ಕಾರ್ಯಕ್ರಮ.

ಅಂತಾಕ್ಷರಿಯ ವಿಶೇಷತೆ ಇವತ್ತಿನ ಅಕ್ಷರ ಎ. ಎ ಫಾರ್ ಆಪಲ್. ಸೊ ಸ್ನೇಹಿತರೆ, ಎದಿಂದ ಆರಂಭವಾಗೋ ನಟ ಅಥವಾ ನಟಿಯನ್ನು ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬರ್ತಾ ಇದೆ ಮೊದಲನೇ ಗೀತೆ. ಚಂದ್ರಕಾಂತ್ ಬಡ್ಗಾವಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅನಂತನಾಗ್ ಸರ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಮಾತು ತಪ್ಪಾದ ಮಗ. ಎಸ್, ಮಾತು ತಪ್ಪದ ಮಗ ಈ ಚಿತ್ರದ ಗೀತೆಯೊಂದಿಗೆ. ಸೊ ಸ್ನೇಹಿತರೆ, ಗೊತ್ತಾಯ್ತಲ್ಲ ಇವತ್ತಿನ ಅಂತಾಕ್ಷರಿಯ ವಿಶೇಷತೆ. ಎದಿಂದ ಅಕ್ಷರ, ಎದಿಂದ ಆರಂಭವಾಗೋ ನಟ ಅಥವಾ ನಟಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಅವರು ಅಭಿನಯಿಸಿರೋ ಚಿತ್ರದ ಒಂದು ಹಾಡ್ ರಿಕ್ವೆಸ್ಟ್ ಮಾಡಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ ಕಾಯ್ತಾ ಇರುವೆ ನಾನು. ಹಾಡನ್ನು ಕೇಳಿ ಮಜಾ ಮಾಡಿ.

ಚಂದ ಸಾವಿರ ಭಾಷೆಯ ಕಲಿತನು ಮನಕ್ಕೆ ಕನ್ನಡ ನುಡಿ ಮುದ್ದೆ ಅಂದ ಪೂರ್ವದ ಪುಣ್ಯವೋ ಪಡೆದಿಹ ಭಾಗ್ಯವೋ ಹುಟ್ಟಿದ ಪಾವನ ಕನ್ನಡ ಮಣ್ಣ

0: ಅಂತಾಕ್ಷರಿ, ನಿಮ್ಮೊಂದಿಗೆ ನಾವು ಅಂತಾಕ್ಷರಿಯ ವಿಶೇಷತೆ ಎ ದಿಂದ ಆರಂಭವಾಗೋ ನಟ ಅಥವಾ ನಟಿ ಅವರು ಅಭಿನಯಿಸಿರುವ ಚಿತ್ರದ ಹಾಡು. ಸಿಂಪಲ್ ಇದೆ, ಎ ದಿಂದ ಆರಂಭವಾಗೋ ನಟ ನಟಿ ಯಾರ್ಯಾರಿದ್ದಾರೆ ನೋಡ್ರಿ, ಅವರು ಅಭಿನಯಿಸಿರುವ ಚಿತ್ರದ ಒಂದು ಹಾಡು ರಿಕ್ವೆಸ್ಟ್ ಮಾಡೋದು. ಸೊ ರಾಜಶ್ರೀ ಅವರೇ, ಗೊತ್ತಾಯ್ತಲ್ಲ ಆ ನೀವು ರಿಕ್ವೆಸ್ಟ್ ಮಾಡಿರುವ ಚಿತ್ರದ ಹೆಸರು ಅಮೇರಿಕ ಚಿತ್ರ ಅಲ್ಲ, ನಟ ಅಥವಾ ನಟಿ ಆಕ್ಟರ್ ಆರ್ ಆಕ್ಟ್ರೆಸ್ ಹೆಸರು ಎದಿಂದ ಆರಂಭವಾಗಬೇಕು, ಅವರು ಅಭಿನಯಿಸಿರುವ ಚಿತ್ರದ ಒಂದು ಸುಮಧುರವಾದ ಗೀತೆ. ಈಗ ನೋಡಿ ಉದಾಹರಣೆಗೆ, ಅಮೂಲ್ಯ ಅವರು ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ಶೋಭಾ ಡೌಲಿ ಅವರು ಭಾಗವಹಿಸಿದ್ದಾರೆ. ಅವರ ಪ್ರೀತಿಯ ಯಾರ್ದೋ ಜನ್ಮದಿನ ಇದೆ, ಒಂದು ನಿಮಿಷ, ಶೋಭಾ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ, ಕನಸು ಇದು ಅಮೂಲ್ಯ ಇದ್ದಾರಲ್ರಿ ಅದರಾಗ, ಹಾ. ಸೊ ಅವರ ಪ್ರೀತಿಯ ತಂಗಿ ಪೂರ್ಣಿಮಾ, ಆಹಾ ನವರಾತ್ರಿಯ ದಿನ, ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಅವರ ಜನ್ಮದಿನ ಇದೆ. ಪೂರ್ಣಿಮಾ ಅವರೇ, ನಿಮ್ಮ ಹೆಸರು ದೇವಿಯ ಹೆಸರಲ್ರಿ ಅದು, ಪೂರ್ಣಿಮಾ. ಎಸ್, ಸೊ ದೇವರು ನಿಮಗೆ ಒಳ್ಳೇದು ಮಾಡಲಿ, ದೇವಿ ನಿಮಗೆ ಒಳ್ಳೇದು ಮಾಡಲಿ, ನಾನು ವಿಶ್ ಮಾಡ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ತಂದೆ ಚಂದ್ರಕಾಂತ್, ಪ್ರೀತಿಯ ತಾಯಿ ಮಹಾದೇವಿ, ಅಣ್ಣ ಅವರು ವಿಚ್ ಎಸ್ ಪ್ರವೀಣ್ ಅವರು, ಅಕ್ಕ ಪ್ರತಿಭಾ, ಅತ್ತೆ ಶೈಲಾ, ಅಥರ್ವ ನನ್ನ ಪುಟಾಣಿ ಸ್ನೇಹಿತರು, ಅಥರ್ವ ಅಮು ಕೃತಿಗ ವಿಕ್ರಾಂತ್ ವಿನಾಯಕ್ ಅವರು, ವಿನಾಯಕ್ ಅವರು ಪುಟಾಣಿ ಸ್ನೇಹಿತಲ್ಲ, ಇವರು ನಮ್ಮ ದೊಡ್ಡವರು, ವಿನಾಯಕ್ ಅವರು ಹಾಗೂ ಶೋಭಾ ಎಲ್ಲರೂ ನಿಮಗೆ ವಿಶ್ ಮಾಡ್ತಾ, ವೇಣುಧ್ವನಿಯ ಕುಟುಂಬದವರು ಕೂಡ. ಈ ಒಂದು ನವರಾತ್ರಿ ನನ್ನ ಪ್ರಾರ್ಥನೆ ನಿಮ್ಮೆಲ್ಲರಿಗೂ ಗೊತ್ತಲ್ಲ, ದೇವಿ ಫಸ್ಟ್ ಮಹಿಳೆಯರಿಗೆ ಒಳ್ಳೇದು ಮಾಡಲಿ. ಮಹಿಳೆಯರು, ನನ್ನ ಪರಿಚಯದಲ್ಲಿರೋ ಮಹಿಳೆಯರು ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿದ್ದರೆ ನಾನು ಆರಾಮಾಗಿ ಆರೋಗ್ಯವಾಗಿರ್ತೇನೆ. ಎಸ್ ಆತ್ಮೀಯ ಸ್ನೇಹಿತರೆ, ಎಲ್ಲ ಒಂದು ಲಿಂಕ್ ಇದೆ, ಅದರಲ್ಲಿ ನನ್ನ ಸ್ವಾರ್ಥ ಇದೆ. ಎಲ್ಲ ನನ್ನ ವೇಣುಧ್ವನಿಯ ಕುಟುಂಬದ ಮಹಿಳೆಯರು ಬಹಳ ಸಂತೋಷವಾಗ್ತಾರೆ ಯಾವಾಗ ನಾನು ಬೇಡ್ಕೋತೇನಲ್ಲ ದೇವಿ ಮೊದಲು ಮಹಿಳೆಯರಿಗೆ ಒಳ್ಳೇದು ಮಾಡಲು ಅಂತ. ಅದರಲ್ಲಿ ನನ್ನ ಸ್ವಾರ್ಥ ಇದೆ ರೀ, ಏನು ಹೇಳಿ. ಅವರು ಖುಷಿಯಾಗಿದ್ದರೆ ಖುಷಿಯಿಂದ ಭಾಗವಹಿಸ್ತಾರೆ, ಖುಷಿಯಿಂದ ಅವರು ನನ್ನನ್ನು ನೆನಪಿಸುತ್ತಾರೆ. ಈಗ ಶೋಭಾ ಅವರು ಯಾವುದೇ ಒಂದು ಆಧ್ಯಾತ್ಮ ಕ್ಷೇತ್ರಕ್ಕೆ ಹೋದರೆ ನೆನಪಿಸುವುದು ನನ್ನನ್ನು, ಹಿಂಗೆ ನೋಡ್ರಿ ನಾನು ಸಂಪಾದನೆ ಮಾಡಿದ್ದೇನೆ, ಆಯ್ತಲ್ಲ. ಸೊ ಸ್ನೇಹಿತರೆ, ನನ್ನ ಈಗಿನ ಕ್ಷಣ ಯಾರ್ಯಾರು ಕೇಳ್ತಾ ಇದ್ದೀರಾ ವೇಣುಧ್ವನಿಯನ್ನು, ಅದರಲ್ಲಿ ಎಸ್ಪೆಷಲಿ ಮಹಿಳೆಯರು, ಇವತ್ತು ಯೆಲ್ಲೋ ಕಲರ್ ಡ್ರೆಸ್ಸು, ಯೆಲ್ಲೋ ಕಲರ್ ಸೀರೆ, ಚೂಡಿದಾರ ಎಷ್ಟು ಚೆಂದ ಕಾಣಿಸ್ತಾ ಇದ್ದೀರಿ. ಈ 9 ದಿನ ನನಗೆ ಎಲ್ಲ ಮಹಿಳೆಯರು ಅವರು ಆ ಕಲರ್ ತಕ್ಕಂತೆ ಬಟ್ಟೆಯನ್ನು ಧರಿಸುವುದು, ಕೆಲವೊಮ್ಮೆ ಮಿಸ್ ಮ್ಯಾಚ್ ಆಗಿರುತ್ತೆ, ಒಬ್ಬರು ಬ್ಲೂ, ಒಬ್ಬರು ಗ್ರೀನ್, ಒಬ್ಬರು ಯೆಲ್ಲೋ ಹಾಕಿಬಿಟ್ಟಿರ್ತಾರೆ, ಅದರಲ್ಲಿ ಒಂದು ಗಮ್ಮತ್ತು. ಸೆಲ್ಫಿಗಳನ್ನು ತೆಗೆದು ಸ್ಟೇಟಸಲ್ಲಿ ಇಡ್ತಾರೆ ಅವ್ರ ಮುಖದ ಮೇಲಿನ ನಗು, ಆ ನಗು ನೋಡಿದರೆ ನನಗೊಂಥರ ನೆಮ್ಮದಿ. ಈ 9 ದಿನ ಏನು ಸಂತೋಷದಿಂದ ಇರ್ತಾರಲ್ಲ ನನ್ನ ವೇಣುಧ್ವನಿಯ ಕುಟುಂಬದ ಮಹಿಳೆಯರು, ಅಷ್ಟೇ ಅಲ್ಲ ಇಡೀ ನನ್ನ ಭಾರತ ದೇಶದ್ದು ಜಗತ್ತಿಂದು ಹೇಳಾತೇನೆ, ಆ ಸಂತೋಷ ಸದಾ ಇರಲಿ ಅಂತ ಪ್ರಾರ್ಥನೆ ಒಂದು ದೇವಿ ಕಡೆ. ಏಕೆಂದರೆ ಈಗ ಈ ಸೆಲ್ಫಿ ಹಾಕ್ಕೊಳ್ಳೋದು, ಒಳ್ಳೆ ಬಟ್ಟೆ, ಈಗ ಏನು ಕಲರ್, ಇವತ್ತು ಎಲ್ಲೋ ಅಲ್ರಿ, ಎಲ್ಲರೂ ಎಲ್ಲೋ ಕಾಣಿಸಾಕತ್ತಾರೆ. ನಾನು ನೋಡಿ ಮುಂಜಾನೆ ಆಸ್ಪತ್ರೆ ಕಡೆ ಹೋಗಿದ್ದೆ, ಅಲ್ಲಿಯೂ ಕೂಡ ಎಲ್ಲೋ ಎಲ್ಲೋ, ಎಷ್ಟು ಚೆಂದ ಕಾಣಿಸ್ತಾ ಇದ್ರು ಎಲ್ಲ ಮಹಿಳೆಯರು. ಅವ್ರ ಮುಖದ ಮೇಲೆ ಒಂದು ನಗು, ಏ ನನ್ನ ಜೊತೆ ಫೋಟೋ, ನಿನ್ನ ಜೊತೆ ಫೋಟೋ, ನಾನಾ 2-3 ಹೆಣ್ಮಕ್ಳು ಕ್ರಾಸ್ ಆಗಿ ಹೋಗತ್ತಿರಿ ಸರ್, ಸ್ವಲ್ಪ ಫೋಟೋ ತೆಗಿದ್ರೆ, ಹಾಂ ಬರ್ರಿ ಬರ್ರಿ ಬರ್ರಿ ಅಂತ. ಅವರದು ಎಷ್ಟು ಉತ್ಸಾಹದಿಂದ ಸಂತೋಷದಿಂದ ಇದ್ರಲ್ಲ, ಆ ಪ್ರಾರ್ಥನೆ ದೇವಿ ಕಡೆ ಒಂದೇ, ದೇವಿ ಹಿಂಗೆ ಇವ್ರ ಮನಸ್ಸಲ್ಲಿ ಈ ನವರಾತ್ರಿ 9 ದಿನ ಹಿಂಗೆ ಕಲರ್ ಕಲರ್ ಡ್ರೆಸ್ ಹಾಕ್ಕೊಂಡು ಖುಷಿಯಾಗಿರ್ತಾರಲ್ರ, ಹಂಗೆ ಖುಷಿಯಾಗಿರೋದು. ಪುರುಷರಿಗೆ ಒಂದು ರಿಕ್ವೆಸ್ಟು, ನಿಮ್ಮ ಪರಿಚಯದಲ್ಲಿರೋ ಮಹಿಳೆಯರು ಧರಿಸಿರುವ ಆ ಒಂದು ಬಟ್ಟೆ ಅವರಿಗೆ ಒಂದು ಸ್ವಲ್ಪ ಪ್ರಶಂಸೆ ಮಾಡಿ, ಏ ಚಂದ ಕಾಣಿಸತ್ತೀಯವ್ವ, ಚಂದ ಕಾಣಿಸತ್ತೀಯಮ್ಮ, ಚಂದ ಕಾಣಿಸತ್ತೀರ ಹೆಂಡತಿ, ಚಂದ ಕಾಣಿಸತ್ತೀಯ ಅಕ್ಕ ತಂಗಿ ಅಂತ ದಯವಿಟ್ಟು ಅವರನ್ನು ಪ್ರಶಂಸೆ ಮಾಡಿ. ನಮ್ಮ ಅವನು ಹಾಕ್ಕೊಂಡು ಹೋಗ್ಯಾಳ, ಬರೇ ನಮ್ಮ ತಾಯಿ ಅಂತಲ್ಲ, ಯಾರ್ಯಾರು ಪರಿಚಯದಲ್ಲಿ ಇದ್ದಾರೆ, ನಾನು ಎಲ್ಲಿ ಕಣ್ಣು ಬಿಡಾದನ, ಇವತ್ತು ಎಲ್ಲ ಹಳದಿ ಕಲರ್ ಮಸ್ತ್ ಅನ್ಸದ್ ನೋಡ್ರಿ. ಆಯ್ತು, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮುಂದಿನ ಗೀತೆ ಸೈಮನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಮಾಡಿದರೆ, ಚಳಿ ಚಳಿ ಮಧ್ಯಾಹ್ನ ಮಾತ್ರ ಬಹಳ ಬಿಸಿಲಾಗೈತೆ, ಆದರೆ ಅಂಬರೀಷ್ ಸರ್, ರೆಬಲ್ ಸ್ಟಾರ್ ಅಂಬರೀಷ್ ಅವರು ಅಭಿನಯಿಸಿರುವ ಚಿತ್ರದ ಹಾಡೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಿಜಾಪುರಿನ ಕಾಂಚನ ಅವರು ವೇಣುಧ್ವನಿಯನ್ನು ಆಪ್ನ ಮುಖಾಂತರ ಕೇಳ್ತಾ, ಏನು ಮಸ್ತ್ ಕಾರ್ಯಕ್ರಮ ತೊಗೊಂಡು ಬರ್ತೀರಾ ಅಂತ ಪ್ರೀತಿಯಿಂದ ಆಶೀರ್ವಾದ ಕೊಟ್ಟು,
1: ಒಲವಿನ ಉಡುಗರಿ
0: ನೋಡ್ರಿ ಇದ್ರಾಗೆ ಆಗಿರ್ತಾರ ಅಂಬರೀಷ್ ಅವರು. ಅಂಬರೀಷ್ ಅವರ ಹೆಸರು ಎಲ್ಲಿಂದ ಪ್ರಾರಂಭವಾಗುತ್ತೆ, ಏದಿಂದ ಪ್ರಾರಂಭವಾಗುತ್ತೆ, ಇದೇ ಕಾರ್ಯಕ್ರಮದ ವಿಶೇಷತೆ. ಅಂತಾಕ್ಷರಿಯ ವಿಶೇಷತೆ ಗಮನವಿಟ್ಟು ಕೇಳಿ ಕೇಳಿ ಕೇಳಿ, ಕನ್ನಡ ಚಿತ್ರರಂಗದ ನಟ ಅಥವಾ ನಟಿ, ಎದಿಂದ ಆರಂಭವಾಗೋ ನಟ ಆ್ಯಂಡ್ ನಟಿ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಚಲುವಿನ ಚಿತ್ತಾರ ಚಿತ್ರದ ಗೀತೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ ನಮ್ಮ ಶೋಭಾ ಡೌಲಿ ಅವರು ರಿಕ್ವೆಸ್ಟ್ ಮಾಡಿರುವ ಪೂರ್ಣಿಮಾ ಅವರ ಜನ್ಮದಿನ ಸ್ಪೆಷಲ್ ಅಮೂಲ್ಯ ಅವರು ಅಭಿನಯಿಸಿರುವ ಈ ಹಾಡು.

ಪೂರ್ಣಿಮಾ ಅವರ ಜನ್ಮದಿನ ನಿಮಿತ್ತ ಈ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿರು. ಶೋಭಾ ಡೌಲಿ ಅವರಿಗೆ ಧನ್ಯವಾದ. ಅಮೂಲ್ಯ ಅವರು ಅಭಿನಯಿಸಿರುವ ಚಿತ್ರದ ಹಾಡು. ಈ ಚಿತ್ರ ಬಂದಾಗ ಗೊತ್ತಿಲ್ಲರಿ ಅಪ್ಪ, ಎಲ್ಲ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ರು ನೋಡ್ರಿ, ಹುಡುಗರ ನಾನು ಗ್ಯಾರೇಜ್ ಹಾಕಾವ, ನಾನು ಗ್ರೀಸ್ ತಿನ್ನಾವ. ಗ್ಯಾರೇಜ್ ಹಾಕೊಳ್ಳೋ ಮೂಡ್ನಲ್ಲಿದ್ದರು ಎಲ್ಲ ಹೆಣ್ಮಕ್ಕಳು. ಸ್ಕೂಲ್ ಡ್ರೆಸ್ಸನ್ನು ಧರಿಸಿ ಸ್ಕೂಟಿ ಹೊಡೆಯೋ ಆಸೆಯಲ್ಲಿದ್ದರು. ಸಿನಿಮಾ ಯಾವ ರೇಂಜಿಗೆ ಎಫೆಕ್ಟ್ ಆಗುತ್ತೆ ಹೌದಲ್ವಾ? ಈಗ ಹಾಗೆ ಒಂದು ಕನ್ನಡ ಚಿತ್ರರಂಗದ ಒಂದು ಸೂಪರಾದ ಸಿನಿಮಾ ಪ್ರೇಮದ ಊರಲ್ಲಿ. ಸ್ನೇಹಿತರೆ, ಹೆಸರಿಗೆ ತಕ್ಕಂತೆ ತಮ್ಮ ಮನಸ್ಸಿನಲ್ಲಿ ಪ್ರೇಮ ಹುಟ್ಟಿಸುವಂಥ ಸಿಂಪಲಾದ ಸ್ಟೋರಿ, ಸಿಂಪಲಾದ ಭಾವನೆಗಳ ಒಂದು ಸಿನಿಮಾ ಫುಲ್ಲಾಗಿ ನಡೀತಾ ಇದೆ. ಅದರಾಗಿಂದ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಕಲ್ತು ಬರ್ರಿಯವ್ವ, ಏನು ಬ್ಯಾಡ ಅದನ್ನೂ ಕಲ್ತು ಬರ್ರಿಯವ್ವ. ಸಿನಿಮಾ ಮಂದಿರದಲ್ಲಿ ನೀವು ಟಿಕೆಟ್ ತೊಗೋತೀರಾ, ಚಿತ್ರಮಂದಿರದಲ್ಲಿ ಹೋಗ್ತೀರಾ, ಕೂತ್ಕೊಂಡು ಸಿನಿಮಾವನ್ನು ನೋಡ್ತೀರಾ, ಏನು ಬೇಕದನ್ನು ತೊಗೊಳ್ಳಿ, ಏನು ಬೇಡ ಅದನ್ನು ತೊಗೊಂಡು ಬರ್ರಿ. ಏಕೆಂದರೆ ಜೀವನದಲ್ಲಿ ಗೊತ್ತಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಸೊ ಸ್ನೇಹಿತರೆ, ಸಿನಿಮಾದ ಲಾಭವನ್ನು ತೊಗೊಳ್ಳಿ. ನಮ್ಮ ಕನ್ನಡ ಚಿತ್ರರಂಗ ಒಂದು ಒಳ್ಳೆಯ ಫೇಸ್ನಲ್ಲಿ ಬಂದಿದೆ. ಒನ್ ಟೈಮ್ ಇತ್ತು ಸಿನಿಮಾನೇ ನಡೀತಾ ಇಲ್ಲ ಹಿಂಗೆ ಹಂಗೆ ಅಂತ ಹೇಳ್ತಿದ್ರು. ಏಕೆಂದರೆ ಆತ್ಮೀಯ ಸ್ನೇಹಿತರೆ ನೋಡಿ, ಲಕ್ಷ ಕೊಟ್ಟು ಕೇಳಿ ಅಂತ ಹೇಳೋದು, ಆ ಲಕ್ಷ ಕೊಡೋದು ಗಮನವೇ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲರಿಗೂ ಮನೋರಂಜನೆ ತಕ್ಷಣ 30-20 ಸೆಕೆಂಡ್ನಲ್ಲಿ ಬಂದು ಕುಂತುಬಿಟ್ಟಿದೆ. ಎಸ್, ಆ ಏನು ಚಿಕ್ಕ ಚಿಕ್ಕ ವೀಡಿಯೋ ರೀಲ್ ಅಂತ ನಾವು ನೋಡ್ತೇವೆ. ಮುಂದೆ ಒಂದು ಕಾಲದಲ್ಲಿ ಅಂದರೆ ಒಂದು 10 ವರ್ಷ ಹಿಂದೆ, ಚಲೋ 20 ವರ್ಷ ಹಿಂದೆ, ಈಗ ಚಕ್ರವ್ಯೂಹ ಚಿತ್ರ, ಈ ಚಿತ್ರದ ಒನ್ ಲೈನ್ ಸ್ಟೋರಿ ಏನಾದರೂ ಇದ್ದಿರ್ಬೋದು. ಇವರು ಪೊಲೀಸ್ ಇರ್ತಾರೆ ಅದು ಇದು ಅಂತ, ಅದನ್ನೇ 30 ಸೆಕೆಂಡ್ನಲ್ಲಿ ತಂದು ಹಾಕಿದರೆ ಹಿಂಗೆ ನೀವು ಒಂದು ನಿಮಿಷದಲ್ಲಿ 2 ವೀಡಿಯೋ 3 ವೀಡಿಯೋ ನೋಡಿ ನಿಮಗೆ ತಲೆಗೆ ಸಾಕಾಗಿರುತ್ತೆ. ಈಗ ಮನೋರಂಜನೆದ ಪಾಯಿಂಟ್ ಅಲ್ಲ ಆತ್ಮೀರೆ, ಈಗೇನಾಗಿದೆ ತಲೆ ಬ್ಯುಸಿ ಆಗಿಬಿಟ್ಟಿದೆ ಇಷ್ಟು ಅಂದರೆ. ನೀವು ನಾನು ನೋಡೇನಿ, ರಿಕ್ಷಾ ಓಡಿಸ್ಕೋತೂ ರೀಲ್ ನೋಡ್ಕೋತ ಹೊಡೆ ಹಾಕತ್ತಾರೆ, ಎಂಥ ಲೋಕಕ್ಕೆ ಬಂದಿದ್ದೇವ್ರಿ ನಾವು. ಎಸ್ ಆತ್ಮೀಯರೇ, ಒಂದೆರಡು ಕ್ಷಣ ಸಿಕ್ಕಿದ್ರೆ ಸಾಕು ಮೊಬೈಲ್ ಲಾಕ್ ತೆಗೆದು ನಾವು ರೀಲ್ ನೋಡೋಕ್ಕೆ ಚಾಲು ಮಾಡ್ತೇವೆ. ಇಂಥ ಒಂದು ಕಾಲದಲ್ಲಿ ಬಂದು ನಿಂತಿದ್ದೇವೆ. ಸೊ ಲಕ್ಷ ಕೊಟ್ಟು ನೋಡೋಕ್ಕೆ 3 ತಾಸು 4 ತಾಸು ಕುಂತು ಯಾರೂ ಸಿನಿಮಾ ನೋಡ್ತಾ ಇಲ್ಲ. ಆ ಚಿತ್ರಮಂದಿರದಲ್ಲಿ ಹಾಡು ಬಂದರೆ ಸಾಕು ಮೊಬೈಲ್ ತೆಗಿತಾರೆ, ಇಂಟರ್ವ್ಯೂಲ್ ಬಂದರೆ ಸಾಕು ಮೊಬೈಲ್ ತೆಗಿತಾರೆ. ವೈಯಕ್ತಿಕವಾಗಿ ನಾನೇ ಹೇಳಿದ್ನಲ್ಲ, ದಯವಿಟ್ಟು ನೀವು ನಿಮ್ಮ ಕಡೆಯಿಂದನೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿ, ಮೊಬೈಲಿಂದ ದೂರವಿದ್ದು ಒಂದು ಸ್ವಲ್ಪ ತೆಲಿತಿ ಎಬ್ಬಿಸಿ ಒಂದು ಸ್ವಲ್ಪ ಆಜುಬಾಜುನೂ ನೋಡ್ರಿ. ಚಕ್ರವ್ಯೂಹ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ಸೈಮನ್ ಅವರು. ಕಾರ್ಯಕ್ರಮದ ಈ ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ.

ಕಾರ್ಯಕ್ರಮದ ಈ ಮುಂದಿನ ಗೀತೆ ನಮ್ಮ ಕಾಂಚನ ಫ್ರಾಮ್ ಬಿಜಾಪುರ ರಿಕ್ವೆಸ್ಟ್ ಮಾಡಿರುವ ಹಾಡು. ಸ್ನೇಹಿತರೆ, ಅಂತ್ಯಾಕ್ಷರಿ ನಡೆದಿದೆ, ಬಂದು ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಅಂತ್ಯಾಕ್ಷರಿ. ಇದು

ನಿಮ್ಮೊಂದಿಗೆ ನಾವು ಅಂತಾಕ್ಷರಿ ಕಾರ್ಯಕ್ರಮದ ವಿಶೇಷತೆ ಎ ಫಾರ್ ಆಪಲ್. ಎದಿಂದ ಆರಂಭವಾಗೋ ಕನ್ನಡ ಚಿತ್ರರಂಗದ ನಟ ಅಥವಾ ನಟಿಯನ್ನು ಆಯ್ಕೆ ಮಾಡ್ಕೊಳ್ರಿ. ಅವರು ಅಭಿನಯಿಸಿರುವ ಚಿತ್ರದ ಒಂದು ಮಸ್ತ್ ಗೀತೆಯನ್ನು ರಿಕ್ವೆಸ್ಟ್ ಮಾಡಿಕೊಳ್ಳಿ. ಇದೇ ಕಾರ್ಯಕ್ರಮದ ವಿಶೇಷತೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಹಾಡುಗಳು ಹೀಗಿವೆ. ಈಗ ಬರ್ತಾ ಇದೆ ಬಿಜಾಪುರಿನ ಕಾಂಚನ ಅವರು, ತದನಂತರ ನಮ್ಮ ರತನವರು ಆಲಯ ಮೃಗಾಲಯ. ಬಿಸಿಲಿನ ಬಗ್ಗೆ ಅವರು ಹೇಳಿದರು, ಪ್ರಾಣಿಗಳ ಬಗ್ಗೆನೂ ಹೇಳಿದರು. ಈಗ ಬಿಸಿಲು ಬಿಸಿಲಲ್ಲ, ಸುಡ್ತಾ ಇದೆ, ಸುಡು ಸುಡು ಅಂತೈತಿ. ಏನ್ರಿಪ್ಪ 30-32 ಡಿಗ್ರಿ ಇದೆ ಬಿಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬೇಸಿಗೆಯಾಗೂ ಹಿಂಗಾಗಿಲ್ಲ ಆತ್ಮೀಯ ಸ್ನೇಹಿತರೆ. ರೊಟ್ಟಿ ಅಥವಾ ಆ ಒಂದು ದೋಸೆ ಮಾಡೋ ತವ ಸಮೀಪ ನಿಮ್ಮ ಮೈ ಇಟ್ಟರೆ ಹೆಂಗ್ರಿ? ಹಂಗಾಗಿದೆ ಆತ್ಮೀಯರೇ. ಇದಕ್ಕೆ ಹೇಳುವುದು ನಾನು, ನಮ್ಮ ಆ ನವರಾತ್ರಿಯ ದೇವಿ ಕಡೆ ಸ್ವಲ್ಪ ಬೇಡ್ಕೊಳ್ಳೋಣ. ಏ ದೇವಿ, ಪ್ರಕೃತಿಯ ಸ್ವರೂಪ ನೀನೆ, ಪ್ರಕೃತಿಯ ಈ ವಿಕೋಪವನ್ನು ಸ್ವಲ್ಪ ಕಮ್ಮಿ ಮಾಡು, ದಯವಿಟ್ಟು ನಮ್ಮ ಮೇಲೆ ದಯ ತೋರಿಸು. ಅದರೊಂದಿಗೆ ಆತ್ಮೀಯರೇ, ಪ್ರಾಣಿಗಳ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಅಂತ ಎಲ್ಲ ನಮ್ಮ KSRTC ಬಸ್ ಹಿಂದೆ ಬರೆದಿರ್ತಾರಲ್ಲ, ಬಿ ಕೈಂಡ್ ಟು ಅನಿಮಲ್ಸ್. ಪ್ರಾಣಿಯ ಮೇಲೆ ಕರುಣೆ ಇರಲಿ, ನಿಜವಾಗ್ಲೂ ಅದನ್ನು ಪಾಲಿಸಿ. ನೋಡಿ, ಕರುಣೆ ತೋರಿಸ್ಲಿಕ್ಕೆ ಆಗಿಲ್ಲ ಅಂದ್ರೂ ಬಡ್ಯಾಕೆ ಹೋಗ್ಬೇಡ್ರಿ, ಕಲ್ಲು ಬಗ್ಯಾಕೆ ಹೋಗ್ಬೇಡ್ರಿ, ಬಿಸಿ ನೀರು ಬಗ್ಯಾಕೆ ಹೋಗ್ಬೇಡ್ರಿ. ಎಸ್ ಆತ್ಮೀಯ ಸ್ನೇಹಿತರೆ, ಇವೆಲ್ಲ ನೋಡ್ತೇನೆ ನಾನು ದೃಶ್ಯಗಳು. ನಮಗೆ ಎಷ್ಟು ಹಕ್ಕಿದೆ ಈ ಭೂಮಿ ಮೇಲೆ ಇರಲಿಕ್ಕೆ, ಅವರಿಗೂ ಅಷ್ಟೇ ಸ್ವಾತಂತ್ರ್ಯ ಇದೆ. ದಯವಿಟ್ಟು ಅವರನ್ನು ಕರುಣೆ ತೋರಿಸಿ. ಕರುಣೆ ತೋರಿಸ್ಲಿಕ್ಕೆ ಆಗಿಲ್ಲ ಅಂದರೆ ಕ್ರೂರತೆಯನ್ನಾದರೂ ಮಾತ್ರ ತೋರಿಸ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಇದ್ರ ಬಗ್ಗೆ ವಿಚಾರ ಮಾಡಿ. ನೀವು, ನಿಮ್ಮ ಕಡೆ ಸಾವಿರಾರು ಕಾರಣಗಳು ಇರಬಹುದು ಆತ್ಮೀಯ ಸ್ನೇಹಿತರೆ. ಯಾರೋ ನಿಮ್ಮ ಪರಿಚಯದವರು ಅಥವಾ ನಿಮಗೆ ಆ ನಾಯಿನೋ ಬೆಕ್ಕನೋ ಸಮಸ್ಯೆ ಕೊಟ್ಟಿರ್ಬೋದು. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಮನುಷ್ಯ ನಿಮ್ಮನ್ನು ಮೋಸ ಮಾಡಿಲ್ಲೇನ್ರಿ, ತಪ್ಪು ಸುಳ್ಳು ಹೇಳಿಲ್ಲೇನ್ರಿ? ಮೋಸ ಮಾಡಿ ಸುಳ್ಳು ಹೇಳಿರೋ ಆ ಒಂದು ಸಂದರ್ಭದ ನಂತರ ಇನ್ನು ಮುಂದೆ ಎಲ್ಲ ಮನುಷ್ಯರು ಹಂಗೆ, ಎಲ್ಲ ವ್ಯಕ್ತಿಗಳು ಹಂಗೆ ಅಂತಿರ್ತೀರಾ? ಇಲ್ಲ. ಹಾಗೆ ಪ್ರಾಣಿಗಳು ಸ್ನೇಹಿತರೆ, ಯಾವುದೇ ಒಂದು ಪ್ರಾಣಿ ಯಾವತ್ತಾದರೂ ನಿಮ್ಮ ಒಂದು ಇದರಲ್ಲಿ ಅದು ಬಂದು ಕಡಿದಿರಬಹುದು, ನಿಮ್ಮ ಬೆನ್ನು ಹತ್ತಿರಬಹುದು, ಅಥವಾ ನಿಮಗೇನಾದ್ರು ಹಾನಿ ಮಾಡಿರಬಹುದು. ಹಂಗಂತ ಎಲ್ಲ ಪ್ರಾಣಿಗಳು ಹಂಗಿರುಗಿಲ್ಲ. ದಯವಿಟ್ಟು ನೀವು ಒಂದೇ ದೃಷ್ಟಿಯಿಂದ ನೋಡೋದನ್ನು ನಿಲ್ಲಿಸಿ. ಈ ಆಲಯ ಮೃಗಾಲಯ ಹಾಡು ನಮ್ಮ ರತನವರು ರಿಕ್ವೆಸ್ಟ್ ಮಾಡಿದ್ರು. ಈಗ ಇರೋ ಬಿಸಿಲಲ್ಲಿ ಪ್ರಾಣಿಗಳದ್ದು ಬಹಳ ಸಮಸ್ಯೆ ಆಗ್ತಾ ಇದೆ. ನೀರು, ಎಸ್ಪೆಷಲಿ ನೀರಿನ ಬಗ್ಗೆ ಮಾತನಾಡಲಿಕ್ಕೆ ಬಂದು ನೋಡ್ರಿ ಮಾತಾ. ದಯವಿಟ್ಟು ಆತ್ಮೀಯ ಸ್ನೇಹಿತರೆ, ನೀರನ್ನು ಲಿಮಿಟ್ಟಲ್ಲಿ ಬಳಸಿ. ನನ್ನ ವೇಣುಧ್ವನಿಯ ಕುಟುಂಬದಲ್ಲಿ ಎಷ್ಟೋ ಜನರ ಮನೆಯಲ್ಲಿ 8 ದಿನ 10 ದಿನಕ್ಕೆ ಒಮ್ಮೆ ನೀರು ಬರುತ್ತೆ, ಅದು ನನಗೂ ಗೊತ್ತು. ಅವರಿಗೆ ನಾನು ಹೇಳ್ತಾ ಇಲ್ಲ, ಏಕೆಂದರೆ ಅವರಿಗೆ ನೀರಿನ ಬೆಲೆ ಗೊತ್ತು. ಎಷ್ಟೋ ಜನರ ಮನೆಯಲ್ಲಿ ಬಾವಿ ಇದೆ, ಪರ್ಸ್ನಲ್ ಬೋರ್ ಇದೆ. ದಯವಿಟ್ಟು ಹೆಂಗಿದ್ರೆ, ದಯವಿಟ್ಟು ನೀರನ್ನು ಲಿಮಿಟ್ಟಲ್ಲಿ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಇದನ್ನು ನೀವು ನಿಮ್ಮ ಜೀವನದಲ್ಲಿ, ನಿಮ್ಮ ಒಳ್ಳೆ ಮನೆಯಲ್ಲಿ ಬೋರ್ ಇದೆ, ಮನೆಯಲ್ಲಿ ಬಾವಿ ಇದೆ ಅಂದರೆ ದಯವಿಟ್ಟು ಅದನ್ನು ನೀವು ಗ್ರಾಂಟೆಡ್ ತೊಗೊಳಕ್ಕೆ ಹೋಗಬೇಡ್ರಿ. ಏಕೆಂದರೆ ಎಲ್ಲ ಕಡೆ ಬೋರು ಬಾವಿ ಒಣಗ್ತಾ ಇದೆ. ಈ ಬರಗಾಲ ಬಂದಿದೆ ಅಂತ ಹೇಳ್ತಾರೆ, ನನಗದು ಹೇಳೋಕ್ಕೆ ಚಂದ ಅನ್ಸಂಗಿಲ್ಲ. ಏಕೆಂದರೆ ರೈತರಿಗೆ ಭಾಳ ಕಷ್ಟದಲ್ಲಿದ್ದಾರೆ. ಈಗ ನಾನು ವೈಯಕ್ತಿಕವಾಗಿ ಎಷ್ಟೋ ರೈತರು ಅವರೊಂದಿಗೆ ಕನೆಕ್ಟ್ನಲ್ಲಿದ್ದೇನೆ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನೀರನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಅದರೊಂದಿಗೆ ನಿಮ್ಮ ವೈಯಕ್ತಿಕ ಬೇಡಿಕೆಗಳು, ಪ್ರಾರ್ಥನೆಗಳು ತುಂಬಿರುತ್ತವೆ, ಅದರಲ್ಲಿ ದಯವಿಟ್ಟು ಈ ಒಂದು ದೇವಿ ಪ್ರಕೃತಿಯ ಸ್ವರೂಪ ನನಗೆ ಗೊತ್ತು, ಈಗ ನಮ್ಮ ಕೈಯಲ್ಲಿ ಇಲ್ಲ, ಬರೀ ಕೈಯಲ್ಲಿ ಪ್ರಾರ್ಥನೆ ಯಾರು ಮಾಡ್ಬೋದಲ್ರಿ, ನಂಬಿಕೆಯೇ ಜೀವನ. ನಂಬಿ ಪ್ರಾರ್ಥನೆ ಮಾಡಿ, ಹೇ ದೇವಿ ಒಳ್ಳೆ ವಾತಾವರಣ ತೊಗೊಂಡು ಬಾ, ಮಳೆ ಬರಲಿ, ಒಳ್ಳೆಯದಾದಂಥ ಮಳೆ ಬರಲಿ. ದಯವಿಟ್ಟು ಇದನ್ನು ಕೇಳೋಕೆ ಏನು ಹೋಗೈತೆ, ನೀರಿಲ್ಲಾಂದ್ರೆ ಒಂಥರ ಅನಿಸುತ್ತೆ. ಬಾಲ್ಯದಿಂದ ನೀರಿನ ಕಷ್ಟ ನೋಡಿ ಬಂದವ್ರಿ ನಾನು. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಏನಾದರೂ ಈ ನೀರಿನ ಸಮಸ್ಯೆ ಬಂದರೆ ನನಗೆ ಕಣ್ಣಾಗಿ ನೀರು ಬರುತ್ತೆ, ಕೋಪ ಅವ್ರ ಮೇಲೆ ಬರುತ್ತೆ. ಯಾರು ನೀರು ನನ್ನ ಕಣ್ಣು ಮುಂದೆನೇ ವೇಸ್ಟ್ ಮಾಡ್ತಾರೆ, ಅವ್ರಿಗೆ ಹೋಗಿ ಹೇಳಿದ್ರು ಏ ನನ್ನ ಮನ್ಯಾಗ ಬೋರ್ ಐತ್ಲ. ಅಲ್ಲ, ನಿಮ್ಮ ಮನೆಯಾಗ ಬೋರ್ ಐತಿ ಸತ್ಯ, ಆದರೆ ಅಂತರ್ಜಲ ನೀರೇನಿದೆ ಅದು ಎಲ್ಲರಿಗೂ ಹೌದಲ್ವಾ? ನೀರಲ್ಲಿ ಪುರುಷ ಮತ್ತು ಮಹಿಳೆ ಅಂತ ಇರುವುದಿಲ್ಲ, ನೀರಲ್ಲಿ ಜಾತಿ ಪಾತಿ ಇರುವುದಿಲ್ಲ, ನೀರು ನಂದು ನಿಂದು ಅಂತ ಇರುವುದಿಲ್ಲ, ನೀರು ನಮ್ಮದು ನಮ್ಮದು ಅಂತ ಕೆಲಸ ಮಾಡಬೇಕು. ಎಸ್ ಆತ್ಮೀಯರೇ, ದಯವಿಟ್ಟು ನಿಮ್ಮ ಪರಿಚಯದಲ್ಲಿ ಯಾರಾದರೂ ನೀರನ್ನು ವೇಸ್ಟ್ ಮಾಡ್ತಾರಂದರೆ ಅವ್ರಿಗೆ ಹೋಗಿ ಹೇಳಿ, ಹೇಳೋದಷ್ಟು ಮಾಡಿದ್ರಿ ಅಪ್ಪ ಆತ್ಮೀಯ ಸ್ನೇಹಿತರು. ಮತ್ತು ಇನ್ನೇನು, ನಿಜವಾದ ಪಾಪ ಪುಣ್ಯ, ಪಾಪ ಅಂದರೆ ನೀರು ವೇಸ್ಟ್ ಮಾಡೋದು, ಪುಣ್ಯ ಅಂದರೆ ನೀರು ಸೇವ್ ಮಾಡೋದು. ನನ್ನ ಪ್ರಕಾರ ಹಿಂಗಾಗೈತಿ ಈ ದೃಷ್ಟಿ. ದಯವಿಟ್ಟು ಈ ಒಂದು ಸಂದರ್ಭವನ್ನು ನಾವು ಗೆಲ್ಲೋಣ ಆತ್ಮೀಯ ಸ್ನೇಹಿತರೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಪ್ರಾರ್ಥನೆ ಮಾಡಿದ್ರೂ ಅಷ್ಟೇ ಸಿಗುತ್ತೆ, ಫಲವಿದೆ, ಫಲ ನಕ್ಕಿ ಇದೆ. ಒಗ್ಗಟ್ಟಿನಲ್ಲಿ ಪ್ರಾರ್ಥನೆ ಮಾಡಿದರೆ ಫಲವಿದೆ. ದಯವಿಟ್ಟು ಒಗ್ಗಟ್ಟಿನಲ್ಲಿ ಪ್ರಾರ್ಥನೆ ಮಾಡಿ. ನಮ್ಮ ಪ್ರಕೃತಿ ಈಸ್ ಶೋಯಿಂಗ್ ಡಿಫ್ರೆಂಟ್ ಕಲರ್ಸ್. 15 October ಬಂದಿದೆ, ಏನೋ ಬೇಸಿಗೆ ಸ್ಟಾರ್ಟ್ ಆದಂಗೆ ಆಗತ್ತದ್ರಿ. ಮಧ್ಯಾಹ್ನ ಹೊರಗೆ ಹೋಗುವಾಗ ಏನಾದರೂ ಒಂದು ಕೆಲಸ ಇರುತ್ತೆ, ಕಾರ್ಯಕ್ರಮ ಇದು ಅದು ಅಂತ ಹೊರಗೆ ಹೋದಾಗ
ನನಗೆ ತಲೆಯಾಗ ಅದ ಹುಡುದ್ರಿ. ಪೌರ ಕಾರ್ಮಿಕರು, ಹೊರಗಡೆ ಕೆಲಸ ಮಾಡೋ ಗೌಂಡಿ, ಆ ಡಿಲಿವರಿ ಮಾಡೋ ಬಾಯ್ಸ್ ಇರಲಿ, ಹೊರಗಿನ ಕೆಲಸ ಮಾಡ್ತಿರೋ ಆ ನಮ್ಮ ರೈತರು ಇರಲಿ, ಅವ್ರದ್ದು ಹಾಲತ್ತು ಹೆಂಗೆ ಆಗ್ತಿರ್ಬೋದ್ರಿ? ಇದಾಯಿತು ಮನುಷ್ಯರ ಬಗ್ಗೆ. ಈಗ ಪ್ರಾಣಿಗಳ ಬಗ್ಗೆ, ಯಾರ ಮೂಕ್ ಪ್ರಾಣಿ ರೀ ಆತ್ಮೀಯ ಸ್ನೇಹಿತರೆ, ಜಸ್ಟ್ ಇಫ್ ಯು ಕ್ಯಾನ್ ಒಂದು ಸ್ವಲ್ಪ ನೀರು ನಿಮ್ಮ ಟೆರಸ್ ಮೇಲೆ, ಒಂದು ಸ್ವಲ್ಪ ನೀರು ನಿಮ್ಮ ಕಂಪೌಂಡ್ ಅಥವಾ ಈ ಕಡೆ ಇಡ್ರಿ. ಬರೋ ನಾಯಿ, ಬೆಕ್ಕ, ಹಸು ನೋಡಿ, ಈಗ ಬಸ್ಸು ಅಥವಾ ಹಸು ಬಂದರೆ ಮನೆ ಮುಂದೆ, ಆಕಳು ಎಮ್ಮೆ ಇವೆಲ್ಲ ಬಂದರೆ ಅದನ್ನು ನಾವು ಯಾವ ರೀತಿ ಭಕ್ತಿಯಿಂದ ನೋಡ್ತೀವಿ? ಅದೇ ಭಕ್ತಿಯಿಂದ ಆ ಬೆಕ್ಕು, ಅದೇ ಭಕ್ತಿಯಿಂದ ಆ ನಾಯಿ. ನೆನಪಿಟ್ಕೊಳ್ಳಿ, ನೀವು ನಂಬು ಆ ಶಿವ, ಆ ಮಹಾದೇವ, ಪಶುಪತಿನಾಥು. ಏನು? ಪಶುಪತಿನಾಥು. ನೆನಪಿಟ್ಕೊಳ್ಳಿ, ಪಶುಪತಿನಾಥ್ ಇರೋ ನಮ್ಮ ಮಹಾದೇವರು. ನೀವು ಗುಡಿಯಲ್ಲಿ ಹೋಗಿ ಆ ಪೂಜೆಯನ್ನು ಮಾಡ್ತೀರ, ಅಷ್ಟೇ ಆ ನಡೆದಾಡ್ತಾ ಇರ್ತಾರೆ ಅವರ ರೂಪದಲ್ಲಿ ಆ ಪ್ರಾಣಿಗಳು. ಅವರನ್ನು ಹಾನಿ ಮಾಡಲಿಕ್ಕೆ ಹೋಗಬೇಡಿ. ನಾನೇ ವೈಯಕ್ತಿಕವಾಗಿ ನೋಡಿದ್ದೀನಿ ಎಷ್ಟೋ ಜನರು ಗುಡಿಗೆ ಹೋಗ್ತಾರೆ, ಆದರೆ ಹೊರಗಡೆ ಬಂದರೆ ನಾಯಿಗೆ, ಬೆಕ್ಕಗ ಹೊಡೆದ ಹೊಡಿತಾರ್ರಿಪ್ಪ, ಏನೂ ಕಾರಣ ಇಲ್ಲದೆ ಹೊಡಿತಾರೆ. ಬೇಡ, ದಯವಿಟ್ಟು ಪ್ರಾಣಿಗಳ ಮೇಲೆ ಕರುಣೆ ತೋರಿಸಿ. ಆಲ್ರೆಡಿ ಪ್ರಕೃತಿಯಲ್ಲಿ ಬಹಳ ಒಂದು ಏನದು ಸೂಪರ್ ಎಲ್ ನೀನು ಅಂತೆ ಇದು ಅಂತೆ, ನೀವು ತಾಪಮಾನ ನೋಡಿದ್ರಲ್ಲ ಯಾರ ರೇಂಜಿಗೆ ದೊಡ್ಡದಾಗಿದೆ ನೋಡಿ. ನಾನು ಎ ಸಿ ಒಳಗೆ ಕೂತ್ಕೊಂಡಿದ್ದೇನೆ, ಅದರ ಅರ್ಥ ಇದಿಲ್ಲ ಕಿ ನನಗೆ ಹೊರಗಿನ ಕಷ್ಟ ಗೊತ್ತಿಲ್ಲ ಅಂತ. ಎ ಸಿ ಹಚ್ತೇವೆ, ಅದು ನಮ್ಮ ಈ ಒಂದು ಮಷಿನ್ಸ್ಗಳಿಗೆ. ಅಂಥ ಸಂದರ್ಭದಲ್ಲಿ ಆತ್ಮೀಯರೇ, ಎಷ್ಟೋ ಜನರ ಮನೆಯಲ್ಲಿ ಎ ಸಿ ಇದೆ, ಅದನ್ನ ಹಚ್ಕೊಂಡು ಅವರು ಒಳಗೆ ತಂಪು ಮಾಡ್ಕೋತಾರೆ, ಆದರೆ ಹೊರಗೆ ಅವರಿಗೂ ಸಮಸ್ಯೆ ಇದೆ. ಏಕೆಂದರೆ ಎ ಸಿನೂ ಶರೀರಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಅಷ್ಟೇ ಪ್ರಕೃತಿಗೂ ಒಳ್ಳೆಯದಲ್ಲ. ನಡ್ರಿ, ಬಹಳ ಆಯಿತು ಮಾತು. ಮುಂದಿನ ಗೀತೆ ರತನವ್ರದ್ದು, ತದನಂತರ ರಾಜೇಶ್ವರಿಯವ್ರದ್ದು, ತದನಂತರ ನಮ್ಮ ಕಸ್ತೂರಿಯವ್ರದ್ದು. ಅದಾದ ತಕ್ಷಣ ರಾಜೇಶ್ವರಿಯವರು ಎಷ್ಟು ಚೆನ್ನಾಗಿ ಹುಡುಕ್ಯಾಡಿ ಹೇಳ್ಯಾರ ನೋಡ್ರಿ, ಅನುಪಲ್ಲವಿ ಪಲ್ಲವಿ ಅನುಪಲ್ಲವಿನಲ್ಲಿ ಅನಿಲ್ ಕಪೂರ್ ಇದಾರಲ್ರಿ, ನನಗೂ ಈಗ ನೆನಪಾತ. ನನ ನಗುವ ನಯನ ಹಾಡು ರಿಕ್ವೆಸ್ಟ್ ಮಾಡ್ಯಾರ, ಹಾಡನ್ನು ಕೇಳಿ.

ಆಲಯ ಮೃಗಾಲಯ ರತನವರ ಗೀತೆ ಆಯ್ತು ಪ್ರಸಾರ. ಮುಂದಿನ ಗೀತೆ ಹೃದಯವೇ ಬಯಸಿದೆ ನಿನ್ನನೆ. ಅಜಯ್ ರಾವ್ ಅವರು ಅಭಿನಯಿಸಿರುವ ಚಿತ್ರದ ಹಾಡೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ರಾಜಶ್ರೀ ಅವರು. ಉತ್ತಮ ಮಳೆಯೇ ಖಂಡಿತ ಬರುತ್ತೆ ಅಂತ ಅವರು ನಂಬಿದ್ದಾರೆ, ನಾನು ಅದನ್ನೇ ನಂಬಿದ್ದೇನೆ. ನಂಬಿಕೆನೇ ಜೀವನ. ವಿನಾಯಕ್ ಡವ್ಲಿ ಅವರು ನಮಸ್ಕಾರಗಳು. ಮಂಜುನಾಥ್ ಅವರೇ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಇದಕ್ಕೆ ಧನ್ಯವಾದ ವಿನಾಯಕ್ ಅವರೇ. ಕನ್ನಡ ಹೋರಾಟಗಾರರಾದ ಸಾಹಿತಿಗಳು, ಲೇಖಕರು, ಹಿರಿಯ ಚಿಂತಕರು, ಮಾರ್ಗದರ್ಶಕರು ಅಂತಹ ನಮ್ಮ ತಂದೆ ರಾಮಚಂದ್ರ ಯಲ್ಲಪ್ಪ ಡವ್ಲಿ ಅವರು. ಎಸ್, ನನಗೇನೋ ಅನಿಸಿತ್ರಿ, ನಿನ್ನೆ ಮಣ್ಣಿನ ಅನ್ಸಾಕತ್ತಿತ್ರಿ, ನಿಮ್ಮ ಪ್ರೀತಿಯ ತಂದೆಯವರು ಕಳ್ಕೊಂಡು 5 ವರ್ಷ ಈ ದುನಿಯಾ ಬಿಟ್ಟು ಇನ್ನೊಂದು ಒಳ್ಳೆ ದುನಿಯಾನಲ್ಲಿದ್ದಾರೆ ಅಂತ ನಂಬಿ ಜೀವನ ಮಾಡಿ. ವಿನಾಯಕ್ ಅವರೇ, ನಾನು ಕೂಡ ಹಂಗೆ ನಂಬಿ ಜೀವನ ಮಾಡಿದ್ದೇನೆ. ಏಕೆಂದರೆ ನೋಡಿ, ದೈಹಿಕವಾಗಿ ಅವರಿಗೆ ಏನೋ ಒಂದು ಸಮಸ್ಯೆ ಆಗತ್ತಿತ್ತು, ನಿಮ್ಮ ತಂದೆ ಇರಲಿ ನಮ್ಮ ತಂದೆನೂ ಇರಲಿ, ಆ ರೋಗದಿಂದ ಅವರಿಗೆ ಗೊತ್ತಿರಿ ಆ ನೋವು. ನೆನಪಿಟ್ಕೊಳ್ಳಿ ಆತ್ಮೀಯರೇ, ನಿಮಗೆ ಆಗಿರೋ ನೋವು, ಆ ನೋವಿಗೆ ಜಂಡುಬಾಮ ಔಷಧಿ ತಂದು ಕೊಡಬಹುದು ನಾನು. ಅನುಭವಿಸೋರು ಯಾರು? ನೀವು. ಆ ಅನುಭವಿಸಿರೋ ಆ ನಮ್ಮ ವಿನಾಯಕ್ ಡವ್ಲಿಯವರ ಪ್ರೀತಿಯ ತಂದೆ, ಎಸ್, ಅವರ ಆತ್ಮಕ್ಕೆ ಶಾಂತಿ ನೀಡಿಲ್ಲ. ಅವರು ಆರಾಮ್ಸೆನ ಇದ್ದಾರೆ, ನಿಜವಾಗ್ಲೂ ಹೇಳ್ತಾನೆ ಅವ್ರು ಆರಾಮ್ಸೆನ ಇದ್ದಾರೆ, ಇನ್ನೊಂದು ದುನಿಯಾನಲ್ಲಿ ಚೆನ್ನಾಗಿದ್ದಾರೆ. ಈಗ ನಮ್ಮದು ನಾವು ನೋಡ್ಕೊಳ್ಳೋಣ. ಆದ್ರೂ ಇವತ್ತಿಗೆ 5 ವರ್ಷ ಆಯಿತು ಅಂತ ಹೇಳಿದರು, ನನಗೆ ಅರ್ಥ ಆಗುತ್ತೆ. ಕಳ್ಕೊಂಡವರ ಪೇನು ಕಳ್ಕೊಂಡವರಿಗೆ ಮಾತ್ರ ಗೊತ್ತು ವಿನಾಯಕ್ ಅವರೇ. ಸೊ ಇಂಥ ಸಂದರ್ಭದಲ್ಲಿ ಖುಷಿಯಾಗಿರ್ರಿ. ಆ ನೆಮ್ಮದಿಗೆ ನಿಮಗೊಂದು ಒಳ್ಳೆಯದಾದಂಥ ಸಲಹೆ ಕೊಡುತ್ತೇನೆ. ನಿಮ್ಮ ತಂದೆ ಆ್ಯಂಡ್ ನಿಮ್ಮ ಪ್ರೀತಿಯ ತಾಯಿ ಆ್ಯಂಡ್ ನಿಮ್ಮ ಆಪ್ತರು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಜೀವ ಕಳ್ಕೊಂಡಾರೆ, ಆ ಒಂದು ಉತ್ತಮ ಸ್ಥಳದಲ್ಲಿ, ನೆಮ್ಮದಿಯಾದ ಸ್ಥಳದಲ್ಲಿ ಇದ್ದಾರೆ. ಏಕೆಂದರೆ ಸ್ನೇಹಿತರೆ, ನನ್ನ ಪರಿಚಯದಲ್ಲಿ ಒಬ್ಬರು, ನಾನು ಹೇಳಿದ್ನಲ್ಲ ಓಣೆಯಾಗಿರೋ ಒಬ್ಬರು ಆಂಟಿ, ಅವ್ರಿಗೆ ಬಹಳ ಸಮಸ್ಯೆ ಆಯ್ತು ರೀ. ಬಹಳ ಅಂದರೆ ಬಹಳ. ಅವರ ಹೈಟ್ ಕೂಡ ಕಮ್ಮಿ ಆಯಿತು, ಅಂದರೆ ದೇಹ ಕೊರಗ್ತಾ ಕೊರಗ್ತಾ. ಅವ್ರು ಅನುಭವಿಸಿರೋ ನೋವಕ್ಕೆ ಅವ್ರು ವಾಪಸ್ ಒಳ್ಳೆಯದಾಗಿ ಬರಲಿ ಅನ್ನೋದು ತಪ್ಪು ನನ್ನ ಕಡೆಯಿಂದ. ಏಕೆಂದರೆ ಸಾವು ಅನ್ನೋದು ಕರುಣೆ, ಆ ಕರುಣೆ ಅವರಿಗೆ ಸಿಗ್ತಾ ಇದ್ದಕ್ಕಿಲ್ಲ ಸಿನ್ಸ್ ಇಯರ್ಸ್. ಎಷ್ಟಾಗಿರ್ಬೋದು ರೀ, 2 ವರ್ಷದಿಂದ ಇಷ್ಟು ಸಮಸ್ಯೆಯನ್ನು ನಾನು ನೋಡಿದ್ದೇನೆ. ಯಾರು ಒಬ್ಬ ರೋಗಿ ಇರ್ತಾರೆ, ಆ ರೋಗಿಯೊಂದಿಗೆ ಅವರು ಅನುಭವಿಸ್ತಾರೆ, ಅವರೊಂದಿಗೆ ಅವರಿಗೆ ಸೇವೆ ಮಾಡ್ತಿರ್ತಾರೆ, ಅದು ಬಿಡಿ, ಅವರು ಪ್ರೀತಿಯಿಂದ ಮಾಡ್ತಾರೆ, ಮರ್ಯಾದೆಯಿಂದ ಮಾಡ್ತಾರೆ, ಅದಕ್ಕೆ ನಾನು ಹೆಸರಿಡುವುದಿಲ್ಲ ಕಿ ಅವರು ಅನುಭವಿಸ್ತಾರೆ ಅಂತ. ಬಟ್ ಒನ್ ಟೈಮ್ ಬರುತ್ತೆ ಆತ್ಮೀಯ ಸ್ನೇಹಿತರಿಗೆ, ಅವರಿಗೂ ಸಾಕು ಆಗಿರುತ್ತೆ. ಆ ವೈಯಕ್ತಿಕ ಅನುಭವದಿಂದ ಆ

ಹುಡುಗ ಅನುಭವಿಸ್ತಾ ಇದ್ದ ತಮ್ಮ ತಾಯಿಯನ್ನು 2 ವರ್ಷ ಸತತವಾಗಿ ಅವನು ಸೇವೆ ಮಾಡಿದೆ. ಆ್ಯಕ್ಚುಲಿ 2 ಅಲ್ಲ, ಅದರಗಿಂತ ಜಾಸ್ತಿನೇ. ಆದರೆ ಕೊನೆ 2 ವರ್ಷ ವಾಸ್ ಟಫ್, ಭಾಳ ಡಿಫಿಕಲ್ಟ್ ಇತ್ತು. ನಾನು ನೋಡಿದೆ, ಅದೇ ಹೇಳೋದು, ಸಾವು ಅನ್ನೋದು ಕರುಣೆ, ಆ ಕರುಣೆನೇ ಬರ್ತಾ ಇದ್ದಕ್ಕಿಲ್ಲ. ಆ್ಯಂಡ್ ಫೈನಲಿ ಇದೇ ತಿಂಗಳು ಅವರಿಗೆ ಬಂತು ಆ ಒಂದು ಕರುಣೆ. ಅವರನ್ನು ನಾನು ಕೊನೆಯದ ಆ ಒಂದು ಸ್ಮಶಾನದಲ್ಲಿ ನೋಡಿದಾಗ ಇಡೀ ಮೈ ಒಂಥರ ಕೊಳತು ಹೋಗಿತ್ರಿ ಆತ್ಮೀಯ ಸ್ನೇಹಿತರೆ. ಈಗ ವಿಚಾರ ಮಾಡಿ, ಆ ಅಂಟಿಯ ಶರೀರದಲ್ಲಿ ಆ ಶರೀರಕ್ಕೆ ಎಷ್ಟು ಸಮಸ್ಯೆ ಆಗಿರ್ಬೋದು. ಫೈನಲಿ ಆ ಒಂದು ಮಾರ್ಟಲ್ ಕಾಯಿಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಆತ್ಮ ಅದರಿಂದ ಶರೀರದಿಂದ ಹೊರಗೆ ಬಂದು ಪರಮಾತ್ಮನೊಂದಿಗೆ ಒಂದಾದಾಗ ಆ ಥರ ಅನುಭವ ಸುಖ ಕೆಲವು ಯೋಗಿಗಳಿಗೆ ಮಾತ್ರ ಗೊತ್ತು. ಯೋಗಿಗಳು, ಮಹಾನ್ ಯೋಗಿಗಳು ತಮ್ಮ ದೇಹವನ್ನು ಸ್ವಯ ಇಚ್ಛೆಯಿಂದ ಬಿಡ್ತಾರ್ರಿ. ಬಿಡುವಾಗ ಅವರ ಆತ್ಮ ಆ್ಯಂಡ್ ಪರಮಾತ್ಮಗೆ ಏನು ಒಂದಾಗುತ್ತೆ ನೋಡ್ರಿ, ಆ ಅನುಭವಕ್ಕೆ ಶಬ್ದನೇ ಇಲ್ಲ. ದ್ಯಾಟ್ ಈಸ್ ಕಾಲ್ಡ್ ಸಮಾಧಿ ಸ್ಥಿತಿ. ಬರೇ ಮಹಾನ್ ಯೋಗಿಗಳು ಮಾತ್ರ ಅನುಭವಿಸಿದ್ದಾರೆ. ಎಷ್ಟು ನಮ್ಮ ಈ ಭಾರತ ದೇಶದಲ್ಲಿ ಈಗ ಯೋಗಿ ಅಂತ ಹೇಳಿದ ತಕ್ಷಣ ನಾಳೆಗೆ ಸ್ವಾಮಿ ವಿವೇಕಾನಂದ ಜಿ ನಮ್ಮ ಕಿಲ್ಲಾನಲ್ಲಿರೋ ಆಶ್ರಮದಲ್ಲಿ ಬಂದಿರುವ ದಿನ ಇದೆ ರೀ ಸ್ನೇಹಿತರೆ. ಎಸ್, ಸ್ವಾಮಿ ವಿವೇಕಾನಂದ ಜಿ ನನ್ನ ಬಹಳ ಫೇವ್ರೆಟ್. ನಾನು ಅವ್ರ ಕಡೆಯಿಂದನೇ ಧ್ಯಾನ, ಯೋಗ, ಅವರ ಪುಸ್ತಕ ಓದೋದಾಗಿರಲಿ, ಅವ್ರ ಬಗ್ಗೆ ಓದೋದಾಗಿರಲಿ ಭಾಳ ಓದೇನು ರೀ ಸ್ನೇಹಿತರೆ. ನನ್ನ ಬಹಳ ಬಹಳ ಫೇವ್ರೆಟ್ ಆದ ಒಬ್ಬರು ಸ್ವಾಮಿ ವಿವೇಕಾನಂದರು. ಬೆಳಗಾವಿಯಲ್ಲಿ, ಎಸ್, ಇಫ್ ಯು ಡೋಂಟ್ ನೋ, ನಂಗೆ ಗೊತ್ತಿಲ್ಲ, ಆಶ್ರಮದಲ್ಲಿ ಬಂದಿರುವ ನಾಳೆ ದಿನವೇ ಇದೆ ರೀ ಅದು, 16 ಅಕ್ಟೋಬರ್. ಇವತ್ತು 15 ಅಕ್ಟೋಬರ್. ನಮ್ಮ ವಿನಾಯಕ್ ಡೌಲಿಯವರ ತಂದೆಯಾದ ಕನ್ನಡ ಹೋರಾಟಗಾರರು, ಸಾಹಿತಿಗಳು, ಲೇಖಕರು, ಹಿರಿಯ ಚಿಂತಕರು, ಮಾರ್ಗದರ್ಶಕರು, ಅವರ ತಂದೆಯಾದ ರಾಮಚಂದ್ರ ಯಲ್ಲಪ್ಪ ಡೌಲಿ ಅವರ ನಿಧನರಾದ ದಿನ ಇವತ್ತು 5 ವರ್ಷಗಳಾಯಿತು. ಈ 5 ವರ್ಷದಲ್ಲಿ ಈ ಒಂದು ರಿಕ್ವೆಸ್ಟ್ ಏನಂದರೆ, ಇನ್ನೂ ಬರೋ ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆ ನಿಮ್ಮ ತಾಯಿ ಎರಡೂ ಇಬ್ಬರೂ ಅವರ ಆತ್ಮ ಪರಮಾತ್ಮದೊಂದಿಗೆ ಒಂದಾಗಿದ್ದಾರೆ. ದ್ಯಾಟ್ ಈಸ್ ಕ್ಲಿಯರ್ ಇಂಡಿಕೇಶನ್. ಅಫ್ಕೋರ್ಸ್ ತಂದೆ ತಾಯಿ ದೇವರೇಯ, ಆದರೆ ಈಗ ಅವರು ಜೀವ ಬಿಟ್ಟು ನಿಜವಾಗ್ಲೂ ದೇವರಾಗಿದ್ದಾರೆ. ಹಿಂಗೆ ನಂಬಿ, ಹಿಂಗೆ ಜೀವನ ಮಾಡಿ. ಕೇಳ್ತಾರಲ್ಲ ಭಾಳಷ್ಟು ಜನ ಒಂದು ಪ್ರಶ್ನೆ, ದೇವ್ರು ನೋಡಿಯನ್ನ, ದೇವ್ರು ನೋಡಿಯನ್ನ. ಯಾರು ಅವರನ್ನು ಕಳ್ಕೊಂಡಿರ್ತಾರೆ ನೋಡ್ರಿ, ಅವರೇ ದೇವಾಗಿರ್ತಾರೆ. ದಿಸ್ ಇಸ್ ಟ್ರೂ ರಿಯಾಲಿಟಿ, ನಾನು ನೋಡಿದ್ದೇನೆ, ಭಾಳಷ್ಟು ಜನ ಹೇಳ್ತಾರೆ. ಸೊ ಅಂತ್ಯಾಕ್ಷರಿಯ ಸ್ಪೆಷಲ್ ಇತ್ತು ಇವತ್ತು. ನಮ್ಮ ರವಿ ಸರ್ ಬಹುದಿನಗಳ ನಂತರ ಬಂದಿದ್ದಾರೆ, ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾರೆ. ರವಿಯವರೇ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಅಂತ್ಯಾಕ್ಷರಿ. ಅಂತ್ಯಾಕ್ಷರಿಯ ವಿಶೇಷತೆ ಎದಿಂದ, ಅಂದರೆ ಅಕ್ಷರ ಎದಿಂದ ಆರಂಭವಾಗೋ ನಟ ಅಥವಾ ನಟಿ ಅವರು ಅಭಿನಯಿಸಿರುವ ಚಿತ್ರದ ಒಂದು ಹಾಡು. ಈಗ ಅಜಯ್ ರಾವ್ ಇದ್ದಾರೆ ಈ ಚಿತ್ರದ ನಟರು. ಅವ್ರದ್ದು ಹೆಸರು ಎದಿಂದ ಆರಂಭವಾಗುತ್ತಲ್ಲ, ಹಂಗೆ ಒಂದು ಎದಿಂದ ಆರಂಭವಾಗುವ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್, ನಿಮಗೆ ಬಿಟ್ಟಿದ್ದು, ನಟ ಅಥವಾ ನಟಿ, ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಹಾಡು. ಸೊ ಕಾರ್ಯಕ್ರಮದ ಮುಂದಿನ ಗೀತೆಗಳು ಹೃದಯವೇ ಬಯಸಿದೆ, ಈಗ ರಾಜಶ್ರೀಯವ್ರದ್ದು. ತದನಂತರ ಬಾನಿಗೊಂದು ಎಲ್ಲೆ ಎಲ್ಲಿದೆ ಈ ಗೀತೆ, ಕಸ್ತೂರಿಯವ್ರದ್ದು. ತದನಂತರ ರಾಜೇಶ್ವರಿಯವರು. ತದನಂತರ ನಮ್ಮ ಇವರು ಗಜಾನನ್ ಕಾಮ್ಕರ್ ಅವರು. ಅಜಿತ್ ಅನ್ನೋ ಒಂದು ಚಿತ್ರ ಸ್ನೇಹಿತರೆ ಅಂಬರೀಷ್ ಅವರು ಅಭಿನಯಿಸಿದ್ದಾರೆ. ಅಜಿತ್ ಅನ್ನೋ ಚಿತ್ರ ಮೊಟ್ಟ ಮೊದಲನೇದಾಗಿ ಇದು ಪ್ರಸಾರವಾಗುತ್ತೆ. ಮೋಸಕ್ಕೆ ಮೋಸ ಮಾಡಲುವಲ್ಲಿ ಅನ್ನೋ ಒಂದು ಹಾಡು, ಬನ್ನಿ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಅಂತ್ಯಾಕ್ಷರಿ. ಹಾಗೆ ಆತ್ಮೀಯರೇ, ನಾಳೆ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ. ಎಸ್, ಇವತ್ತು ಯಾರ್ಯಾರು ಭಾಗವಹಿಸ್ತೀರಿ, ನಾಳೆಯೂ ಕೂಡ ಭಾಗವಹಿಸಿ. ಒಂದೊಳ್ಳೆ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗಳ ಮುಖಾಂತರ ಸಹಾಯ ಮಾಡ್ತೀರಾ ನೀವು. ಎಷ್ಟೋ ಜನರು ಯಾರು ಪ್ರಶ್ನೆ ಕೇಳೋಕ್ಕಾಗೋದಿಲ್ವೋ ಅವರಿಗೆ ಸಹಾಯ ಮಾಡ್ತೀರಾ ನೀವು. ಸೊ ಸ್ನೇಹಿತರೆ, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ಅಂದರೆ ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆ 2026 ನಾಳೆ ಮುಂಜಾನೆ 10 ರಿಂದ 11 ಗಂಟೆಗೆ ಇದೆ. ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿ ಮತ್ತು KLE ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ಕುಮಾರ್ ವೆಂಚೂರ್ಕರ್ ಸರ್ ನಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಬರಲಿದ್ದಾರೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಸಂಬಂಧಿ ಪ್ರಶ್ನೆಗಳನ್ನು ರೆಡಿ ಮಾಡಿ ತಲೆಯಾಗಿಟ್ಕೋರಿ. ನಾಳೆ 10 ರಿಂದ 11 ಕೇಳಿ, ಸಿಂಪಲ್ ಹಾಡನ್ನು ಕೇಳಿ ಮಜಾ ಮಾಡಿ.

ಅಂತಾಕ್ಷರಿ ಹೌಸ್ಫುಲ್ ಆಗಿದೆ. ನಮ್ಮ ಕನ್ನಡ ಚಿತ್ರರಂಗದ ಒಂದು ಚಿತ್ರದ ತರ ಥಿಯೇಟರ್ಗೆ ಹೌಸ್ಫುಲ್, ನಮ್ಮ ಕಾರ್ಯಕ್ರಮಕ್ಕೂ ಹೌಸ್ಫುಲ್ ಬೋರ್ಡ್ ಅನ್ನು ಹಚ್ಚಬೇಕು ನಾನು. ಏಕೆ ಅಂದರೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ರಿಕ್ವೆಸ್ಟ್ ಮಾಡೋ ಗೀತೆಗಳಿಗೆ ಎಷ್ಟು ಅವಕಾಶ ಇದೆಯೋ ಅಷ್ಟು ನನಗೆ ಸಿಕ್ಕಿದೆ. ಸೊ ಬಾನಿಗೊಂದು ಎಲ್ಲೆಲ್ಲಿದೆ ಈ ಗೀತೆಯೊಂದಿಗೆ ಕಸ್ತೂರಿಯವರು ಭಾಗವಹಿಸಿದ್ದಾರೆ, ತದನಂತರ ರಾಜೇಶ್ವರಿಯವರು, ತದನಂತರ ಗಜಾನನ್ ಕಾಮ್ಕರ್ ಅವರು, ತದನಂತರ ದಿನೇಶ್ ಅವರು, ಅಂಬರೀಷ್ ಅವರು ಅಭಿನಯಿಸಿರುವ ಹೇ ಜಲೀಲ. ಎಸ್, ಈ ಗೀತೆ ಕನಸಲು ನೀನೆ ಮನಸಲು ನೀನೆ ಅನ್ನೋ ಒಂದು ಗೀತೆಯೊಂದಿಗೆ ನಮ್ಮ ರವಿಯವರು. ಸರ್ ಕ್ಷಮಿಸಿ ಅಂತ ಹೇಳ್ತಾರೆ, ಯಾಕೆ ಯಾಕೆ ರವಿ ಅವರೇ ಕ್ಷಮಿಸಿ ಅಂತ ಎಲ್ಲ ಕೇಳಕ್ಕೆ ಹೋಗ್ಬೇಡಿ, ಎಲ್ಲ ನಾವು ಒಂದೇ ಪಾಪ, ನೀವು ಈಗ ಪ್ರೀತಿಯಿಂದ ಕೇಳ್ತಿರಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ರೀಪ್ಪ. ಎಸ್ ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನಪ್ಪು ಇದೆ. ಸೊ ಆರಾಮ್ಸೆ ಮಸ್ತ್ ಬೈಕಿ ಕೂತ್ಕೊಂಡು ಕೇಳಿ, ನಿಮ್ಮ ಪ್ರಾರ್ಥನೆಗಳಲ್ಲಿ ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ದಯ ತೋರು ದೇವಿ, ಈ ಒಂದು ನಮ್ಮ ಭೂಮಿ ಮೇಲೆ ಆಗ್ತಾ ಇರೋ ಈ ಜಾಸ್ತಿ ತಾಪಮಾನ ನೋಡಿ ಆತ್ಮೀಯ ಸ್ನೇಹಿತರೆ ಏನೇನು ಆಗ್ತಾಯಿದೆ. ಲೈಟಾಗಿ ಹಂಚಿಕೆನೂ ಸ್ಟಾರ್ಟ್ ಆಗೈತ್ರಿ, ಏಕೆಂದರೆ ಅಲ್ಲಿ ಸೈಂಟಿಸ್ಟು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇದು ಏನೂ ಇಲ್ಲ, ಇನ್ನೂ ಜಾಸ್ತಿ ಹಾಕೋತ್ ಹೋಗೋದಿದೆ ಅಂತ. ನಾನು ನಂಬುತ್ತೇನೆ ಮಿರಾಕಲ್ನಲ್ಲಿ. ಎಸ್, ಪವಾಡ ಅಂತಾರಲ್ರಿ ಮಿರಾಕಲ್ಲಿಗೆ. ಎಸ್, ಸೊ ನನಗೂ ಆ ಒಂದು ಪವಾಡ ಆಗಬೇಕು. ಒಂದು ನಿಮಿಷ, ಮಿರಾಕಲ್ ಮೀನಿಂಗ್ ಇನ್ ಕನ್ನಡ ಪವಾಡ, ಕರೆಕ್ಟ್ ಪವಾಡ ಆಗಬೇಕು. ಆ ದೇವ್ರ ಮೇಲೆ, ಆ ಚಮತ್ಕಾರ ಮೇಲೆ ನನಗೂ ನಂಬಿಕೆ ಇದೆ. ಆ ಚಮತ್ಕಾರ ಮುಂದೆ ನಮಸ್ಕಾರ ಮಾಡುವಂಥ ಸಂದರ್ಭ ನಮಗೂ ಬರಲಿ ಅಂತ ಕೇಳ್ಕೊತಾ, ದಯವಿಟ್ಟು ಆತ್ಮೀಯರೇ ತಮ್ಮ ಪ್ರಾರ್ಥನೆಗಳಲ್ಲಿ ಪ್ರಕೃತಿ ತೋರಿಸೋ ಈ ಕೋಪ ಏನೇನು ನೋಡಿರಿ ಅದೊಂದು ಸ್ವಲ್ಪ ಕಮ್ಮಿ ಆಗಲಿ ಅಂತ ಬೇಡ್ಕೊಳ್ಳೋಣ. ಕಾರ್ಯಕ್ರಮದ ಈ ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ. ಬಾನಿಗೊಂದು ಎಲ್ಲಿ ಎಲ್ಲಿದೆ, ಯಾರ್ದು? ಕಸ್ತೂರಿ ಅವ್ರದ್ದು.

ಮತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಈಗ ಪ್ರಸಾರವಾಗಿರೋ ಹಾಡು ವೇಣುಧ್ವನಿಯ ಇತಿಹಾಸದಲ್ಲಿ ಇಲ್ಲ, ವೇಣುಧ್ವನಿಯ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಯಾವತ್ತೂ ಪ್ರಸಾರವಾಗಿಲ್ಲ. ಮೋಸಕ್ಕೆ ಮೋಸ ಮಾಡಲು ಬಲ್ಲೆ ಅಜಿತ್ ಅನ್ನೋ ಚಿತ್ರ, ಅಂಬರೀಷ್ ಅವರು, ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು. ದಿನೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರೆಡಿ ಆಗಿದೆ, ಅದು ಒಂಬಿನಿಂಗ್ ವಯಸ್ಸಾಯಿತು ಅನ್ನೋ ಚಿತ್ರದ್ದು, ವಿಚ್ ಇಸ್ ಹೇ ಜಲೀಲಾ ಫೇವ್ರೇಟ್ ಹಾಡ್ರಿಪ್ಪ ನಂದು. ಇದ್ರಾಗ ಅಂಬರೀಷ್ ಅವರು ಸ್ವಲ್ಪ ನಮ್ಮ ಡ್ಯಾಡಿ ಥರನ ಕಾಣಿಸ್ತಾರೆ, ಎಸ್ ಹಂಗೆ ಇದ್ರೆ ಅವರು. ಆ್ಯಂಡ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿನಾಯಕ್ ಅವರು, ಅವರ 5 ವರ್ಷ ಆಯಿತು ಅವರ ತಂದೆಯವರನ್ನು ಕಳ್ಕೊಂಡು ಅಂತ ಹೇಳಿದರು. ಎಸ್ ರಾಜಶ್ರೀ ಅವರೇ, ದೇರ್ ಹೇ ಅಂದೇರ್ ನಹಿ, ಅದೇ ವಿಶ್ವಾಸದಲ್ಲಿ ನಾನು ಇದನ್ನು ಭಗವಾನ್ ಕೆ ಘರ್ ದೇರ್ ಹೇ ಅಂದೇರ್ ನಹಿ, ಸ್ವಲ್ಪ ತಾಳ್ಮೆ ಇರಲಿ, ಖಂಡಿತ ಒಳ್ಳೆಯದಾದಂಥ ದಿನಗಳು ಬರ್ತವೆ. ನಮ್ಮ ಈ ಒಂದು ಪ್ರಕೃತಿ ಏನು ತೋರಿಸ್ತಾ ಇದೆ ಅದಕ್ಕೆ ಏನಾದರೂ ಒಂದು ಕ್ಷಣದಲ್ಲಿ ಎಲ್ಲ ಬದಲಾವಣೆ ಆಗ್ಬೋದು ಆತ್ಮೀಯ ಸ್ನೇಹಿತರೆ. ಅಷ್ಟು ಶಕ್ತಿ ಇದೆ ಈ ಇದರಲ್ಲಿ, ಏನಂತಾರೆ ನಮ್ಮ ಏನಂತಾರೆ ದೇವರಿನ ಒಂದು ಮಿರಾಕಲ್ ಅಥವಾ ಪವಾಡದಲ್ಲಿ. ಸೊ ಆ ನಂಬಿಕೆಯಲ್ಲಿ ನಾನು ಇದ್ದೇನೆ, ನೋಡೋಣ. ಕಾರ್ಯಕ್ರಮದ ಗೀತೆಗಳು ಸೂಪರ್ ಆಗಿದೆ ರಾಜಶ್ರೀ ಅವರು, ಎಂಜಾಯ್ ಮಾಡಾದಿರಲ್ಲ ನೀವು? ಹಾಂ, ಬಾನಿಗೊಂದು ಎಂದಿ ಎಲ್ಲಿದೆ ಆ ಹಾಡು ನೋಡ್ರಿ. ಸೊ ಕಳ್ಕೊಂಡವರ ಪೇನು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ನಲ್ಲ, ಆ ಲೈನ್ ಭಾಳ ಇಷ್ಟ ಆಯಿತು ಅಂತ ಹೇಳಿದರು ಲಕ್ಷ್ಮಿಯವರು. ಎಸ್, ಏನು ಮಾಡೋದು, ನಾನು ನನ್ನ ಜೀವನದಲ್ಲಿ ನನ್ನ ತಂದೆಯವರನ್ನು ಕಳ್ಕೊಂಡಾಗ ಒಬ್ಬರಿದ್ದರು, ಅವರೊಂದಿಗೆ ನಾನು ನನ್ನ ದುಃಖವನ್ನು ಹಂಚ್ಕೋತಾ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ತಿಂಗಳಾಯಿತು. 8ನೇ 9ನೇ ತಿಂಗಳು ಆ ವ್ಯಕ್ತಿ, ಅವ್ರ ಕಡೆ ತಂದೆ ತಾಯಿ ಇದ್ದಾರೆ ಆ್ಯಂಡ್ ಆರೋಗ್ಯವಾಗಿದ್ದಾರೆ, ದೇವ್ರು ಒಳ್ಳೇದು ಮಾಡಲಿ, ಅದ್ರಾಗೇನು ಪ್ರಾಬ್ಲಮ್ ಇಲ್ಲ. ಆ ವ್ಯಕ್ತಿ ನನಗೆ ಹೇಳಕತ್ತ, ಏ ಇದ್ರಾಗಿಂದು ಹೊರಗೆ ಬಾ, ಏನು ಅವಾಗ ನೋಡ್ರೆ ಅವಾಗ ಅದನ್ನು ಹೇಳ್ತಿರ್ತೀವಿ, ಏನು ಅದು ಮರ್ತು ಬಿಡು. ನಿಮಗೊಂದು ಮಾತು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ, ದುಃಖವನ್ನು ಅನುಭವಿಸ್ತಾ ಇರೋ ವ್ಯಕ್ತಿಗಳು ಅವ್ರಿಗೆ ಈ ಮಾತು ಕೇಳಕ್ಕೆ ಇಷ್ಟನೇ ಇಲ್ಲ, ವಿಚ್ ಇಸ್ ದುಃಖ ಮರೆತು ಮುಂದೆ ಹೋಗು ಜೀವನ ಮಾಡು ಅಂತ. ಅವರಿಗೆ ಏನು ಬ್ಯಾಡ ನಿಮ್ಮ ಕಡೆಯಿಂದ, ಅವ್ರು ಹೇಳಿರೋ ಗೋಳ್ ಅಷ್ಟು ಕೇಳ್ರಿ ಅಂತ. ನಿಮ್ಮ ಸಲಹೆಗಳು ಬೇಡ, ನನ್ನ ವೈಯಕ್ತಿಕ ಜೀವನದಲ್ಲಿ ಯಾರಾದರೂ ಕರೆ ಮಾಡಿ ಅವರ ದುಃಖವನ್ನು ಹೇಳಿದಾಗ ನಾನು ಅವರಿಗೆ ಸಲಹೆ ಕೊಡೋದಕ್ಕಿಂತ ಮುಂಚೆ ಬರೀ ಕೇಳ್ತಿರ್ತೇನೆ. ಗಮನವಿಟ್ಟು ಕೇಳೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ದುಃಖವನ್ನು ಹಂಚ್ಕೊಂಡಾಗ

ಆ ಒಂದು ಏನಂತಾರೆ ನೋವು, ಅರ್ಥ ಆಯ್ತಾ? ಸೊ ಸೇಮ್ ಪೇಜ್ನೇ ಆಗಿರಬೇಕು. ಇನ್ನು ಯಾರ ಜೀವನದಲ್ಲಿ ದೇವರ ಕೃಪೆಯಿಂದ ತಂದೆ ತಾಯಿ ಇದ್ದಾರೆ ಆ್ಯಂಡ್ ಅವರ ಆಪ್ತರನ್ನು ಕಳ್ಕೊಂಡಿಲ್ಲ, ದಯವಿಟ್ಟು ನನ್ನ ಕಡೆಯಿಂದ ಒಂದು ಸಲಹೆ ತಗೋತೀರಾ? ಇದ್ದಾಗ ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ. ಹಾಂ, ಅವರು ಹೇಳಿರೋ ವಿಷಯಗಳನ್ನು ನಿಮಗೆ ಇಷ್ಟ ಆಗೋದಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನೇ ಮಾಡಿ. ಆದರೆ ನಮ್ಮ ತಂದೆಗೆ ನಾನು ಈಗ ಕಳ್ಕೊಂಡೇನೆ, ಇಷ್ಟು ವರ್ಷ ಆಯಿತು, ಅವ್ರು ಇದ್ದಾಗ ಅವ್ರ ಮಾತು ನಮಗೆ ಏನಷ್ಟು ಬೆಲೆ ಇದ್ದಿರಗಿಲ್ಲ, ಅವ್ರು ಹೋದಾಗ ಅವ್ರ ಮಾತಿನ ಬೆಲೆ ನಮಗೆ ಗೊತ್ತಾಯಿತು. ಸತ್ಯವಾದ ಮಾತು ಇದು, ಈಗ ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ವೈಯಕ್ತಿಕವಾಗಿ ಇದನ್ನು ಅನುಭವಿಸಿದ್ದೇನೆ. ಪೆಟ್ಟು ತಿಂದ ಮೇಲೆ ನನಗೆ ಗೊತ್ತಾಯಿತು ಏನು ಮಾಡೋದು, ಇದೇ ಜೀವನ. ಬಟ್ ಎಲ್ಲ ಒಳ್ಳೆಯ ವಿಷಯಗಳನ್ನು ಅವರು ಕಲಿಸಿ ಹೋಗಿದ್ದಾರೆ. ಇಷ್ಟು ಒಂದು ಮಾತ್ರ ನಾನು ಅದು ಪೈಲ್ವಾನಿನೇ ಹಿಂಗೆ ಶಡ್ಡು ಹೊಡಿತಾರೆ ನೋಡ್ರಿ, ಹಂಗೆ ಹೊಡೆದು ಹೇಳ್ಬೋದು. ನಾನು ನಮ್ಮ ತಂದೆಯವರ ಮನಸ್ಸು ನೋಯಿಸಿಲ್ಲ, ಏಕೆಂದರೆ ಮಾತು ಹಂಗಿದ್ದು ನಮ್ಮ ಹಾ ಜಗಳ ಮಾಡ್ತಿದ್ದು. ಮಶ್ಕಿರಿ ಅಂತರೂ ಭಾಳ ಕೆಟ್ಟ, ನನ್ನ ಜೀವನದಲ್ಲಿ ಒಂದೇ ಐತ್ರಿ ಮಶ್ಕಿರಿ ಮಾಡೋದು, ಆರಾಮಿರೋದು. ತಂದೆ ಜೊತೆ ಒಂಥರ ಗೆಳೆತನ ಇತ್ತಿರಿಪ್ಪ, ಬಡಿತಿದ್ನ ಹಿಂಗೆ ಟೆಲಿಮೇಲ್ ಕುಟ್ಟಿ ಹೊಡಿತಿದ್ನಿ ಎಲ್ಲ, ಇದನ್ನೆಲ್ಲ ಹೇಳಿದ್ರೆ ನೀವು ಅಂತೀರಿ ಇದೇನು ಅಂತ. ಅದು ನಂದ ಮತ್ತು ಅವ್ರದ, ನಂದ ಮತ್ತು ಅವ್ರದ್ದು ಒಂದು ಸಂಬಂಧನೇ ಹಂಗಿತ್ತು. ಆ್ಯಂಡ್ ಅದರ ಸಂಬಂಧ ಅವ್ರನ್ನ ನಾನು ಕಳ್ಕೊಂಡಾಗ ಅದರ ಆಗಿರೋ ನೋವು ಒಂದಿಷ್ಟಲ್ಲ, ಭಾಳ ಆಯಿತು ನೋವು, ಭಾಳ ಆಯಿತು. ಯಾಕಂದರೆ ಸಾಮಾನ್ಯವಾಗಿ ತಂದೆ ಮಗನ ಸಂಬಂಧ ಹೆಂಗಿರ್ತಿತ್ತು ಅದಕ್ಕಿಂತ ಜಾಸ್ತಿನೇ ರಿಲ್ಯಾಕ್ಸ್ಡು, ಕಾಮಿಡಿ ಭಾಳ ಮಾಡ್ತಿದ್ವಿ, ಮಸ್ತ್ ಮೈಕೆ ಮಜಾ ಮಾಡ್ತಿದ್ವಿ, ಅದೊಂದು ಸ್ವಲ್ಪ ನೋವಿತ್ತು. ಬಟ್ ಈಗ ನಾನು ವಿಚಾರ ಅದನ್ನೇ ಮಾಡೋದು, ಈ ದೇಹದಲ್ಲಿ ಅಂದರೆ ಅವರ ದೇಹದಲ್ಲಿ ಇದ್ದಿರೋ ನೋವುಗಳು, ಆ ನೋವು ಅವರು ಅನುಭವಿಸೋದು ಉತ್ತಮವಾ ಅಥವಾ ಪರಮಾತ್ಮನೊಂದಿಗೆ ಅವರ ಆತ್ಮ ಒಂದಾಗಿರೋದು ಉತ್ತಮವಾ, ವಿಚಾರ ಮಾಡಿ. ಸೊ ಆತ್ಮೀಯರೇ, ಅನೇಕ ಏನಿದು ಗೇರೇಟ್ ಹಾಡು ಅಂಬಿ ನಿಂಗೆ ವಯಸ್ಸಾಯಿತು ಚಿತ್ರದ, ಅದು ಅವರಿಗೂ ಫೇವ್ರೇಟಾ ನೋಡಿ. ನಮ್ಮ ಪ್ರೀತಿಯ ಶಿವಾನಿ ಅಂದರೆ ರಾಜೇಶ್ವರಿಯವರ ಪ್ರೀತಿಯ ಮಗಳು, ನನ್ನ ಪ್ರೀತಿಯ ತಂಗಿ ಶಿವಾನಿ ಅವರ ಫೇವ್ರೇಟ್ ಹಾಡಂತ್ರಿಪ್ಪ ಹೇ ಜಲೀಲನಾ. ಆಲ್ ರೈಟ್, ನನಗೂ ಭಾಳ ಇಷ್ಟ, ಏಕೆಂದರೆ ವಿಜಯ್ ಪ್ರಕಾಶ್ ಅವರು ಎಷ್ಟು ಚೆಂದ ಹಾಡಿದ್ದಾರೆ. ಬನ್ನಿರಿ, ಭಾಳ ಆಯಿತು ದುಃಖದ ಮಾತು, ದುಃಖದ ಅಂದರೆ ಜೀವನದ ಸತ್ಯದ ಮಾತು. ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಅಂಬಿ ನಿಂಗೆ ವಯಸ್ಸಾಯಿತು ಚಿತ್ರದು ಹಾಡನ್ನು ಕೇಳೋಣ. ಹೇ ಜಲೀಲ ಕನ್ವರ್ಲಾಲ.

ಕನಸಲು ನೀನೇ ಮನಸಲು ನೀನೇ. ಕ್ಷಮಿಸಿ, ಮಧ್ಯಕ್ಕೆ ಬರ್ತಾ ಇದ್ದೇನೆ ರವಿ ಅವರೇ, ನಿಮ್ಮ ಹಾಡು ರೆಡಿಯಾಗಿದೆ. ಆ್ಯಂಡ್ ಈ ಗೀತೆ ಆದ ತಕ್ಷಣ ಅಭಿಷೇಕ್ ಅಂಬರೀಷ್ ಅವರ ಗೀತೆಯೊಂದಿಗೆ ಅಕ್ಷತಾ ಅವರು ಭಾಗವಹಿಸಿದ್ದಾರೆ. ಸುಮ್ಮನೆ ಹೀಗೆ ನಿನ್ನನೆ ನೋಡ್ರಿ, ತಂದೆ ಮಗ ಇಬ್ರದು ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಇಬ್ರು. ಅದಾದ ತಕ್ಷಣ ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ ಈ ಗೀತೆಯೊಂದಿಗೆ ಉಮೇಶ್ ಅವರು ಭಾಗವಹಿಸಿದ್ದಾರೆ, ಅಮೂಲ್ಯ ಅವರು ಅಭಿನಯಿಸಿದ್ದಾರೆ. ಆಮೇಲೆ ಅದಾದ ತಕ್ಷಣ ಇಷ್ಟು ದಿವಸ ಎಲ್ಲಿಂದ ಬಂದೇಗಿಂದ ಬಂದೇ ಕೇಳಬಹುದಾ, ಎಸ್ ಗಜಕೇಶರಿ ಚಿತ್ರದ್ದು, ಮತ್ತೆ ನಮ್ಮ ಅಮೂಲ್ಯ ಅಭಿನಯಿಸಿರೋದು, ನಮ್ಮ ವಿಶಾಲ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಸರ್ ಕಳ್ಕೊಂಡವರಪ್ಪೇನು, ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು, ಇದು ಸತ್ಯವಾದ ಮಾತು. ನಮ್ಮ ರಾಜಶ್ರೀ ಅವರು ಅದೇ ಹೇಳ್ತಾ ಇದ್ದಾರೆ, ನನಗೂ ಹೇಳ್ತಾರೆ ಮರ್ತು ಬಿಡು ಮರ್ತು ಬಿಡು ಅಂತ. ಆದರೆ ತಂದೆ ನನ್ನ ಹಾರ್ಟಲ್ಲಿ ಸದಾ ಇರ್ತಾರೆ, ಯಾನು ಹೇಳಿದ್ರಲ್ಲ ಇದೇ ಪಾಯಿಂಟ್ ಹೇಳ್ತಾ ಇದ್ದೆ ನಾನು. ಒಂದು ಟೈಮ್ ಆದ ಕೂಡಲೇ ನಿಮ್ಮ ಆಪ್ತರೇಯ ಅವರ ಜೀವನದಲ್ಲಿ ಅದೇ ನೋವು ಇದ್ದಿರಕಿಲ್ಲ ಅಂದರೆ ಅವ್ರು ಹಿಂಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ, ಕಿ ಬಿಟ್ಟು ಬಿಡು ಮರ್ತು ಬಿಡು, ಏನಾದರೂ ಮುಂದೆ ಹೋಗು ಮುಂದೆ ಹೋಗು. ಸುಲಭ ಇಲ್ಲ ಅದು ಬಹ. ಮತ್ತೆ ಅದ ಹೇಳತ್ತೀನಿ ರೀ, ಕಳ್ಕೊಂಡವರಪ್ಪೇನೊಬ್ಬರೇ ಕಳ್ಕೊಂಡವರಿಗೆ ಮಾತ್ರ ಗೊತ್ತು. ಮತ್ತೆ ಹೇಳ್ತಾ ಇದ್ದಾರೆ ರಾಜಶ್ರೀ ಅವರೇ, ನಿಮಗೂ ಕೂಡ ನಿಮ್ಮ ತಂದೆಯವರನ್ನು ನೀವು ಕಳ್ಕೊಂಡಿದ್ದೀರಾ, ಅವರು ಅನುಭವಿಸಿರೋ ನೋವು ನೀವು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಊಹೆ ಇಸ್ ದ ಕರೆಕ್ಟ್ ವರ್ಡ್ ಅಲ್ರಿ, ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ, ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಅಂಥ ರೀತಿಯಾದಂತಹ ಒಂದು ನೋವನ್ನು ಅವರು ಈ ಶರೀರದಲ್ಲಿ ಅನುಭವಿಸ್ತಿದ್ರು. ಈಗ ಅವರ ಆತ್ಮ ಪರಮಾತ್ಮದೊಂದಿಗೆ ಒಂದಾಗಿದೆ. ಅಂತಹ ಸಂದರ್ಭದಲ್ಲಿ ಅವರು ಎಷ್ಟು ನೆಮ್ಮದಿಯಾಗಿ ಸುಖಮಯವಾಗಿ ಇರ್ತಿರ್ಬೋದು, ಸ್ವಲ್ಪ ವಿಚಾರ ಮಾಡಿ. ಎಸ್, ಆ ಸುಖ ನೆಮ್ಮದಿ ನಮ್ಮ ಜೀವನದಲ್ಲಿ ಒಂದು ಪಾಯಿಂಟು ಬರುವುದಂದರೆ ಬಹಳ ಕಠಿಣ ಇದೆ. ಈ ದೇಹದಲ್ಲಿ ನೋಡಿ, ವೈಯಕ್ತಿಕವಾಗಿ ನಾನು ಕುಸ್ತಿ, ಪೈಲ್ವಾನಿ, ಆಮೇಲೆ ಏನದು ಈಶಾಡೋದು, ಆಮೇಲೆ ಸೈಕ್ಲಿಂಗು, ಆಮೇಲೆ ಜಿಮ್ಮು, ಇವೆಲ್ಲ ಮಾಡ್ತೀನಿ ಇಲ್ಲ ಅನ್ನಂಗಿಲ್ಲ. ಇವೆಲ್ಲ ಒಂದು ಕಡೆ, ಯೋಗ ಧ್ಯಾನ ಒಂದು ಕಡೆ. ಆ ಯೋಗ ಧ್ಯಾನದಲ್ಲಿ ಒಂದು ಅರ್ಧ ಕ್ಷಣ ನೀವು ಸಮಾಧಿಗೆ ಹೋಗಿ ಬರ್ತೀರ. ಸಮಾಧಿಯ ಅರ್ಥ ದೇಹದಿಂದ ಆತ್ಮ ಹೋದಾಗ ಯಾವ ರೀತಿಯ ಒಂದು ನೆಮ್ಮದಿ ಇರುತ್ತೆ ನೋಡಿ, ಆ ನೆಮ್ಮದಿಯನ್ನು ನೀವು ಅರ್ಧ ಸೆಕೆಂಡ್ ಅನುಭವಿಸ್ತೀರಾ, ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಅದು ಮಾತ್ರ ಸಾಧ್ಯ ಯೋಗದಲ್ಲಿ. ಇದೇ ಯೋಗದ ಒಂದು ಮಹತ್ವ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಪದ್ಧತಿ, ಭಾರತದಲ್ಲಿ ಹುಟ್ಟಿರುವ ಯೋಗ ಆತ್ಮೀಯರೇ, ಇದರ ಲಾಭವನ್ನು ಪಡ್ಕೊಳ್ಳಿ. ಗೋವಾನೂ, ಬೆಂಗಳೂರು, ಮುಂಬೈ ನಾನು ಹೋದಾಗ, ಎಸ್ಪೆಷಲಿ ಗೋವಾನಲ್ಲಿ ಹೋದಾಗ ಯೋಗ ಶಿಬಿರಗಳು ನಡೆಸ್ತಾರೆ ರೀ. ಅಲ್ಲಿ ಯಾರ್ರೀ ಭಾರತೀಯರು ಇರುವುದಿಲ್ಲ, ಜಾಸ್ತಿ ಫಾರಿನರ್ ಇರ್ತಾರೆ. ನಿಮ್ಗೆ ನಾನು ವೈಯಕ್ತಿಕವಾಗಿ ಹೇಳ, ಕೊಯಂಬತ್ತೂರಿನಲ್ಲಿ ಒಂದು ಈಶಾ ಯೋಗ ಸೆಂಟರ್ ಇದೆ, ಅದರಲ್ಲಿ ಈ ಹಠಯೋಗ ಟೀಚರ್ಗಳು ಎಲ್ಲರೂ ಮ್ಯಾಕ್ಸಿಮಮ್ ಫಾರಿನ್ದವ್ರ, ಹೊರ ದೇಶದವ್ರು ಆಗ್ಯಾರ್ರಿ. ಆ್ಯಂಡ್ ಅವರ ಜೀವನ ಶೈಲಿನೇ ಬದಲಾವಣೆಯಾಗಿದೆ ಅವರಿಗೆ. ನಮ್ಮ ಭಾರತ ದೇಶದ ಈ ಒಂದು ಯೋಗ ಪದ್ಧತಿ, ಧ್ಯಾನ, ಕ್ರಿಯೆ, ಇವು ಎಲ್ಲ ಅದ್ರ ಮೇಲೆ ಇಷ್ಟು ಒಂದು ಏನಂತಾರೆ ಮರ್ಯಾದೆ ಬಂತು, ಅವರು ಅದನ್ನು ಕಲಿತು ಈಗ ಗುರುಗಳಾಗಿದ್ದಾರ್ರಿ. ನನ್ನ ಪರಿಚಯದಲ್ಲಿ ಎಷ್ಟೋ ಫಾರಿನ್ ಗುರುಗಳಿದ್ದಾರ್ರಿ, ಅವರು ನಮ್ಮ ಭಾರತ ದೇಶದಲ್ಲಿಯೇ ಕಲಿತು. ನಾನು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಫಾಲೋ ಮಾಡ್ತೇನೆ, ನನಗಿಷ್ಟು ಸಂತೋಷವಾಗುತ್ತೆ ಗೊತ್ತಾ, ಅವ್ರು ಎಷ್ಟು ಚೆಂದ ಮಂತ್ರ ಉಚ್ಚಾರಣೆ ಮಾಡ್ತಾರೆ, ಧ್ಯಾನ ಪ್ರಾಣಾಯಾಮದ ಬಗ್ಗೆ ಮಾತನಾಡ್ತಾರೆ, ಯೋಗ ಮಾಡ್ತಾರೆ. ಅವರ ಜೀವನ ಒಂದು 5-6 ವರ್ಷ ಹಿಂದೆ ಹೆಂಗಿತ್ತು ಅದ್ರ ಬಗ್ಗೆನೂ ಹೇಳ್ತಾರೆ. ಕುಡಿತಿದ್ರು, ಪಬ್ ಹೋಗ್ತಿದ್ರು, ಡಾನ್ಸು ಇದು ಅದು, ರಾತ್ರಿ ಮಲಗೋದಿಲ್ಲ, ಇಲ್ಲಿ ಅಲ್ಲಿ ಓಡಾಡೋದು, ಅಂಥವ್ರ ಜೀವನ ಟ್ರಾನ್ಸ್ಫಾರ್ಮ್ ಆಗಿತ್ತು ಯೋಗದ ಮುಖಾಂತರ. ಸೊ ದಯವಿಟ್ಟು ತಮ್ಮ ಕಡೆ ಏನಾದರೂ ಸಮಯ ಇದ್ದರೆ, ತಮ್ಮ ಪರಿಚಯದಲ್ಲಿ ಯಾರಾದರೂ ಗುರುಗಳಿದ್ದರೆ, ರೊಕ್ಕ ಕೊಟ್ಟು ದಕ್ಷಿಣೆ ಕೊಟ್ಟು ಗುರುಗಳ ಕಿಡೆಯಿಂದ ಈ ಯೋಗ ದೀಕ್ಷೆಯನ್ನು ಪಡೆಯಿರಿ. ಈ ಒಂದು ಭಾರತದ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ, ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ ದಯವಿಟ್ಟು. ಏನಿಲ್ಲ ಅಂದ್ರೆ ನಾಮ ಜಪಾರು ಮಾಡ್ಬೋದ್ರಿಪ್ಪ. ನಾನು ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತೇನೆ, ಮಾಡಿದವರಿಗೆ ಮಾತ್ರ ಗೊತ್ತು. 108 ಒಂದು ಮಾಲೆ ಜಪ. ಇನ್ನೊಂದು ಹೇಳ ನಿಮಗೆ, ಊರಿಗೆ ಹೋಗಿದ್ನಲ್ಲ ಅಲ್ಲಿ ಮುಂಬೈನಲ್ಲಿ ಮಸ್ತ್ ಇದು ನಾಮ ಜಪದ್ದು ಕೌಂಟರ್ ಎಲ್ಲ ಸಿಕ್ತು. ನಾನು ಒಂದು ಕೌಂಟರ್ ತೊಗೊಂಡೆ ಆತ್ಮೀಯರೇ. ತದನಂತರ ಏನಾಯಿತು, ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಆಂಟಿಗಳು ಎಲ್ಲರೂ ಇದ್ದಾರೆ, ಅದರಾಗ ನಾನು ಇವತ್ತಿಗೆ ಇಷ್ಟು ಮಾಡಿದ್ದೆ ಅಂತ ಫೋಟೋ ಕಳಿಸೋದು ಸ್ಟಾರ್ಟ್ ಆಯಿತು. ಒಂದು ದಿನ, 2 ದಿನ, 3 ದಿನ, 4ನೇ ದಿನ ಏನಾಯ್ತು ಹೇಳ್ರಿ, ಅದೊಂಥರ ಸ್ಪರ್ಧೆ ಆಯಿತು. ನಾಮಜಪದ ಭಕ್ತಿ ಬಿಟ್ಟು ನಾಮಜಪದ ಸಂಖ್ಯೆ ಯಾರು ಜಾಸ್ತಿ ಮಾಡಿದ್ರು ಅನ್ನೋ ಒಂದು ಸ್ಪರ್ಧೆನಲ್ಲಿ. ಇದ್ರಾಗ ಏನು ಹೋಯ್ತು ಗೊತ್ತ್ರಿ, ಭಕ್ತಿ ಹಿಂದಿನ ಬಾಗ್ಲದಿಂದ ಓಡೋಯ್ತ್ರಿ. ಭಕ್ತಿ ಓಡೋಯ್ತು, ಸ್ಪರ್ಧಾತ್ಮಕ ಭಾವನೆ ಮುಂದೆ ಬಂತು. ನಾನು ಇವತ್ತು 1,000 ಜಪ ಮಾಡಿದ್ದೆ, ನೀನೆಷ್ಟು ಮಾಡಿದ್ದೆ, ಏಯ್ ನೀವು 1,000 ಮಾಡಿದೆ, ನಾನು ನಾಳೆ 2,000 ಮಾಡ್ದೆ. ಆ ಥರ ಭಕ್ತಿ ಎಲ್ಲಿ ಬಂತ್ರಿ, ಬರ್ಬರ್ ಅದು ಬಟನ್ ಒತ್ಕೋತ ಹೋದ್ರಿ ನಾ. ಈಗ ಅದು ಬಟನ್ನ ಆ ಜಪ ಕೌಂಟರ್ ದಂಡಿಗೆ ಇಟ್ಟಿನಿ. ದೇವರು ಕೊಟ್ಟಿರೋ ಬೆರಳುಗಳಿದೆ, ನನ್ನ ಕೊಳ್ಳಾಗ ಒಂದು ತುಳಸಿ ಮಾಲ ಇದೆ, ಇದು ರುದ್ರಾಕ್ಷ ಮಾಲ ಇದೆ 108. ನಾನು ಅಲ್ಲಿಂದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನಾ ಈಗ ನಿಮ್ಮ ಮುಂದೆ ಸಂಖ್ಯೆ ಗಿಂಕೆ ಹೇಳೋದಿಲ್ಲ, ಏಕೆಂದರೆ ಆ ಸಂಖ್ಯೆ ಹೇಳ್ಕೊಂತ ನನಗಂತರೂ ಅದು ಸ್ಪರ್ಧಾತ್ಮಕ ಭಾವನದಲ್ಲಿ ಈ ಭಕ್ತಿ ಹೊರಗೆ ಹೋಯ್ತ್ರಿ. ಆಮೇಲೆ ನಾನು ಅದನ್ನೇ ನಮ್ಮ ಆಂಟಿಗಳಿಗೆ ಎಲ್ಲರಿಗೂ ತಿಳಿಸಿದೆ, ಭಕ್ತಿ ಯಾಕೋ ಇಲ್ಲಿ ಇದ್ರಾಗ ಸ್ಪರ್ಧಾತ್ಮಕ ಭಾವನೆ ಜಾಸ್ತಿ ಆಗ್ತಾ ಇದೆ. ನನ್ನ ಧ್ಯಾನ, ನನ್ನ ಪ್ರಾಣಾಯಾಮ, ನನ್ನ ಜಪ, ನನ್ನ ಒಂದು ಒಳಗಿನ ಮನಸ್ಸು ಪ್ರಶಾಂತವಾಗಿ ಇಡಲಿಕ್ಕೆ. ಸೊ ಇದು
ಇಟ್ಸ್ ಅನ್ ಆಬ್ಸೊಲ್ಯೂಟ್ ಪರ್ಸನಲ್ ಥಿಂಗ್ ಬ್ಯಾಡ್ ಇದು, ಯಾಕೋ ಸ್ಪರ್ಧಾತ್ಮಕ ಭಾವನೆ ಆಗ್ತಾ ಇದೆ ಅಂತ ಹೇಳಿದೆ ಅವರು. ಅದ ಅಂದ್ರೆ ಮುಂಜಾನೆ 2000 ಮಾಡಿದ್ವಿ, ನನಗೆ ಅದು ಒಂಥರ ಆಯಿತು, ನಮ್ಗೆ ಅಷ್ಟು ಟೈಮ್ ಸಿಗಂಗಿಲ್ಲ, ನಾವು ಒತ್ಕಾಕ್ ಚಾಲು ಮಾಡಿದೆ. ಅದು ಸಾಣದ ಒಂದು ವಾಚ್ ಬರ್ತದ್ರಿ ಹಿಂಗೆ ಕೈಯಾಗಿ ಬೆರಳಿನಾಗ ಹಾಕೊಂಡು ಅದು ದಬ್ ದಬ್ ದಬ್ ದಬ್ ದಬ್ ದಬ್ ದಬ್ ದಬ್ ಒತ್ಕೋತ ಹೋದ್ನಿ, ಹೆಸರು ಜೋರಾಗಿ ತೊಗೊಂಡು, ಯಾಕಂದ್ರೆ ತಲೆಯಾಗ ಏನಿತ್ತು ಈ ಸಂಖ್ಯೆ ದಾಟಬೇಕು, ನಮ್ಮ ಮಾಮಿಗಳು ಇಲ್ಲಿ ಮಟ್ಟ ಬಂದಾರ, ನಾನು ಅದಕ್ಕಿಂತ ಜಾಸ್ತಿ ಮಾಡಬೇಕು. ಭಕ್ತಿ ಎಲ್ಲಿ ಹೋಯ್ತು ರೀ? ಈಗ ಬೆರಳಿನಿಂದ ಎಣಿಸಿ ಆರಾಮ್ಸಿ ಜಪ ಮಾಡ್ತೀನಿ ನೋಡ್ರಿ, ನೆಮ್ಮದಿ ಇರುತ್ತೆ. ಒಂದೊಂದು ಹೆಸರಲ್ಲಿ ಕಣ್ಣಾಗ ನೀರು ಬರುವಂತಹ ಭಕ್ತಿ ತೋರಿಸ್ತೇನೆ. ಕಣ್ಣಾಗ ನೀರು ಅಂದ್ರೆ ಆನಂದದ ಕಣ್ಣೀರು. ಬಂತು ನೋಡ್ರಿ ಪ್ರಶ್ನೆ, ವರ್ಷದ 15th ದಿನಕ್ಕೆ ಬಂದಿದ್ದೇವೆ, October 15. ಈ ವರ್ಷದ 15th ದಿನ, ವಿಚ್ ಇಸ್ 50% ಆಯ್ತು. ಆನಂದದ ಕಣ್ಣೀರು ಎಷ್ಟು ಬಂತೀಯವ್ವ? ಆನಂದದ ಕಣ್ಣೀರು ಎಷ್ಟು ಬಂತಣ್ಣ? ತಿಳಿಸಿ ತಿಳಿಸಿ ತಿಳಿಸಿ. ನಿಮ್ಮ ಜೀವನ ಯಶಸ್ವಿಯ ಹಾದಿಯಲ್ಲಿ ಇದೆಯೋ ಇಲ್ಲೋ, ಅದು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ರೊಕ್ಕ, ಅದು ನಿಮ್ಮ ಜೀವನದಲ್ಲಿರೋ ಸಂಪಾದನೆ ಮಾಡಿರೋ ಆಸ್ತಿ ಮೇಲೆ ಅಲ್ಲ. ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಎಷ್ಟು ಬಂತು ಅದ್ರ ಮೇಲೆ ನಿರ್ಧಾರವಾಗುತ್ತೆ. ಕನಸಲ್ಲೂ ನೀನೇ ಮನಸ್ಸಲ್ಲೂ ನೀನೇ. ರವಿಯವರೇ ಕ್ಷಮಿಸಿ, ಭಾಳ ಮಾತಾಡಿದ್ದೆ. ನಿಮ್ಮ ಹಾಡು ಒಮ್ಮೆ ಪ್ರಸಾರ ಆಗುತ್ತೆ ಕೇಳಿ.

நியூக்கல்தா இதுராபால் காவியம் மட்டுமல்ல ரேடியோ கேந்திரா வேணு துணிது நானி பஞ்ச் ஃபோர் எஃப்எம் கேஎல்இ கணசோனு உனக்கு நானும் அஞ்சுநாத் பை ஆத்மீய ஸ்நேகிதரே திஸ் இஸ் நேம் உனக்கு நாவு அன் தாட்சரி. ಈ ಕಾರ್ಯಕ್ರಮದ ಇವತ್ತಿನ ವಿಶೇಷತೆ ಅದಕ್ಕೆ ತಕ್ಕಂತೆ ನೀವೆಲ್ಲರೂ ತಮ್ಮ ಸಮಯ ಕೊಟ್ಟು ವಿಚಾರ ಮಾಡಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಇವತ್ತಿನ ಅಂತಾಕ್ಷರಿಯ ವಿಶೇಷತೆ ಏದಿಂದ ಆರಂಭವಾಗುವ ನಟ ಅಥವಾ ನಟಿ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅದಕ್ಕೆ ತಕ್ಕಂತೆ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮದ ಮುಂದಿನ ಗೀತೆ ವಿಶಾಲ್ ಅವರು ರಿಕ್ವೆಸ್ಟ್ ಮಾಡಿರುವ ಗಜ ಕೇಶರಿ ಚಿತ್ರದ್ದು ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಈ ಚಿತ್ರದಲ್ಲಿ ಅಮೂಲ್ಯ ಅವರು ಅಭಿನಯಿಸಿದ್ದಾರೆ. ಸೊ ಸ್ನೇಹಿತರೆ ಅದಕ್ಕೆ ತಕ್ಕಂತೆ ಗೀತೆಯನ್ನು ರಿಕ್ವೆಸ್ಟ್ ವಿಶಾಲ್ ಅವರು ಮಾಡಿದ್ದಾರೆ. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕಳ್ಕೊಂಡವರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ಮಂಜುನಾಥ್ ಅವರೇ ಅಂತ ತಿಳಿಸ್ತಾ ಇದ್ದಾರೆ ಅಕ್ಷತ ಅವರು. ಏನು ಮಾಡೋದು, ಕಳ್ಕೊಂಡೇನೆ ನಾನು ಕೂಡ. ಆ್ಯಂಡ್ ಇದ್ದಾಗ ಅವರ ಮಾತಿನ ಬೆಲೆ ನಮಗೆ ಗೊತ್ತಿದ್ದಿರಲಿಲ್ಲ, ಹೋದಾಗ ಅವರ ಮಾತಿನ ಮೇಲೆ ಗೊತ್ತಾಯಿತು. ಅದಕ್ಕೆ ಅಕ್ಷತಾ ಅವರೇ ಆ್ಯಂಡ್ ವೇಣು ದುನಿಯ ಕುಟುಂಬದ ಎಲ್ಲ ನನ್ನ ಸ್ನೇಹಿತರೆ, ನಿಮ್ಮ ಆಪ್ತರು ಇದ್ದಾಗ ಅವರ ಮಾತಿಗೆ ಬೆಲೆ ಕೊಡಿ. ಹಾಂ, ನೀವು ಅವರ ಮಾತಿಗೆ ಸೈ ಅನ್ನಕ್ಕಾಗಿಲ್ಲ ಅಂದ್ರೂ ಅವರ ಮನಸ್ಸನ್ನು ದುಃಖಿಸಬೇಡಿ ವಿತ್ ಯುವರ್ ಮಾತುಗಳು. ಇಷ್ಟೊಂದು ರಿಕ್ವೆಸ್ಟು, ಏಕೆ ಅಂದರೆ ನನ್ನ ಜೀವನದ ಗುರಿ ಒಂದೇ ಇರುತ್ತೆ, ಭೇಟಿಯಾದ ಜನರು ಯಾರೇ ಇರಲಿ ಅವರೊಂದಿಗೆ ಚಂದ ಮಾತಾಡೋದು. ಅದು ನನ್ನ ಕಂಟ್ರೋಲ್ನಾಗೆ ಐತಲ್ರೇ, ಏನೋ ನನ್ನ ಮಾತು. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಹಿಂದಿರುಗಿ ನೋಡಿದಾಗ ನಮ್ಮ ತಂದೆಯವರು ಹೇಳಿರೋ ಮಾತು ಮಾತ್ರ ನೆನಪಾಗುತ್ತೆ. ದೈಹಿಕವಾಗಿ ಅವರು ಜೀವಂತಿಲ್ಲ, ಎಸ್, ಬಟ್ ಅವರ ಮಾತುಗಳು ಸದಾ ಇರುತ್ತೆ. ಅಪ್ಪು ಸರ್ ನಮ್ಮೊಂದಿಗಿದ್ದಾರಾ? ಇಲ್ಲ, ಆದರೆ ಅವರ ಇಂಟರ್ವ್ಯೂ ಸಂದರ್ಶನಗಳು, ಅವರ ಮಾತುಗಳು ನಮ್ಮೊಂದಿಗಿದ್ದಾರೆ. ನಮ್ಮ ಎಸ್ ಪಿ ಬಿ ಇದ್ದಾರಾ? ಇಲ್ಲ, ಅವರ ಸಂದರ್ಶನ ಹಾಡು, ಅವರ ಮಾತುಗಳು ನಮ್ಮೊಂದಿಗೆ ಇದೆ. ಹಾಗೆ ಆತ್ಮೀಯ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದ ಅವರಿದ್ದಾರಾ? ಇಲ್ಲ, ಆದರೆ ಅವರ ಮಾತುಗಳು ನಮ್ಮೊಂದಿಗೆ ಇರುತ್ತೆ. ಸೊ ಜೀವನದಲ್ಲಿ ಬಹಳ ಉತ್ತಮವಾದ ಈ ಮಾತು, ಮಾತು ಪ್ರೀತಿಯ ಮಾತಿರಲಿ, ಪ್ರೀತಿಯ ಮಾತಿಲ್ಲ ಅಂದರೆ ಕೋಪದ ಒಂದು ಕೋಪದಲ್ಲಿ ಮಾತನಾಡಲಿಕ್ಕೂ ಹೋಗಬೇಡ್ರಿ. ಸೈಲೆನ್ಸ್ ಇಸ್ ಆಲ್ಸೋ ಗುಡ್ ಮಾತು. ಸೈಲೆನ್ಸ್ ಇಸ್ ಅಂದರೆ ಶಾಂತ ಆಗಿರೋದು ಒಂದು ಒಳ್ಳೆಯದಾದಂಥ ಒಂದು ಉತ್ತರ. ಸೊ ದಯವಿಟ್ಟು ಫೋಕಸ್ ಆನ್ ದಿಸ್ ಒನ್ ಥಿಂಗ್, ಒಂದು ವಿಚಾರದ ಮೇಲೆ ಫೋಕಸ್ ಮಾಡೋಣ. ನೀವು ಭೇಟಿಯಾದ ವ್ಯಕ್ತಿಯವರೊಂದಿಗೆ ಮಾತು ಚೆನ್ನಾಗಿ ಮಾತನಾಡಿ. ಏಕೆಂದರೆ ನಾಳೆ ಅವರು ಇರ್ತಾರೋ ಗೊತ್ತಿಲ್ಲ, ನೀವಿರ್ತಿರೋ ಗೊತ್ತಿಲ್ಲ, ಆದರೆ ಕೊನೆಯದಾಗಿ ನೆನಪಿಸೋದು ನಿಮ್ಮ ಮಾತು. ಹಾಡನ್ನು ಕೇಳಿ ಮಜಾ ಮಾಡಿ.

ಅನು ಪ್ರಭಾಕರ್ ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ರು ನಮ್ಮ ಅಕ್ಷತಾ ಅವರು. ಕಾರ್ಯಕ್ರಮದಲ್ಲಿ ಶೋಭಾ ಪಾಟೀಲ್ ಅವರು ಏನು ಹೇಳ್ತಾ ಇದ್ದಾರೆ, ಸರ್ ತುಮಿ ಪಂಜೆ ಬೋಲ್ತಾ ತೇ ಪಣ್ ಖೂಬ ಚಾನಸ್ತೆ ಅಟ್ವನೀತ್ ರಾಯಚ ಸಾರಕ್ಕೆ ಜರಾ ರೇಡಿಯೋ ಪಾಸೂನ್ ದೂರ್ ಗೆಲ ತರ್ ಕಾಯ್ ಬೋಲತಾ ಪುನಃ ಐಕಾವಿ ವಾಟ್ತೆ. ಕರೆಕ್ಟ್ ವಾಚ್ಲೋಕ ನೇಮಿ. ಹಾಂ, ಧನ್ಯವಾದ ಶೋಭಾ ಪಾಟೀಲ್ ಅವರೇ, ಧನ್ಯವಾದ ನಿಮಗೆ. ಅವ್ರು ಹೇಳ್ತಾ ಇದ್ದಾರೆ, ಬಹಳ ಪ್ರೀತಿಯಿಂದ ನೀವು ಮಾತನಾಡೋ ಮಾತು ನಮ್ಮಲ್ಲಿ ಸದಾ ಉಳಿಸುತ್ತೆ. ಆ್ಯಂಡ್ ನೀವು ಏನಾದರೂ ಈ ರೇಡಿಯೋನಲ್ಲಿ ಬಂದಿಲ್ಲ ಅಂದರೆ ನಮ್ಗೆ ಬೇಜಾರಾಗುತ್ತೆ, ಮತ್ತೆ ಮತ್ತೆ ಕೇಳುವ ಆಸೆ ಬರುತ್ತೆ ಅಂತ. ಈ ಪ್ರೀತಿಗೆ, ಈ ನಿಮ್ಮ ಸಮಯಕ್ಕೆ ಧನ್ಯವಾದ. ಇಲ್ಲಿಯವರೆಗೂ ತಮ್ಮ ಸಮಯ, ಬಹುಮೂಲ್ಯ ಸಮಯವನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ ಧನ್ಯವಾದ ತಿಳಿಸುತ್ತಾ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆಯ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ ಹೋಗ್ತದಾ ಹೋಗುತ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲಬೋ ಲಬೋ ಬದೇ ಪೈಲ ಏನಾರ ಐ ಬಾಬಾ ನಂತರ್ ಕಾಯ್ಪ ಇಜೇ ತನಕ್ಕಿ ಗಾವ್ತಾರೆ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ಭೋಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನು ಸಹಾಯ ಮಾಡಿ, ನಾಲ್ಕು ಜನರನ್ನು ಪ್ರೀತಿಸಿ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ

ಅಲ್ಬುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೆ ಇಷ್ಟೇ ಇರುವುದು ಜೀವನ. ಛೇ, ಮತ್ತಿನ್ಯಾಕ್ರಿ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇನು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಆರತ್ನ ಮಾಡುಗಳು, ಜನ ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತುವನ್ನು ತಿನ್ನೋಕ್ಕೆ, ಬೊಗಸ್ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕ್ಕೆ, ಅಂಗೈ ಅಗ್ಲ ಜಾಗ ಸಾಕು, ಹಾಯಾಗಿರೋಕ್ಕೆ. ಇವೆಲ್ಲದವಲ್ರಿ ನಿಮ್ಮ ಕಡೆ ಈಗಿನ ಕ್ಷಣ. ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ, ಒಳ್ಳೆ ಕೆಲಸ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಬದರಾಣವ, ಛೇ ಛೇ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನ ಅಥವಾ ನನ್ನ ಜೀವನದಲ್ಲಿ ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳ ಅವ್ರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ್ ನಮಸ್ಕಾರ್ ನಮಸ್ಕಾರ್.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ, ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕವನ ವಾಚನವನ್ನ ಮಾಡಲಿದ್ದಾರೆ ಗೀತಾ ರಾಘವೇಂದ್ರ ಕುಲಕರ್ಣಿ ಅವರು.
1: ನಮಸ್ಕಾರ, ನಾನು ಗೀತಾ ರಾಘವೇಂದ್ರ ಕುಲಕರ್ಣಿ. ನಾನು ಬೆಳಗಾವಿ ರಹವಾಸಿಯಾಗಿದ್ದೇನೆ. ಇವತ್ತು ತಮ್ಮೆದುರು ಕವನ ವಾಚನವನ್ನು ಪ್ರಸ್ತುತಪಡಿಸುತ್ತೇನೆ. ಮೊಟ್ಟ ಮೊದಲ ಗುರು ಅನುಗ್ರಹದಿಂದ ಶುರು ಮಾಡೋಣ. ಗುರು ಅನುಗ್ರಹ ಬಗ್ಗೆ ನಾನು ಕವನ ವಾಚನವನ್ನು ಮಾಡ್ತೇನೆ.

ಬಿಡದೆ ಭವಸಾಗರ ಕಂಡು ಭಯವಾಗುತ್ತಿದೆಯನಗೆ ಭವಸಾಗರ ಕಂಡು ಭಯವಾಗುತ್ತಿದೆಯನ

ಬರದೇನು. ಸತ್ಯ ಧರ್ಮಗಳಿಂದ ಭಕ್ತಿ ಮಾರ್ಗದಿ ನಡೆವ, ಸತ್ಯ ಧರ್ಮಗಳಿಂದ ಭಕ್ತಿ ಮಾರ್ಗದಿ ನಡೆವ.

ನನ್ನ ನಾಲ್ಕನೇ ಕವನ ನೀತಿ ಪದ. ನಮ್ಮ ಬಾಯಲ್ಲಿಟ್ಟು ಭಕ್ತಿ ಉಡಿಯಲಿ ಕಟ್ಟಿ ಶ್ರೀರಂಗನಾಥನ ಭೆಟ್ಟಿಗೆ ಬರ್ತೀರಾ. ನಮ್ಮ ಬಾಯಲ್ಲಿಟ್ಟು ಭಕ್ತಿ ಉಡಿಯಲಿ ಕಟ್ಟಿ ಶ್ರೀ

ಭಕ್ತಿಯುಡಿಯಲಿ ಕಟ್ಟಿ ಶ್ರೀರಂಗನಾಥನ ಪೆಟ್ಟಿಗೆ ಬರ್ತೀರಾ, ಬರ್ತೀರಾ ನೀವು ಬರ್ತೀರಾ ಶ್ರೀರಂಗನಾಥನ.

ಬರ್ತೀರಾ, ಶ್ರೀರಂಗನಾಥನ ಭೆಟ್ಟಿಗೆ ಬರ್ತೀರಾ. ಕಾಮ ಕ್ರೋಧವ ಬಿಟ್ಟು ಮೋಹ ಪಾಶವ ಹರಿದು, ಕಾಮ ಕ್ರೋಧ

ಪೆಟ್ಟಿಗೆ ಬರ್ತೀರಾ? ಬರ್ತೀರಲ್ಲ. ನನ್ನ 6ನೇ ಕವನ ಸ್ವಾಗತ ಗೈವೆವು ನಾವು. ಇಂದು ಸ್ವಾಗತ ಗೈವೆವು ನಾವು ಸುಮಧುರ ಸುಂದರ ಸ್ವರ್ಣಗಳಿಗೆ. ಇದು ಬಂಧು ಸ್ನೇಹದ ಸುಂದರ ಸಭೆಗೆ ಸ್ವಾಗತ ಗೈವೆವು ನಾವು. ಸ್ವಾಗತ ಗೈವೆವು ನಾವು. ಶ್ರೀ ಸಾಂಬನಿಂದ ಶ್ರೀ ಶ್ಯಾಮನವರೆಗೆ ಎಂದೆಂದಿಗೂ ಸುಖ ಸಂತಸ ತುಂಬಿದ, ಒಂದಾಗಿ ಸ್ನೇಹದ ಬಾಳಿ ಬೆಳಗಿದ ನಂದಗೋಕುಲದ ಸುಂದರ ಮನೆಗೆ ಸ್ವಾಗತ ಗೈವೆವು ನಾವು. ಸ್ವಾಗತ ಗೈವೆವು ನಾವು. ಎಂದೆಂದಿಗೂ ಸುಂದರ ರೆಂಬೆ ಪಸರಿಸಿದ ದೃಢ ವಿಶ್ವಾಸದ ಆಲದ ವೃಕ್ಷ, ಟೊಂಗೆ ಟೊಂಗೆಗೆ ಗಿಳಿ ಕೋಗಿಲ ಕಲರವ ಸುಸ್ವರ್ಗದಲ್ಲಿ ನಿಮ್ಮ ಸ್ವಾಗತಿಸುವವು. ಸ್ವಾಗತ ಗೈವೆವು ನಾವು. ಸ್ವಾಗತ ಗೈವೆವು ನಾವು. ಸುಸಂಸ್ಕೃತಿ ಜ್ಞಾನ ಕಲೆಗಳ ಸುಂದರ ಆಗರ, ಸುಸಂಸ್ಕೃತಿ ಜ್ಞಾನದ ಕಲೆಗಳ ಸುಂದರ ಆಗರ, ಸುಜ್ಞಾನ ಬೆಳಗಿದ ಬೋಧಿ ವೃಕ್ಷ, ಸ್ನಿಗ್ಧ ಪ್ರೀತಿ ತ್ಯಾಗದ ಪ್ರತೀಕ, ಜ್ಯೋತಿ ಬೆಳಗಿದ ಸುಂದರ ಮನೆಗೆ ಸ್ವಾಗತ ಗೈವೆವು ನಾವು. ಸ್ವಾಗತ ಗೈವೆವು ನಾವು. ಎಂದೆಂದಿಗೂ ಒಂದಾಗಿ ಬಾಳಿದ ಸುಮಧುರ ಮಧುವು ತುಂಬಿದ ಗೂಡಿದು, ಸುಮಧುರ ಮಧುವು ತುಂಬಿದ ಗೂಡು, ಸ್ನೇಹ ಪ್ರೀತಿಯ ಜೇನನ್ನು ಹಂಚುವ, ಸ್ನೇಹ ಪ್ರೀತಿಯ ಜೇನನ್ನು ಹಂತುವ ತ್ಯಾಗ ಪ್ರತೀಕದ ಸುಂದರ ಮನೆಗೆ ಸ್ವಾಗತ ಗೈವೆವು ನಾವು. ಸ್ವಾಗತ ಗೈವೆವು ನಾವು. ಮರೆಯದಿರಿ ಈ ಸ್ನೇಹ ಬಂಧುರವ, ಮರೆಯದಿರಿ ಈ ಸ್ವರ್ಣ ಘಳಿಗೆಯ, ಹರಿಸಿರಿ ಇಂದು ಎಲ್ಲರೂ ನೀವು, ಎಂದೆಂದೆಗೂ ಬೆಳಗಲಿ ಚಿಂಚಣಿ ಮಂದಿರ. ಸ್ವಾಗತ ಗೈವೆವು ನಾವು. ಸ್ವಾಗತ ಗೈವೆವು ನಾವು. ಸುಮಧುರ ಸುಂದರ ಸ್ವರ್ಣ ಘಳಿಗೆಯದು ಬಂಧು ಸ್ನೇಹದ ಸುಂದರ ಸಭೆಗೆ ಸ್ವಾಗತ ಗೈವೆವು ನಾವು. ಸ್ವಾಗತ ಗೈವೆವು ನಾವು. ಗೃಹಲಕ್ಷ್ಮಿ ನನ್ನ 7ನೇ ಕವನ. ಗೃಹಲಕ್ಷ್ಮಿ ಶ್ರೀ ದೇಗುಲ ನಮ್ಮ ಮನೆಯು, ಆ ದೇವರೇ ನಮ್ಮ ಮನಸ್ಸು. ಈ ಸುಂದರ ಮನೆಯಲ್ಲಿ ನಸು ನಗು ಎಂಬ ಜ್ಯೋತಿಯ ಬೆಳಗಮ್ಮ, ಜ್ಯೋತಿಯ ಬೆಳಗಮ್ಮ. ಶ್ರೀ ದೇಗುಲ ನಮ್ಮ ಮನೆಯು, ಆ ದೇವರೇ ನಮ್ಮ ಮನಸ್ಸು. ಹಸಿರಿನ ತೋರಣ ನಸು ನಗುತ್ತಿರಲಿ, ಮಂಗಲ ಕಾರ್ಯ ನಡೆಯುತ್ತಲಿರಲಿ, ಸಂತ ಸಮಾಗಮವಾಗುತ್ತಲಿರಲಿ, ಶ್ರೀಹರಿ ಸೇವೆ ನಿರಂತರ ಸಾಗಲಿ. ಶ್ರೀ ದೇಗುಲ ನಮ್ಮ ಮನೆಯು, ಆ ದೇವರೇ ನಮ್ಮ ಮನಸ್ಸು. ಸುಸಂಸ್ಕೃತಿ ಪ್ರೇಮದ ನೆಲೆಯಾಗಿರಲಿ, ಸುಸ್ನೇಹದ ಆತಿಥ್ಯ ಎಂದೆಂದಿಗೂ ಸಾಗಲಿ. ಸುಸಂಸ್ಕೃತಿ ಪ್ರೇಮದ ನೆಲೆಯಾಗಿರಲಿ, ಸುಸ್ನೇಹಾತಿಥ್ಯವು ಎಂದಿಗೂ ಸಾಗಲಿ. ಬಂಧು ಸ್ನೇಹಿತರು ನಸು ನಗುತ್ತಿರಲಿ, ಸುಜ್ಞಾನ ಗಂಗೆಯು ಹರಿಯುತ್ತಿರಲಿ. ಶ್ರೀ ದೇಗುಲ ನಮ್ಮ ಮನೆಯು, ಆ ದೇವರೇ ನಮ್ಮ ಮನಸ್ಸು. ಸಂಗಾತಿಗಳೆಂದು ಜೊತೆಯಾಗಿರಲಿ, ಸುಖ ದಾಂಪತ್ಯವು ಅವರದೆಯಾಗಲಿ. ಮಗುಗಳ ಅಳುನಗು ತುಂಬಿ ಸೂಸಲಿ, ಶ್ರೀಕೃಷ್ಣನ ಗೋಕುಲ ಈ ಮನೆಯಾಗಲಿ. ಶ್ರೀ ದೇಗುಲ ನಮ್ಮ ಮನೆಯು, ಆ ದೇವರೇ ನಮ್ಮ ಮನಸ್ಸು. ನನ್ನ 8ನೇ ಕವನ ಹುಣ್ಣಿಮೆ ವರ್ಣ ಕೋಜಾಗರಿ. ಸೀಗೆ ಹುಣ್ಣಿಮೆ ವರ್ಣನೆ.

సోసి మనకే ముదవ తందిదే. మదన బాణ తాగిదంతె జగవు.

ನನ್ನ ಒಂಬತ್ತನೇ ಕವನ ಹಸೆಮಣೆಗೆ ಅಂದ್ರೆ ವ್ಯಾಸಪೀಠಕ್ಕೆ ಕಾರ್ಯಕ್ರಮದೊಳಗೆ ಯಾವುದೋ ಸಂದರ್ಭದೊಳಗೆ ವ್ಯಾಸಪೀಠಕ್ಕೆ ಬರ್ಮಾಡ್ಕೊಳ್ಬೇಕಾದ್ರೆ ಅಂದ್ರೆ ಹಸೆಮಣೆಗೆ ಬರ್ಮಾಡಿಕೊಳ್ಬೇಕಾದಂತ ಕೆಲವೊಂದು ಕವನಗಳನ್ನ ನಾನು ಇನ್ನು ಹೇಳ್ತೀನಿ. ಕಂದ

ಈಗ ಕುಸುಮ ಸುರ ಜನನಿ ಯಶವ ಪೀಠಕ್ಕೆ ನಸು ನಗುತ್ತೀಗ ಕುಸುಮ ಸುರರೆ ನನೀ ಜನಕ.

ಸುನಗುತೀಗ ನಸುನಗುತೀಗ ಕುಸುಮಾಸುರ ಜನನಿ ನಸುನಗುತೀಗ ಕುಸುಮಾಸುರ ಜನನಿ ನಸುನಗುತೀಗ ಕುಸುಮಾಸುರ ಜನನಿ. ಕೊನೆಗೆ ಆರ್ತಿ ಆರ್ತಿ ಇದಾವ ಒಂದು ಹಾಡು ನೀ.

0: ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗೀತಾ ರಾಘವೇಂದ್ರ ಕುಲಕರ್ಣಿಯವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
0: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

ಇದುವರೆಗೂ ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಇಂದಿನ ಪುಸ್ತಕ ವಾಚನ ಸರಣಿ ಕಾರ್ಯಕ್ರಮದಲ್ಲಿ ಲೇಖಕರು ತಾವೇ ರಚಿಸಿರುವ ಪುಸ್ತಕದಲ್ಲಿನ ಕೆಲವು ಆಯ್ದ ಕತೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಲೇಖಕರು ಕತೆ ಕಾದಂಬರಿಗಾರರಾದ ಶ್ರೀಮತಿ ರಂಜಿತಾ ವಿಕ್ರಮ್ ಮಹಾಜನ್ ಅವರು.
1: ಕಥೆಯ ಶೀರ್ಷಿಕೆ ಕೋಲಿ ಅಪ್ಪಾಜಿ. ಐದನೇ ದಿನ ಸಹ ಸ್ಥಿರ ದೂರವಾಣಿಯು ಕರಾರುವಾಕ್. ಅದೇ ಸಮಯಕ್ಕೆ ಹೊಡೆದುಕೊಳ್ಳತೊಡಗಿದಾಗ ದುಂಡವನಿಗೆ ಅನುಮಾನ ಬಾರದೇ ಇರಲಿಲ್ಲ. ತಾನು ಸ್ವೀಕರಿಸಿದರೆ ಅತ್ತಲಿಂದ ಮಾತಿಲ್ಲ, ಅದೇ ಪತಿರಾಯರು ಸ್ವೀಕರಿಸಿದರೆ ಮಾತುಗಳು ಆರಂಭವಾಗುತ್ತವೆ. ಅಂದರೆ ಮತ್ತೆ ಹಳೆಯ ಕೆಟ್ಟ ಚಾಳಿ ಶುರು ಮಾಡಿಕೊಂಡರೆ ಛೇಛೆ, ಅದು ಈ 70ರ ಸನಿಹದಲ್ಲಿ. ಇಷ್ಟು ವರ್ಷ ಮಾಯವಾಗಿದ್ದ ಮತ್ತದೇ ಹಳೆಯ ದೆವ್ವ ಮೆಟ್ಟಿಕೊಂಡಿತೆ ಇವರಿಗೆ. ಅಥವಾ ಹುಣಿಸೆ ಮುಪ್ಪಾದರೂ ಹುಳಿ ಮುಪ್ಪೆ ಎನ್ನುವುದನ್ನು ನಾನು ಮರೆತೇನೆ. ಮಕ್ಕಳೆಲ್ಲ ಮೊಮ್ಮಕ್ಕಳನ್ನೂ ಕಾಣುತ್ತಿರುವ ಈ ಸಮಯದಲ್ಲಿ ಈ ಮುದಿ ಜೀವಕ್ಕೆಂತ ಚಪಲ, ಥೂ ಅಸಹ್ಯ ಎಂದು ಸ್ವಗತವಾಡಿಕೊಳ್ಳುತ್ತಾ ಮೊಗ ಕಿವಿಚಿದಳು ದುಂಡವ್ವ. ಅಷ್ಟರಲ್ಲಿ ಜೋರಾಗಿ ಸದ್ದು ಮಾಡುತ್ತಾ ಬಂದ ಮಕ್ಕಳ ಗುಂಪನ್ನು ಗದರಿದಳು. ಗುಂಪಿನಲ್ಲಿದ್ದ 12ರ ತುಂಟ ಪೋರ ಅಲ್ಬೆ ಇಲ್ಲೇ ಆಡಂತಿ, ಆಡಿದ್ರ ಬೈತಿ ಎಂದು ಮೊಗದುಮ್ಮಿಸಿದ ದುಂಡವ್ವ. ಲೇ ಭಾಡ್ಯ, ಆ ಫೋನ್ ಅವಾಗಿಂದ ಹೊಡ್ಕೊಳತ್ತಿತಿ, ಎತ್ತದ್ ಬಿಟ್ಟ ಇಲ್ಲೇ ಗದ್ಲ ಹಾಕೋದ್ ಕುಂತೀರಿ, ಕಾರ್ ಭಾರಿ ಗೋಡ್ರ ಎಂದು ಬೈದಳು 10ರ ಪೋರಿ. ಮತ್ತ ನಿಮ್ಮನಿ ಫೋನ್ ನಾವ್ ಎತ್ತಿರ ಹ್ಯಾಂಗ ಕೇಳಿದಳು ದುಂಡವ್ವ. ಅವ ನೀನು ಬರೋಬ್ಬರಿ ಅದಿರಿ ಬಿಡ್ರಿ ಎಂದಳು. ಕೂಡಲೇ ಗುಂಪಿನ ಹುಡುಗರೆಲ್ಲ ಹೋ ಎಂದು ಗದ್ದಲವೆಬ್ಬಿಸಿ ಗಂಡ ಹೆಂಡತಿ ಆಟಕ್ಕೆ ಇವರಿಬ್ಬರನ್ನೇ ಜೋಡಿ ಮಾಡೋಣ, ಅಜ್ಜಿ ಹೇಳಿದ್ದು ಸರಿ ಇದೆ ಎಂದು ಗುಸುಗುಸು ಮಾತು ಶುರುವಾದವು. ಅವರುಗಳ ಮಾತಿಗೆ ಆ ಪೋರ ನಾಚುತ್ತಿದ್ದರೆ ಈ ಪೋರಿ ಅವನಿಗೆ ಆಟದಲ್ಲಿ ನನ್ನ ಗಂಡನ ಪಾತ್ರ ವಹಿಸಲು ಸಮ್ಮತಿ ಏನು ಎಂದು ಹುಬ್ಬೇರಿಸಿ ಕೇಳುತ್ತಿದ್ದಳು. ಥೇಟ್ ಕೃಷ್ಣನಂತೆ ಬಲಗಾಲನ್ನು ಎಡಗಾಲು ದಾಟಿ ಕೊಂಕಿಸಿ ಇಟ್ಟು ಗೆಳತಿಯ ಹೆಗಲ ಮೇಲೆ ಗತ್ತಿನಲ್ಲಿ ಬಲಗೈ ಮೊಣಕೈ ಇಟ್ಟು ಆ ಹುಡುಗನ ಕೆಣಕುವ ಪುಟ್ಟ ಕೃಷ್ಣನಂತೆ ಕಾಣುತ್ತಿದ್ದಳು. ಈ ಹುಡುಗ ಮುಗ್ಧರಾದೆಯಂತೆ. 55 ದಾಟುತ್ತಿದ್ದ ದುಂಡವನಿಗೆ ಕ್ಷಣ ತನ್ನ ಯೌವನದ ದಿನಗಳು ನೆನಪಾಗಿ ಮನದ ಬನದಲ್ಲಿ ಬಣ್ಣದ ಹೂಗಳು ಅರಳುವ ಮೊದಲೇ ಅದರ ಮೇಲೆ ಕುದಿನೀರನ್ನೆರಚಿ ಮುರುಟಿಸಿದಂತೆನಿಸಿತು. ಆ ರಸಭಂಗಕ್ಕೆ ಕೆರಳಿದ ದುಂಡವ್ವ, ಸಾಲಿ ಕಲೀರಿ ಅಂದ್ರ ಗಂಡ ಹೆಂಡತಿ ಆಟ ಆಡ್ತೀರಿ, ಹಲ್ಕಟ್ಕೊಡ್ರ ಎಂದು ಮೂಲೆಯಲ್ಲಿದ್ದ ಪೊರಕೆ ಎತ್ತಿಕೊಂಡು ಗುಂಪನ್ನು ಹೊಡೆಯಲು ದೌಡಾಯಿಸಿದಳು. ಮಕ್ಕಳು ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡತೊಡಗಿದವು. ಅವಳಿಗೆ ಸಿಗದಷ್ಟು ದೂರ ಓಡಿದ ಮೇಲೆ ಹಿರಿಯ ಹುಡುಗ ಇನ್ನೊಬ್ಬನಿಗೆ ಅದಕ್ಕೆ ಇಲ್ಲಿ ಆಟಕ್ಕೆ ಬರುವುದು ಬೇಡ ಎಂದೆ ಎಂದ ಆಕ್ಷೇಪಿಸುತ್ತ. ಇನ್ನೊಬ್ಬ, ಅಮ್ಮ ಹೇಳಿದಳೆಂದು ಬಂದೆವು ಅಲ್ಲವೇ, ಅದು ಈ ಮನೆಯವರೇ ನಾವುಗಳು ಇಲ್ಲಿ ಆಡಬೇಕು ಎಂದು ವಿನಂತಿಸಿಕೊಂಡಿದ್ದರಂತೆ ಎಂದು ಹೇಳುತ್ತಿದ್ದರೆ ಅವರದೇ ಓರೆಗೆ ಇನ್ನೊಬ್ಬ ಹುಡುಗಿ ಎರಡನೆಯವನ ಮಾತನ್ನು ಅನುಮೋದಿಸಿದಳು. ಅವಳ ಮನೆಗೂ ಆ ವಿನಂತಿ ಹೋಗಿತ್ತಂತೆ. ಇವರುಗಳ ಜೊತೆಗೆ ಸಾಗುತ್ತಿದ್ದ ಆ ಪುಟಾಣಿ ರಾಧಾಕೃಷ್ಣರ ಕಂಗಳು ಒಬ್ಬರಿನ್ನೊಬ್ಬರನ್ನು ಕೆಣಕುತ್ತಿದ್ದವು. ಕಟ್ಟೆ ದಾಟಿದ ಮೇಲೆ ಆ 10ರ ಪೂರಿ ದುಂಡವನ ನೋಡಿ ವೇವೇವೇ ಎಂದು ಹೆಬ್ಬೆರಳುಗಳನ್ನು ತಲೆಯ ಎರಡೂ ಬದಿಗೆ ಅಂಟಿಸಿ ಗಾಳಿಯಲ್ಲಿ ಬೆರಳುಗಳನ್ನು ತೇಲಿಸುತ್ತಾ ಕಣ್ಣು ತುಟಿಗಳನ್ನು ಕೊಂಕಿಸಿ ಅಣಕಿಸಿ ಓಡಿದಳು. ದುಂಡವನಿಗೆ ಆ ಹುಡುಗಿ ಥೇಟ್ ತನ್ನ ಹಾಲಿನಂತ ಬಾಳಲ್ಲಿ ಹುಳಿ ಹಿಂಡಿದ ದುಂಡವನಿಗೆ ಆ ಹುಡುಗಿ ಥೇಟ್ ತನ್ನ ಹಾಲಿನಂತ ಬಾಳಲ್ಲಿ ಹಿಂಡಿದ ಹುಳಿಯಂತೆ ಬಂದ ಹೆಣ್ಣಂತೆ ಕಂಡಳು. ಅವಳ ಕಣ್ಣಂಚು ಒದ್ದೆಯಾಗಿದ್ದು ಆ ಹುಡುಗಿಯು ನೋಡಿ ಗಲಿಬಿಲಿಗೊಳ್ಳುತ್ತಲೇ ಓಡಿದಳು. ಈಗ ಮತ್ಯಾವ ಹೆಣ್ಣು ತನ್ನ ಗಂಡನನ್ನು ಆಕರ್ಷಿಸಿದ್ದಾಳು ಎಂದು ಯೋಚನೆಗೀಡಾಗಿ ಕುಸಿದು ಕುಳಿತಿದ್ದಳು. ಸದಾನಂದ ಬಂದು ದೊಡ್ಡಮ್ಮನ ಎಚ್ಚರಿಸುವ ತನಕ ಅವಳು ಹಾಗೆಯೇ ಕುಳಿತಿದ್ದಳು. ಅವನಿಗೆ ಊಟಕ್ಕೆ ಅಣಿ ಮಾಡಿ ಮತ್ತೆ ಆ ದೂರವಾಣಿ ಕರೆಯ ವ್ಯಕ್ತಿಯನ್ನು ಊಹಿಸುತ್ತಿದ್ದಳು. ಕಡೆಗೆ ಅದು ಹೆಣ್ಣೆ ಎಂದು ಯಾಕೆ ಅನುಮಾನಿಸಬೇಕು, ಗಂಡು ಇರಬಹುದಲ್ಲವೇ ಎಂದು ಒಂದು ಮನ. ಮತ್ತೊಂದು ಮನ, ಆದರೆ ನಾನು ಸ್ವೀಕರಿಸಿದ ಕೂಡಲೇ ಮಾತನಾಡುವುದಿಲ್ಲ, ಇವರು ಸ್ವೀಕರಿಸಿದರೆ ಸಂಭಾಷಣೆ ಶುರುವಾಗುತ್ತದೆ. ಆ ಸಂಭಾಷಣೆ ಯಾವುದೇ ವ್ಯವಹಾರ ಅಥವಾ ಗೆಳತನದ ಸಂಭಾಷಣೆಯಂತಿಲ್ಲ. ಇವರು ಆಗಾಗ ಅಕ್ಕಪಕ್ಕ ಯಾರೂ ಇಲ್ಲದಿರುವಿಕೆಯನ್ನು ಖಚಿತಪಡಿಸಿಕೊಳ್ಳುತ್ತಾರೆ ಎಂದು ಅನುಮಾನ ಹುಟ್ಟಿಸಿತು. ಸದಾನಂದ, ದೊಡ್ಡವ ಏನ್ ಹಂತಪರಿ ವಿಚಾರ ಮಾಡತ್ತೀ? ದುಂಡವ ಏನೂ ಇಲ್ಲವೆಂದು ತಲೆ ಅಲ್ಲಾಡಿಸಿದಳು. ಅವನು ಏನೂ ಇಲ್ಲಂದ್ರ ಅನ್ನ ನೀಡ್ತಿ ನಕ್ಕು ಕೇಳಿದ. ಈಗ ಅವಳಿಗೆ ತಪ್ಪಿನಲ್ಲಿ ಸಿಕ್ಕಿ ಹಾಕಿಕೊಂಡ ಸ್ಥಿತಿ. ತನ್ನಿಂದ ಮಹಾಪರಾಧವಾದಂತೆ ಲಘು ಬಗೆಯಿಂದ ಕಟ್ಟೆಯಿಂದ ಬೋಗುಣಿ ತಂದು ನೀಡತೊಡಗಿದಳು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸದಾನಂದ, ಹಾ ಹಾ ಸಾವಕಾಶ ಆಗ್ಲಿ, ಧಡಪಡ ಮಾಡ್ಕೋಬೇಡ ಎಂಬ ಕಾಳಜಿಯ ಮಾತುಗಳನ್ನಾಡಿದ. ಊಟ ಮುಗಿಸಿ ಅವನು ಕೋಣೆಗೆ ಹೊರಟ. ಅವನಿಗೂ ಮೊದಲ ಬಾರಿ ಮನೆ ಬಿಕೋ ಎನಿಸುತ್ತಿತ್ತು. ತಾನು ಹುಟ್ಟಿದ ಆರಭ್ಯದಿಂದ ಇಲ್ಲಿಯವರೆಗೂ ಗಿಜಿಗಿಡುವ ಮನೆ ಇದೇ ಮೊದಲ ಬಾರಿಗೆ. ಹೀಗೆ ನಾಲ್ಕೇ ಜನರಿರುವುದು, ತಾನು, ತನ್ನಪ್ಪ, ದೊಡ್ಡಮ್ಮ ಹಾಗೂ ದೊಡ್ಡಪ್ಪ ಎಂದು ಲೆಕ್ಕ ಹಾಕಿದ. ದೊಡ್ಡಮ್ಮ ನೀಡುವ ಕಿರುಕುಳಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೆಂಬಂತೆ ಅವಳ ಎರಡನೇ ಹಾಗೂ ಹೊಸ ಸೊಸೆ ತನ್ನಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ ಮಕ್ಕಳನ್ನು ಕರೆದುಕೊಂಡು ತನ್ನ ತವರಿಗೆ ಹೋಗಿದ್ದಾಳೆ. ಅಲ್ಲ, ತೀರಿಕೊಂಡದ್ದು ಅವಳ ದೂರದ ದೊಡ್ಡಪ್ಪ. ಅವರುಗಳು ಮದುವೆಗೆ ಬಂದಿರುವ ನೆನಪೂ ತನಗಿಲ್ಲ. ಒಮ್ಮೆಲೆ ಅಷ್ಟು ಆಪ್ತರಾದರೂ ಮನೆಯಲ್ಲಿರುವ ಎಲ್ಲರನ್ನೂ ಅಷ್ಟು ಅತ್ತು ಕರೆದು ಭಾವನಾತ್ಮಕವಾಗಿ ಕಟ್ಟಿಹಾಕಿ ಕರೆದುಕೊಂಡು ಹೋಗುವ ಜರೂರತ್ತೇನಿತ್ತು? ಈ ಕುಡುಕ ಚಿಕ್ಕಪ್ಪನಿಗೆ ಬೇರೆ ಕೆಲಸವಿಲ್ಲ. ಚಿಕ್ಕಮ್ಮ ಎಲ್ಲಿರ್ತಾಳೋ ಅಲ್ಲಿ ಹೋಗುತ್ತಾನೆ. ಇವಳದ್ದು ಆಗಲೇ ತವರಿಗೆ ಹೋಗುವ ಗಡಿಬಿಡಿ ಇರಬೇಕೇ? ಹೆಂಡತಿ ಬಗೆಗೆ ಯೋಚಿಸಿದ. ಛೇ, ದೊಡ್ಡಮ್ಮ ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು ಎಂದು ಅವಳಿಗಾಗಿ ಮಿಡಿಯುತ್ತಾ ಪವಡಿಸಿದ. 2 ಗಂಟೆಗಳ ಬಳಿಕ ಅದೇ ಆ 10 ಪೋರಿ ಮನೆಗೆ ಓಡಿ ಬಂದಳು. ಎಡ ಅಂಗೈ ಸಕ್ಕರೆಯ ಜಿಗುಟು ಮಾಡಿಕೊಂಡು ಯಾರಿಗೂ ಕಾಣದಂತೆ ಕೆಂಪು ರಸಭರಿತ ಮಿಠಾಯಿ ಅವಳಿಗಾಗಿ ತಂದಿದ್ದಳು. ಆಯಿ, ಆಯಿ, ಎಲ್ಲದಿ, ನಾವು ಗದ್ದಲ ಮಾಡೋದಕ್ಕ ಬೇಸರ ಮಾಡ್ಕೊಂಡಿ? ಕೇಳಿದಳು. ದುಂಡವ್ವ ಅವಳನ್ನು ನಿರೀಕ್ಷಿಸಿರಲಿಲ್ಲ. ಅಷ್ಟು ಹುಡುಗರಲ್ಲಿ ಇವಳು ಮಾತ್ರ ಹಿಂದಿರುಗಿ ಬಂದದ್ದು ಎದೆಯಲ್ಲಿ ಅವ್ಯಕ್ತ ನೋವುಂಟು ಮಾಡುತ್ತಿತ್ತು. ದುಂಡವ್ವನ ಮೊಗದ ಭಾವ ತಿಳಿಯದೆ ಆ ಹುಡುಗಿ ತಗೋ ಎಂದು ಎಡಗೈ ಚಾಚಿದಳು. ದುಂಡವ್ವನಿಗೆ ತನ್ನ ಬಾಳಲ್ಲಿ ವಿಷವಾಗಿ ಬಂದ ಆ ಹೆಣ್ಣು ಹೀಗೆ ಬಂದು ಒಮ್ಮೆ ತನ್ನ ಸಮಾಧಾನಿಸಿದ್ದರೆ ಅವಳನ್ನು ಜೊತೆಗಿಟ್ಟುಕೊಳ್ಳುತ್ತಿದ್ದನೇನು ಎನಿಸಿ ಆರ್ದ್ರಳಾದಳು. ದುಂಡವ್ವ ಅವಳನ್ನು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಂಡು ಆ ಮಿಠಾಯಿ ಅವಳಿಗೇ ತಿನ್ನಿಸಿ ವಿಷಾದದ ಹಾಡು ಹಾಡತೊಡಗಿದಳು. ಆಟದ ದಣಿವು ಜೋಗುಳದಂಥ ಹಾಡಿಗೆ ಆ ಮಗು ಅವಳ ತೆಕ್ಕೆಯಲ್ಲೇ ಮಂಪರು ಹತ್ತಿಸಿಕೊಂಡಿತು. ಹೊರಗಿನಿಂದ ಬಂದ ಚರಂತಯ್ಯ ಒಮ್ಮೆ ಹೆಂಡತಿಯನ್ನು ನೋಡಿ ಆ ಮಗುವನ್ನೂ ನೋಡಿದ. ಮಗು ಅವನ ನೋಡಿ ಖೋಲಿಯಪ್ಪಾಜಿ ಎಂದು ನಕ್ಕಿತು. ಅವನು ಪ್ರತಿ ನಕ್ಕು ತನ್ನ ಕೋಣೆಗೆ ಹೋದ. ದುಂಡವ್ವ ಅವನತ್ತ ನೋಡಲೇ ಇಲ್ಲ. ಇಬ್ಬರು ಮಾತನಾಡಿ 20 ವರ್ಷವಾದವೋ ಅಥವಾ ಅದಕ್ಕೂ ಹೆಚ್ಚೋ ಲೆಕ್ಕ ಸಿಗಲಿಲ್ಲ ಆಕೆಗೆ. ಅವನ ತಿರುಪಿದ ಬೆಳ್ಳಿ ಪೊಗದಸ್ತಾದ ಮೀಸೆಗಳ ಗತ್ತು ಅಲ್ಲೇ ಸುತ್ತಿ ಸತ್ತಿತು. ಮಗುವೀಗ ಕಳಾಹೀನ. ಮಗುವನ್ನು ತಟ್ಟುತ್ತಾ ಅವಳ ಜೀವನದ ಘಟ್ಟಗಳ ಕದಗಳನ್ನು ತಟ್ಟಿದಂತಾಗಿ ತೆರೆದು ಕೊಳ್ಳತೊಡಗಿದವು. ಮೊದಲ ಕದ ತೆರೆದಾಗ ಶಂಕರಯ್ಯ ಪಾರ್ವತಿಯರ ಕೊನೆಯ ಹಾಗೂ ಮುದ್ದಿನ ಮಗಳು ಲಕ್ಷ್ಮಿ. 3 ಗಂಡಿನ ಮೇಲೆ ಹುಟ್ಟಿದ ಹೆಣ್ಣು ಮಗು ಲಕ್ಷ್ಮಿ. ಅವಳೆಂದರೆ ಮನೆಯಲ್ಲೆಲ್ಲ ಅಚ್ಚುಮೆಚ್ಚು. ಹುಟ್ಟಿನಿಂದ ನೋಡಲು ದುಂಡದುಂಡಗೆ ಇದ್ದ ಅವಳಿಗೆ ಪ್ರೀತಿಯಿಂದೆಲ್ಲರೂ ದುಂಡವ್ವ ಎಂದೇ ಕರೆಯುತ್ತಿದ್ದರು. ವಾರಾನ್ನದ ಹುಡುಗರಿಗೆ ಧಾರಾಳವಾಗಿ ಸಹಾಯ ಮಾಡುತ್ತಿದ್ದ ಮನೆ, ದಾಸೋಹಕ್ಕೂ ಹೆಸರುವಾಸಿ. ಇಂತಿಪ್ಪ ಮನೆಗೆ ಒಮ್ಮೆ ಚರಂತಯ್ಯ ಪ್ರಸಾದ ಸ್ವೀಕರಿಸಲು ಬಂದಿದ್ದ. ಚರಂತಯ್ಯನಿಗೆ ವಿಶಾಲವಾದ ಮನೆ ಬಿಟ್ಟರೆ ಹೊಲವೆಲ್ಲ ಭೂ ಸುಧಾರಣೆ ಕಾಯ್ದೆಯಲ್ಲಿ ಕೈತಪ್ಪಿ ಹೋಗುವುದರಲ್ಲಿತ್ತು. ಸರಿಯಾದ ಆದಾಯವಿಲ್ಲದೆ ಅಪ್ಪ ಅಮ್ಮನಿಲ್ಲದ ಮನೆಯಲ್ಲಿ ಅಣ್ಣನೇ ಸೋದ ಸೋದರಿಯರಿಗೆ ಎಲ್ಲ ಆಗಿದ್ದ. ಕೊನೆ ತಮ್ಮಂದಿರಾದ ನಾಗಯ್ಯ ಹಾಗೂ ಶಿವಲಿಂಗಯ್ಯರಿಗೆ ವಾರಾನ್ಯದ ಮನೆ ಗೊತ್ತು ಮಾಡಿ ತಾನು ಹಾಗೂ ಮೊದಲ ತಮ್ಮ ಸಂಗಯ್ಯ ಇಬ್ಬರು ದುಡಿಮೆ ಹಾಗೂ ಹೊಲ ಉಳಿಸಿಕೊಳ್ಳುವಲ್ಲಿ ನಿರತರಾಗಿದ್ದರು. ಚರಂತಯ್ಯನ ಚತುರತನಕ್ಕೆ, ಅಸಾಧಾರಣ ಧೈರ್ಯಕ್ಕೆ ಸರಿಯಾದ ಆಧಾರವಿಲ್ಲ ಎಂಬುದನ್ನು ಅವನೊಡನಾಡುವ ಹಿರಿಯರು ಶಂಕರಯ್ಯನವರಿಗೆ ಅರುಹಿದರು. 28 ಪ್ರಾಯದ ಚರಂತಯ್ಯ ಉದ್ದಕ್ಕೆ ಎತ್ತರವಾಗಿ ಬೆಳೆದು ತೆಳ್ಳಗಿದ್ದ. ಪ್ರಖರ ಬಿಳಿ ಬಣ್ಣದ ಮೊಗದಲ್ಲಿ ಕಡುಗಪ್ಪು ಕೊನೆ ತಿರುಪಿದ ಮೀಸೆಗಳು ಕಣ್ಣು ಕುಕ್ಕಿ ಆಕರ್ಷಿಸುತ್ತಿದ್ದವು. ಅವನಲ್ಲಿನ ನಾಯಕತ್ವ ಗುಣ ಮೊಗದಲ್ಲಿ ಎದ್ದು ಕಾಣುತ್ತಿತ್ತು. ತನ್ನದು ಮಾತ್ರವಲ್ಲ, ಅಕ್ಕಪಕ್ಕದ ಜಮೀನಿನ ಒಡೆಯರನ್ನು ಕಲೆಹಾಕಿ ಜೊತೆಯಾಗಿ ಹೋರಾಟಕ್ಕೆ ಇಳಿದಿದ್ದ. ಚಿಕ್ಕ ವಯಸ್ಸಿನಲ್ಲೇ ಕೋರ್ಟು ಕಚೇರಿ ಅಲೆದು ಅದರ ಬಗೆಗೆ ಸಾಕಷ್ಟು ಅರಿವು ಪಡೆದಿದ್ದ. ಅಮ್ಮ ಅಪ್ಪನ ಅನುಪಸ್ಥಿತಿಯಲ್ಲಿ ತಂಗಿಯರಿಬ್ಬರ ಮದುವೆಯನ್ನು ಇದ್ದುದರಲ್ಲೇ ಮಾಡಿ ಸರೀಕರಿಂದ ಸೈ ಎನಿಸಿಕೊಂಡಿದ್ದ. ಚರಂತಯ್ಯನ ಸಾಮರ್ಥ್ಯಕ್ಕೆ ಮಾರು ಹೋದ ಶಂಕರಯ್ಯನವರು ತಮ್ಮ ಮಗಳನ್ನೇ ನೀಡಲು ಮುಂದಾದರು. ಸುಮೂರ್ತದಲ್ಲಿ ಇಬ್ಬರ ಮದುವೆಯೂ ನೆರವೇರಿತು. ಈಕಿ ಕಾಲ್ಗುಣದಿಂದ ನಮ್ಮನಿ ಏಳಿಗೆ ಆತಪ, ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಟು. ಇನ್ನ ನಿಮ್ಮನಿ ಅಷ್ಟು ಏಳಿಗೆ ಆಗ್ಲಿ, ಹುಡುಗಿ ಮಾತ್ ಭಾಳ, ಹಾಂಗ ಗುಣಾನೂ ಚಲೋ ಭಾಳ, ನನ್ ಜೀವಾನ ನಿಂಗ್ ಕೊಟ್ಟೇನಂತೇಳಿಪ್ಪ ತಮ್ಯ ಎಂದು ಮದುವೆಯಲ್ಲಿ ಶಂಕರಯ್ಯನವರು ಹೇಳಿದ್ದರು. ಗಂಡನ ಹೆಸರು ಹೇಳೆಂದರು, ಒಡಪು ಹಾಕಿಯೇ ಹೇಳಬೇಕಲ್ಲ. ಮದುವೆಯಾದ ಏಳೆಂಟು ಗಂಟೆಗಳಲ್ಲೇ ಅವನಾಡಿದ ಆಟಗಳನ್ನೇ ಪೋಣಿಸಿ ಒಡಪು ಕಟ್ಟಿ ಹೇಳಿದಳು ದುಂಡವ್ವ. ಹುಡುಗಿ ಅಂತ ಕರೀತಾರ, ಹುಡುಗಾಟ್ಕಿ ಮಾಡ್ತಾರ, ಬಾ ಅಂತ ಕರೀತಾರ, ಕೈ ಹಿಡಿದು ಕಾಡ್ತಾರ, ಚರಂತಯ್ಯನವರು ಎಂದು ಬಿಟ್ಟಳು. ಅವನು ಕ್ಷಣ ತಬ್ಬಿಬ್ಬು. ಸ್ವಾಮಿಗಳು ಹೇಳುವ ಮಂತ್ರದ ಕಡೆ ಲಕ್ಷ್ಯವಿರದೆ ಅಮ್ಮ ಹೇಳದಂತೆ ಹೆಚ್ಚು ಮಾತಿಲ್ಲದೆ ಮುಂದಿನ ಪೂಜಾ ಸಾಮಗ್ರಿಗಳನ್ನೇ ದಿಟ್ಟಿಸಿ ತನ್ನ ಹುಡುಗಾಟ ನಿಯಂತ್ರಣದಲ್ಲಿಡುವ ಪ್ರಯತ್ನದಲ್ಲಿದ್ದಳು. ಅವಳನ್ನೆಚ್ಚರಿಸಲು ಅವನು ಮೊದಲ ಬಾರಿ ಏ ಹುಡುಗಿ ಎಂದು ಕರೆದಿದ್ದ. ಸಪ್ತಪದಿ ತುಳಿಯುವಾಗ ಬೆಸದ ಕೈಗಳಲ್ಲಿ ಅವಳಿಗೆ ಮಾತ್ರ ಗೊತ್ತಾಗುವಂತೆ ತನ್ನ ತೋರು ಬೆರಳಿನಿಂದ ಅವಳ ಅಂಗೈ ಕೆರೆದು ತುಂಟತನವಾಡಿದ್ದನಲ್ಲ, ಈಗ ಅವನನ್ನು ಸರಿಯಾ ಹಾಗೆ ಸಿಕ್ಕಿಸಿದ್ದಳು. ಮನದಲ್ಲೇ ಎಲ್ಲ ಹುಡುಗಿ ಎಂದು ಶಭಾಷ್ ನೀಡಿದ. ಈಗ ಅವನ ಸರದಿ. ಅಡವಿಯೊಳಗಿರುವುದು ಕರಕಿ, ಬಾವಿ ಮೇಲಿರುವುದು ಗಿರಕಿ, ನನ್ನ ಹೆಸರು ಹೇಳುವಾಕಿ ನನ್ನಾಕಿ, ಈ ನನ್ನ ಲಕ್ಷ್ಮಿ ಬಹಳ ಬೆರಕಿ ಎಂದು ಅವಳೆರಡೆ ನೋಡಿ ಹುಬ್ಬೇರಿಸಿದ. ಹೇಗೆ ತಾನು ಎಂಬ ಹಮ್ಮಿನಲ್ಲಿ ಬೀಸುಕಾಯದ ಚರಂತಯ್ಯನ ಬಣ್ಣವೂ ಪ್ರಖರ, ಮುಖಾರವಿಂದವೂ ಅವಳು ದೊರಕಿದ್ದಕ್ಕೆ ಇನ್ನಷ್ಟು ಕಳೆಗಟ್ಟಿತ್ತು. ಕುಳ್ಳಗಿನ ದುಂಡವ್ವನ ಸೆರಗು ಸರಿಸಿದಾಗಲೇ ಅವಳೆಷ್ಟು ಮುದ್ದುಕ್ಕುವಂತಿದ್ದಳು ಎಂಬುದು ಗೊತ್ತಾಗುತ್ತಿತ್ತು. ಹದಿನೈದರ ದುಂಡವ್ವ ಇನ್ನೂ ಹಾಲುಗಲ್ಲದ ಕೂಸು, ಎನ್ನಲಡ್ಡಿ ಇಲ್ಲ ಎನ್ನುವಂತಿದ್ದಳು. ಮಾತುಗಳು ಸಹ ಮಕ್ಕಳಂತೆಯೇ ಮುಗ್ಧತೆಯಿಂದ ತುಂಬಿರುತ್ತಿತ್ತು. ಪತಿರಾಯನ ಒಂದೇ ಸ್ಪರ್ಶದಿಂದ ಮಗುವಿನಿಂದ ಮಗುವಿನ ತಾಯಿಯಾಗುವ ಪಕ್ವತೆಗೆ ಬಂದಳು. ಹಿರಿಯ ಸೊಸೆ ಜವಾಬ್ದಾರಿಗಳೆಂಬ ಸಂಕೋಲೆಗಳಲ್ಲಿ ತುಸು ಪ್ರಬುದ್ಧಳಾದಳು. ಆದರೆ ಅವಳ ಮಾತುಗಾರಿಕೆ ಕಡಿಮೆಯಾಗಲಿಲ್ಲ. ಮೊದಮೊದಲು ಅವಳ ಮಾತಿಗೆ ನಗುತ್ತಿದ್ದ ಚರಂತಯ್ಯ ಆ ಮಾತುಗಳು ಎಲ್ಲರೊಡನೆಯೂ ಅದೇ ಮುಗ್ಧತೆಯಿಂದ ಕೂಡಿರುತ್ತಿದ್ದಕ್ಕೆ ತುಸು ಅಸಮಾಧಾನಗೊಳ್ಳತೊಡಗಿದ. ಮನೆಗೆ ಮುಕುಟಮಣಿಯಂತೆ ಸೋಮೇಶ್ವರ ಹುಟ್ಟಿದ. ಅವನು ಪ್ರಥಮವಾಗಿ ತನ್ನ ಹೆಸರಿಡಿದು ಕರೆದಿದ್ದು ಈಗಲೂ ಆಕೆಯ ಒಲವ ಹೊಳೆಯಲ್ಲಿ ಸುಳಿಯಂತೆ ತಿರುಗುತ್ತಿತ್ತು, ಕಿವಿಯಲ್ಲಿ ಅದೇ ರಿಂಗಣಿಸುತ್ತಿತ್ತು. ಹಿರಿ ಹೆಂಗಳೆಯರು ಹೇಳುವ ಹೆಣ್ಣಿನ ಸುಳಿ ಬಹಳ ಕೆಟ್ಟುವ ಮಾತು ನೆನಪಾಗಿ ಚಂದ್ರಿಯ ನೆನಪಾಗಿ ಕಣ್ಣೀರು ಜಾರಿತು. ಮಡಿಲಲ್ಲಿದ್ದ ಹತ್ತರ ಪೋರಿಗೆ ಕಣ್ಣೀರಿನಿಂದ ಕಸಿವಿಸಿಯಾಗಿ ಮಗ್ಗುಲು ಬದಲಾಯಿಸಿದಳು. ದುಂಡವ ನೆನಪಿನ ಆಳದಿಂದ ಎಚ್ಚೆತ್ತು ಮಗುವನ್ನು ಕೆಳಗೆ ಮಲಗಿಸಿ ಹೊದಿಕೆ ಹೊದೆಯಿಸಿದಳು. ಸಿಹಿ ಕಹಿ ನೆನಹುಗಳನ್ನೆಲ್ಲ ಚೆಲ್ಲಿ ಎದ್ದು ಹೋದಳು. ಅವಳು ಗಂಡನ ಕೋಣೆ ದಾಟಿ ಸಾಗುತ್ತಿದ್ದಂತೆ ಒಬ್ಬಳು ಹೇಳಿದ ಒಡಪು ನೆನಪಾಗುತ್ತಿತ್ತು. ಬದನೇಕಾಯಿ ಬರ್ತ ನಾಲಿಗೆ ವರ್ತ, ಒಳಗಿನಾಕಿಗೆ ಮರ್ತ ಹೊರಗಿನಾಕಿಗೆ ಬೆರ್ತ, ನಾ ಮದುವೆ ಮಾಡಿಕೊಂಡಿದ್ದ ವ್ಯರ್ಥ. ದೂರವಾಣಿ ಮತ್ತೆ ರಿಂಗಣಿಸಿದಾಗ ಅವನು ಅವಸರದಲ್ಲಿ ಓಡಿ ಬಂದದ್ದು ಹೆಜ್ಜೆಯ ಸಪ್ಪಳದಲ್ಲೇ ಗ್ರಹಿಸಿದಳು. ರಾಧಿಕಾ ಜಂಗಮವನ್ನು ಕೆಳಗಿಟ್ಟಾಗ ಆಕೆಯ ಗಂಡ ಮನೋಹರ ಮನೆಗೆ ಫೋನ್ ಮಾಡಿದ್ದೇನು ಕೇಳಿದ. ಅವಳು ವ್ಯಂಗ್ಯವಾಡುತ್ತಾ ಪ್ರೀತಿ ಅತ್ತಿ ನೋಡ್ರಿ, ನಾ ಇಲ್ದ ಯಾರ ಕುಟೆ ಜಗಳಾಡತ್ತಾರ, ಕೇಳಾಕ್ ಫೋನ್ ಮಾಡ್ಲಿ, ನೀವು ಮಾಡ್ಕೋರ್ಬೇಕಿದ್ರ ಎಂದು ಹೇಳಿ ಹೋದಳು. ದುಂಡವ್ವನಿಗೆ ಫೋನ್ ಆಯಿಸಿದ ಅವಳ ಎರಡನೇ ಮಗ ಮನೋಹರ. ಅವಳ ಯೋಗಕ್ಷೇಮ ವಿಚಾರಿಸಿದ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1

5 ಗಂಟೆಗೆ ಅಂಗಡಿಯಿಂದ ವಾಪಸ್ಸಾದ ಸಂಗಯ್ಯನಿಂದ ಮಗ ಸದಾನಂದ ಗಲ್ಲಾಪೆಟ್ಟಿಗೆ ಕೀಲಿ ಪಡೆದು ಅಂಗಡಿಗೆ ಹೊರಟ. ಅತ್ತಿಗೆ ಇರುವನ್ನು ಪ್ರಯತ್ನಪೂರ್ವಕವಾಗಿ ಕಡೆಗಣಿಸುತ್ತಿದ್ದವನಿಗೆ ಈಗ ಎಲ್ಲರ ಅನುಪಸ್ಥಿತಿಯಲ್ಲಿ ಬೇಡವೆಂದರೂ ಹಳೆ ನೆನಪುಗಳು ಬರತೊಡಗಿದವು. 2ನೆಯ ಕದ ತೆರೆಯಿತು. ತಂಗಿಯರನ್ನು ಮದುವೆ ಮಾಡಿಕೊಟ್ಟು

ಮೇಲೆ ಅಣ್ಣನ ಗಮನ ಅವಳೆಡೆಗೆ ಹೆಚ್ಚಾಗಿ ಇರುತ್ತಿದ್ದರಿಂದ ಅತ್ತಿಗೆ ಎಡೆಗೆ ಮತ್ಸರ ಬೆಳೆಯಿತು. ತಮ್ಮಂದಿರೊಡನೆ ಸರಾಗವಾಗಿ ಬೆರೆಯುತ್ತಿದ್ದಳು. ಕಾರಣ ಆ ಮೂವರು ಹೆಚ್ಚು ಕಡಿಮೆ ಊರಿಗೆಯವರೇ. ಆಕೆ ತನ್ನೊಂದಿಗೆ ಮಾತನಾಡಲು ಹವಣಿಸಿದಾಗ ಮತ್ಸರಕ್ಕೆ ಅವಳೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ನಾನು ತನಗೂ ಸಂಗಾತಿ ಬೇಕಿತ್ತಲ್ಲ. ಅಣ್ಣ ಅತ್ತಿಗೆಯರ ಸರಸದ ಪಿಸು ಮಾತುಗಳು ಅಣ್ಣನ ತುಂಟತನ ಮರೆಯಲ್ಲಿ ಕಣ್ಣಿಗೆ ಬಿದ್ದಾಗ ಏನೋ ದೊರಕದ ಭಾವ. ತನಗೇನು ಕಡಿಮೆ ವಯಸ್ಸೇ? ಅಣ್ಣನಿಗಿಂತ 1 ವರ್ಷ ಮಾತ್ರ ಚಿಕ್ಕವ. ಆದರೆ ಅವನಿಗೆ ನೀಡಿದಂತೆ ತನಗೆ ಹೆಣ್ಣು ನೀಡಲು ಯಾರೂ ಮುಂದೆ ಬರಲಿಲ್ಲ. ಹೆಣ್ಣು ನೀಡಲು ಮನೆ ಹೊರತುಪಡಿಸಿ ಮತ್ತೇನಿತ್ತು? ಹೊಲದ ಮಾಲೀಕತ್ವಕ್ಕೆ ತಾನೇ ಕೋಟಿನ ಅಲೆದಾಟ. ಅಣ್ಣ ಅದೃಷ್ಟವಂತ, ಅವನಿಗೆ ಬೇಗ ಅತ್ತಿಗೆ ಸಿಕ್ಕಳು. ಆದರೆ ಅತ್ತಿಗೆ ಪ್ರಶ್ನೆಗೆ ಉತ್ತರ ಸಿಗದೆ ಒದ್ದಾಡಿದ. ಇಷ್ಟು ದಿನ

ಆಗಿ ಎಂದು ಹಣೆ ತಟ್ಟಿಕೊಂಡು, ಚಾ ತಂದು ಕೊಟ್ಟಕ್ಕಿಗೆ ಪೆಪರ್ಮಿಟ್ ತಿನ್ನಾಕ ರೊಕ್ಕ ಕೊಡುದಿಲ್ಲೇನು ಎಂದಳು ರುಬಾಬಿನಲ್ಲಿ. ಅವನಿಗೆ ಮುದ್ದಕ್ಕಿ ಬುಬ್ಣಿ ಊರ್ ಬುಬ್ಣಿ ಎಂದು ಅವಳ ಕೆನ್ನೆ ಹಿಂಡಿ 5 ಪೈಸೆ ನೀಡಿದ. ಖುಷಿಯಿಂದ ಓಡಿದಳು ಪೂರಿ. ಅವಳ ಕೆನ್ನೆ ಹಿಂಡಿ 5 ರೂಪಾಯಿ ನೀಡಿದ. ಖುಷಿಯಿಂದ ಓಡಿದಳು ಪೂರಿ. ಚಹ ಹೀರುತ್ತಾ ಸಂಗಯ್ಯ ಲೆಕ್ಕ ಹಾಕತೊಡಗಿದ. ಅಣ್ಣ ತಿಗೆಯರು ಮಾತನಾಡಿ ಎಷ್ಟು ವರ್ಷಗಳಾದವು ಎಂದು. ಚಹಾ ಮುಗಿಯಿತು, ಆದರೆ ಲೆಕ್ಕ ಮುಗಿಯಲಿಲ್ಲ. ರಾಧಿಕಾ ದೊಡ್ಡಪ್ಪನ ಕಾರ್ಯಗಳನ್ನು ಮುಗಿಸಿ ಮನೆಯಲ್ಲಿ ಹಾಯಾಗಿದ್ದಳು. ಇವರುಗಳಿಗೆ ನಿಜಕ್ಕೂ ಅವಳು ಅಷ್ಟು ದುಃಖಿತಳಾದಂತೆ ಅನ್ನಿಸಲಿಲ್ಲ. ಸಂಗಯ್ಯನ ಹೆಂಡತಿ ಶಂಕ್ರಮ್ಮ, ಅವಳ ಊರಗಿತ್ತಿ ನಾಗಯ್ಯನ ಹೆಂಡತಿ ಅಕ್ಕ ಮಹಾದೇವಿ ಜೊತೆಗೆ ಹರಟುತ್ತಿದ್ದಳು. ಮಾತಿನಲ್ಲಿ ಅಕ್ಕ ಮಹಾದೇವಿ, ಅಲ್ಲ ಈ ರಾಧಾಬಾಯಿ ಕತಿ ಏನು ತಿಳಿವಲ್ದು, ದೊಡ್ಡಪ್ಪನ ಕುಟೆ ಅಷ್ಟೇನು ಕಳ್ಳಾಬಳ್ಳಿ ಇದ್ದಂಗಿಲ್ಲ, ಹೌದಿಲ್ಲೇನೆ ಅಕ್ಕ ಕೇಳಿದಳು. ಶಂಕ್ರಮ್ಮನಿಗೆ ಹೌದು ಎನ್ನಲು ಅಳುಕು. ಓರಗಿತ್ತಿಯ ಮೊಗದ ಭಾವದಲ್ಲೇ ತನ್ನ ಮಾತಿಗೆ ಸಮ್ಮತಿ ಅರುಹಿ, ಏನು ಅಕ್ಕನಿ ಸೊಸ್ತ್ಯಾರು ಬಂದರೂ ಅತ್ತೆಗಿಲ್ನಿ ಕರೆ ಹೇಳ, ಅಷ್ಟಾತ್ ಕರೆದು ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದ್ಲು ಎಂದು ಇನ್ನೂ ಏನೇನೋ ಹೇಳಲಿದ್ದವಳನ್ನು ರಾಧಿಕಾಳ ಆಗಮನ ತಡೆದಿತ್ತು. ರಾಧಿಕಾ ಸಣ್ಣತ್ಯ, ಹಾಂ ಅಷ್ಟತ್ ಕರೆದು ನಿಮ್ಮನ್ನೆಲ್ಲ ಇಲ್ಲೇ ಪಿಕ್ನಿಕ್ ಅಂತ ಕರ್ಕೊಂಡು ಬಂದೇನಿ ಎಂದು ಕಣ್ಣು ಹೊಡೆದಳು. ಗಾಬರಿಯಾದ ಅಕ್ಕ ಮಹಾದೇವಿ, ನೋಡ್ ನೋಡಿ ಅಕ್ಕ ಹೆಂಗ್ ಕಣ್ಣು ಹೊಡೆದ್ಲು ನೋಡಿದಿ, ದೊಡ್ಡಕ್ಕ ಗೊತ್ತಾಗ್ಲಿ ನಿನ್ ಕಿತ್ಬಿ ಮದ್ವಿ ಮಾಡ್ತಾಳ ನಿಂದ ಎಂದಳು ಅಸಹನೆಯಲ್ಲಿ. ರಾಧಿಕಾ, ಮತ್ ನನ್ ಮ್ಯಾಗೂ ಮನಿ ಬಿಟ್ಟ ಹೋಗಿರ್ಲಿಲ್ಲ ನೀವೆಲ್ಲಾರು, ಒಬ್ಬಾಕಿನ ಸಂಭಾಳಿಸಿಕೊಳ್ಳಿಲ್ಲೇನು, ನಂದೇನು ಮದ್ವಿ ಮಾಡೋದು, ಆಗ್ಲೇ ಆಗೇನಲ್ಲ ಅವ್ರ ಸಣ್ಣ ಮಗನ್ನು ಎಂದು ಮತ್ತೆ ಕಣ್ಣು ಹೊಡೆದಳು. ಶಂಕ್ರಮ್ಮ ನೋಡ್ವಾ, ಅಕ್ಕ ಮಾಡಿದ್ದು ನೀನು ಚೂರು ಮನಿ ಸಂಭಾಳಿಸ್ಕೊಂಡು ಹೋಗೋದ್ ಕಲೀಲಿ ಅಂತ ನಿನ್ ಚಲೋದಕ್ಕ ಎಂದು ದುಂಡವನ ವಹಿಸಿಕೊಂಡು ಮಾತನಾಡಿದಳು. ಅದು ನಿಜವೂ ಆಗಿತ್ತು. ರಾಧಿಕಾ ತಮಾಷೆಯಿಂದ ಗಂಭೀರಕ್ಕೆ ತಿರುಗಿ, ನಾನು ಅವ್ರ ಚಲೋದಕ್ಕ ಮಾಡತ್ತೇನ್ರಿ ದೊಡ್ಡತ್ಯ ಎಂದಳು. ಅಕ್ಕ ಮಹಾದೇವಿ, ಅಂದ್ರೇನು ಹ್ಯಾಮ ತೀರ್ಸ್ಕೊಳ್ಳಾಕತ್ತೇನು ಅತ್ತಿ ಮ್ಯಾಗ ಅತ್ತೆದಾಳಕಿ ಅತ್ತಿ ನಿಮ್ಮ ಅತ್ತಿ, ಹಾ ನೆನಪಿರ್ಲಿ ಗದರುವಂತೆ ಹೇಳಿದಳು. ರಾಧಿಕಾ, ಇಲ್ರಿ ಸಣ್ಣತ್ಯ, ನಾ ಯಾವ ಹ್ಯಾಮನೂ ತೀರ್ಸ್ಕೊಳ್ಳಾಕತ್ತಿಲ್ಲ ಎಂದು ತನ್ನ ಯೋಜನೆ ಹೇಳಲಾಗದೆ ಸುಮ್ಮನಾದಳು. ಶಂಕ್ರಮ್ಮ ನಿಟ್ಟುಸಿರಿಟ್ಟು, ನೀ ವತ್ವತ್ಗೆ ಹಚ್ಚಿ ಎಲ್ಲಾರನು ಕರ್ಕೊಂಡು ಬಂದಿ, ಅಕ್ಕ ಒಬ್ಬಾಕಿನ ಹೆಂಗ್ ಮಾಡ್ತಾಳೋ ಏನೋ ಎಂದಳು ದುಂಡವನ ಸ್ಥಿತಿ ನೆನೆದು. ಅಕ್ಕ ಮಹಾದೇವಿ, ನಾನು ಅದ ಅಂತೇನಿ, ಈಕೇನೋ ಖೋಡಿ, ಕರೆದ್ರ ಎಲ್ಲಾರು ಹೊಂಡೋಕಾಗ್ತೈತೇನು, ದೊಡ್ಡಕ್ಕ ಹೇಳಿದೆ ನಾ ಇರ್ತೇನೆ ಅಂತ, ಆಕಿನ ಬ್ಯಾಡಂದ್ಲು, ನಾವು ಮಾಡಿದ್ ನಾವ ಉಣಬೇಕು, ಹೋಗ್ರವ ಹೋಗ್ ಬರ್ರಿ ಅಂದ್ಲು ಎಂದಳು. ಅಕ್ಕ ಮಹಾದೇವಿ, ನಾನು ಅದ ಅಂತೇನಿ, ಈಕೇನೋ ಖೋಡಿ, ಕರೆದ್ರ ಎಲ್ಲಾರು ಹೊಂಡಾಕಾಗ್ತೈತೇನು, ದೊಡ್ಡಕ್ಕ ಹೇಳಿದೆ ನಾ ಇರ್ತೇನಿ ಅಂತ, ಆಕಿನ ಬ್ಯಾಡಂದ್ಲು, ನಾವು ಮಾಡಿದ್ದ ನಾವ ಉಣಬೇಕು, ಹೋಗ್ರವ ಹೋಗ್ ಬರ್ರಿ ಅಂದ್ಲು ಎಂದಳು. ರಾಧಿಕಾ, ದೊಡ್ಡತ್ಯ ಮತ್ತ ಅತ್ಯ ಮಾಮ ಮಾತಾಡೋದಿಲ್ಲ ಖರೆ, ನಂಗೇನು ಹಂಗೆ ಅನ್ಸೋದಿಲ್ಲ, ಮನ್ ಯಾವಾಗೂ ಇಬ್ರು ಮಾತಾಡೋದ ನೋಡಿದಂಗಿತ್ತಪ್ಪ ಎಂದು ಸುಳ್ಳು ಸೇರಿಸಿ ಸತ್ಯ ಹೊರತೆಗೆಯಲು ನೋಡಿದಳು. ಅಕ್ಕ ಮಹಾದೇವಿ, ಶಕ್ಯ ಇಲ್ಲ ತಂಗಿ, ನಾನಾ ಮದುವೆ ಆದಾಗಿಂದ ನೋಡಾಕತ್ತೇನಿ, ಎಂದೂ ಮಾತಾಡಿಲ್ಲಂತೇನಿ ಎಂದು ರಾಧಿಕಾಳತ್ತ ಹೇಳಿ ಫಕ್ಕನೆ ನೆನಪಾದವಳಂತೆ ಓರಗಿತ್ತಿಯತ್ತ ತಿರುಗಿ, ಏಯ್ ಅಕ್ಕ ಆ ಕತಿ ನಂಗೆ ಗೊತ್ತೈತಿ, ಆದರೂ ಮತ್ತೊಮ್ಮೆ ಹೇಳ, ಹೆಂಗೋ ಮನೆಯಾಗಿಲ್ಲ ನಾವೀಗ ಎಂದು ದುಂಬಾಲು ಬಿದ್ದಳು. ಅಷ್ಟೊತ್ತಿಗೆ ಅಮಲಿನಲ್ಲಿ ತೂರಾಡುತ್ತ ಬಂದ ನಾಗಯ್ಯ ಹೆಂಡತಿಯನ್ನೊಮ್ಮೆ ನೋಡಿದ. ಅವಳು ಇವರಿಬ್ಬರಿಗೆ ಈಗಲೇ ಬಂದೆ ಎಂದು ಸನ್ನೆ ಮಾಡಿ ಅವನಿಗಾಸರೆಯಾಗಿ ಕೋಣೆಯಲ್ಲಿ ಮಲಗಿಸಿ ವಾಪಸ್ಸಾದಳು. ಬಾಗಿಲಲ್ಲಿ ನಿಂತವನಿಗೆ ಅವರ ಮಾತುಗಳು ಕೇಳಿಸಿ ಕುಡಿದ ಅಮಲು ತುಸು ಇಳಿದಂತಾಗಿತ್ತು. ಮಲಗಿದಲ್ಲೇ ಮೂರನೇ ಕದ ತೆರೆದ ನಾಗಯ್ಯ. ದೊಡ್ಡತ್ತಿಗೆ ಮನೆಗೆ ಬಂದಾಗ ನನಗೂ ಶಿವಲಿಂಗನಿಗೂ ಇನ್ನೂ ದಿನವೂ ಒಳ್ಳೆಯ ರುಚಿಕಟ್ಟಾದ ಊಟ ಸಿಗುತ್ತದೆ ಎಂದು ಸಂತಸಗೊಂಡಿದ್ದೆವು. ಸಂಗಯ್ಯಣ್ಣ ಮಾತ್ರ ಅವಳು ಬಂದ ಸ್ವಲ್ಪ ದಿನಕ್ಕೆ ಸಿಡಿಮಿಡಿ ಮಾಡುತ್ತಿದ್ದ. ನಮಗಿಬ್ಬರಿಗೂ ಮಾತ್ರ ಮಾತಿಗೆ ಆಟಕ್ಕೆ ಒಳ್ಳೆ ಜೊತೆಯಾಗಿದ್ದಳು. ದೊಡ್ಡಣ್ಣ ಹೇಳದಂತೆ ಗಂಭೀರವಾಗಿ ಇರಲು ಪ್ರಯತ್ನಿಸುತ್ತಿದ್ದಳು, ಆದರೆ ಆಗುತ್ತಿರಲಿಲ್ಲ. ಈ ಮೈದುನರ ಜೊತೆ ಆಟವೇನೋ ಬಿಟ್ಟಳು, ಆದರೆ ಮಾತು ಎಂದು ಕಹಿಯಾದ ಮನದಲ್ಲಿ ಮಗ್ಗಲು ಬದಲಿಸಿದ. ದೊಡ್ಡಣ್ಣನ ಪರಿಪಾಟಲಿಗೆ ತನ್ನದೂ ಒಂದಷ್ಟು ಕೊಡುಗೆ ಇರಲೆಂದು ದೊಡ್ಡತ್ತಿಗೆ ಹೊಲಕ್ಕೆ ಹೋಗತೊಡಗಿದಳು. ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು, ಎಷ್ಟು ಕೆಲಸ ಹೇಳಿದರೂ ಮಾಡುವವ. ಅಣ್ಣಂದಿರ ಒತ್ತಾಯಕ್ಕೆ ಶಾಲೆಗೆ ಹೋಗುತ್ತಿದ್ದೆ. ಈಗ ದೊಡ್ಡತ್ತಿಗೆ ನೆಪ ಸರಿಯಾಗಿ ಸಿಕ್ಕಿತ್ತು. ಶಾಲೆಯ ನಂತರ ಹೊರಕ್ಕೆ ಹೋಗುತ್ತಿದ್ದೆ. ಕತ್ತಲಾಗುತ್ತಿದ್ದಂತೆ ಅವಳೊಂದಿಗೆ ಮರಳುತ್ತಿದ್ದೆ. ಅತ್ತಿಗೆ ಭದ್ರತೆ ಜೊತೆಗೆ ಬರುವ ನೆಪವಷ್ಟೇ. ಅಸಲಿಗೆ ನನಗೆ ಹೊಲದ ಕೆಲಸವೇ ತುಂಬ ಇಷ್ಟ. ಅಕ್ಷರಗಳಾಗಲಿ ಅಂಕಿ ಸಂಖ್ಯೆಗಳಾಗಲಿ ತಲೆಗೆ ಹೋಗುತ್ತಿರಲಿಲ್ಲ. ಅದಕ್ಕೂ ಮೂದಲಿಕೆ. ಇವರ್

0: ತ್ಯಾಗವೇ ನನಗೆ ಬೇಕಿರಲಿಲ್ಲ. ನನ್ನ ಪಾಡಿಗೆ ನನ್ನನ್ನು ಹೊಲದ ಕೆಲಸಕ್ಕೆ ಬಿಟ್ಟಿದ್ದರೆ ಆಗುತ್ತಿರಲಿಲ್ಲವೇ? ಈಗ ಕುಡುಕ ದಂಡಪಿಂಡನೆಂಬ ಪಟ್ಟ ಹೊತ್ತು ತಿರುಗುತ್ತಿದ್ದೇನೆ. ಅವರ ಮದುವೆಯಾಗಿ ಕೆಲ ವರ್ಷ ಎಲ್ಲ ಸರಿಯಾಗಿತ್ತು. ಮಾವಯ್ಯ ಹೇಳಿದಂತೆ ದೊಡ್ಡತ್ತಿಗೆ ಕಾಲ್ಗುಣದಿಂದ ಮನೆ ಆರ್ಥಿಕವಾಗಿ ಸಮೃದ್ಧವಾಗತೊಡಗಿತು. ಕೋರ್ಟಿನ ಕೇಸು ಸಹ ನಮ್ಮ ಪರವಾಗಿ ಆಗುವ ಸಂಭವನೀಯತೆಗಳು ಕಾಣುತ್ತಿದ್ದವು. ನಾವೇ ಉಳುಮೆ ಮಾಡುತ್ತಿದ್ದರಿಂದ ಕೇಸಿಗೆ ಹೆಚ್ಚಿನ ತೂಕ ಸಿಕ್ಕಿತ್ತು. ಅಂದು ಸಂಗಯ್ಯಣ್ಣ ಏನು ಹೇಳಿಕೊಟ್ಟಿದ್ದನೋ ದೊಡ್ಡಣ್ಣನಿಗೆ, ದೊಡ್ಡತ್ತಿಗೆ ಹೊಲಕ್ಕೆ ಬರುವುದನ್ನೇ ನಿಲ್ಲಿಸಿದ್ದಳು. ಅವಳಾಡುತ್ತಿದ್ದ ಚೇಷ್ಟೆಯ ಮಾತುಗಳು, ಲಯಬದ್ಧವಾದ ಹಾಡುಗಳು ಹೊಲದಲ್ಲಿ ಎಲ್ಲರಿಗೂ ಕೆಲಸ ಮಾಡಲು ಸ್ಫೂರ್ತಿ ನೀಡುತ್ತಿತ್ತು. ಸೋಮೇಶ ಸಹ ಅಲ್ಲಿಯೇ ಆಡಿಕೊಂಡು ಬೆಳೆಯುತ್ತಿದ್ದ. ಊರೂರು ತಿರುಗುತ್ತಿದ್ದ ಅಪ್ಪ ದೊಡ್ಡ ಚಿಕ್ಕಪ್ಪನಿಗಿಂತ, ಬರೀ ಓದಿನಲ್ಲೇ ತಲ್ಲೀನನಾಗಿರುತ್ತಿದ್ದ ಸಣ್ಣ ಚಿಕ್ಕಪ್ಪನಿಗಿಂತ ಅವನನ್ನು ಎತ್ತಿ ಆಡಿಸುವ ನನ್ನನ್ನೇ ಹೆಚ್ಚಾಗಿ ಹಚ್ಚಿಕೊಂಡಿದ್ದ.
1: ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಪುಸ್ತಕ ವಾಚನ ಸರಣಿ ಕಾರ್ಯಕ್ರಮ. ಪುಸ್ತಕ ವಾಚನ ಸರಣಿಯು ಸಾಹಿತ್ಯದ ಮೇಲಿನ ಆಸಕ್ತಿಯನ್ನ ಹೆಚ್ಚಿಸಿ ಓದುವ ಹವ್ಯಾಸವನ್ನ ಬೆಳೆಸಲಿ ಎಂಬ ಆಶಯದೊಂದಿಗೆ ಮತ್ತೊಂದು ಪುಸ್ತಕ ಮತ್ತಷ್ಟು ಕಥೆಗಳೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆಯ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಭಾರತ ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ, ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ

ಬಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರುಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ, ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಭಾರತದ ಬಂದ ಮತ್ತು ನಮ್ಮ ಸಂಪ್ರದಾಯದ ಸರ್, ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145035 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಸ್ನೇಹಿತರೆ, ಇಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ, ಅಕ್ಟೋಬರ್ 15. ಭಾರತದಲ್ಲಿ ವಿಶ್ವ ವಿದ್ಯಾರ್ಥಿಗಳ ದಿನ ಎಂದು ಆಚರಣೆ ಮಾಡಲಾಗುತ್ತೆ. ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಮಾತ್ರವಲ್ಲ, ದೇಶದ ಇಂದಿನ ಶಕ್ತಿಯೂ ಕೂಡ ಹೌದು. ಈ ವಿಶೇಷ ದಿನದ ಮಹತ್ವ, ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜೀವನದ ಸಾಧನೆಗಳು ಹಾಗೂ ವಿದ್ಯಾರ್ಥಿಗಳಿಗೆ ಅವರು ನೀಡಿದ ಅಮೂಲ್ಯ ಸಂದೇಶಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ನಿವೃತ್ತ ಪ್ರಾಧ್ಯಾಪಕರಾದ ಕಲ್ಪನಾ ಈಶ್ವರ್ ಪಟ್ಟಣ್ ಅವರು.
1: ಎಲ್ಲರಿಗೂ ನಮಸ್ಕಾರ. ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿ ದಿನ, ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜನ್ಮದಿನ. ಸೊ ಎಲ್ಲರಿಗೂ ಅಬ್ದುಲ್ ಕಲಾಂ ಅವರ ಜನ್ಮದಿನದ ಶುಭಾಶಯಗಳು, ಸ್ಪೆಷಲಿ ವಿದ್ಯಾರ್ಥಿಗಳಿಗೆ. ಭಾರತದ ಹೆಮ್ಮೆಯ ಪುತ್ರ ಹಾಗೂ 11ನೆಯ ರಾಷ್ಟ್ರಪತಿಯಾದ ಅಬ್ದುಲ್ ಕಲಾಂ ಅವರ ಜನ್ಮದಿನ ಇದು ಇತಿಹಾಸದಲ್ಲಿಯೇ ಪ್ರೇರಣಾದಾಯಕ ದಿನವಾಗಿದೆ. ಅವರು ಕೇವಲ ಒಬ್ಬ ವಿಜ್ಞಾನಿ, ಸೈಂಟಿಸ್ಟ್ ಅಲ್ಲದೆ ರಾಷ್ಟ್ರಪತಿ ಆಗಿದ್ದರು. ಅವರು ಇವು ಎರಡೂ ಹುದ್ದೆಗಳನ್ನು ಬಿಟ್ಟು ಸಹಿತ ಅವರು ಕೋಟ್ಯಾಂತರ ಯುವಕರ ಮನಸ್ಸಿನಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಒಳ್ಳೆಯ ವ್ಯಕ್ತಿ ಎನ್ನಿಸಿಕೊಂಡಿದ್ದರು. ಅವರು ಮಹಾನ್ ಶಿಕ್ಷಕರು ಆಗಿದ್ದರು. ಜ್ಞಾನ ಜ್ಯೋತಿಯನ್ನು ಮಕ್ಕಳ ಮನಸ್ಸಿನಲ್ಲಿ ಬೆಳಗಿದಂಥವರು. ವಿದ್ಯಾರ್ಥಿಗಳ ಮೇಲಿರುವ ಅಪಾರ ಪ್ರೀತಿಯನ್ನು ಗೌರವಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ವಿದ್ಯಾರ್ಥಿ ದಿನವನ್ನಾಗಿ ಘೋಷಣೆ ಮಾಡಿದ್ದಾರೆ. ಅವರು ರಾಷ್ಟ್ರಪತಿಯಾಗಿದ್ದರೂ ಸಹ ರಾಷ್ಟ್ರಪತಿ ಭವನದಿಂದ ಹೊರಬಂದ ಮೇಲೆ ಬಹುಕಾಲ ವಿದ್ಯಾರ್ಥಿಯರೊಂದಿಗೆ ಕಳೆಯುತ್ತಿದ್ದರು. ನನ್ನನ್ನು ಈ ದೇಶದ ಒಬ್ಬ ಶಿಕ್ಷಕ ಎಂದು ನೆನಪಿಸಿಕೊಂಡರೆ ಅದು ನನಗೆ ಸಿಗುವ ದೊಡ್ಡ ಗೌರವ ಅಂತ ಹೇಳ್ತಾ ಇದ್ರು. ವಿದ್ಯಾರ್ಥಿಯರ ಮುಗ್ಧತೆ, ಕುತೂಹಲ ಮತ್ತು ದೇಶವನ್ನು ಬದಲಿಸುವಂತ ಅವರಲ್ಲಿರುವ ಶಕ್ತಿ, ಇವುಗಳ ಮೇಲೆ ಕಲಾಮರಿಗೆ ಬಹಳ ನಂಬಿಕೆ ಇತ್ತು. ನೋಡ್ರಿ, ವಿದ್ಯಾರ್ಥಿಗಳಲ್ಲಿರುವ ಮುಗ್ಧತೆ, ಇನ್ನೋಸೆನ್ಸ್, ಅವರು ಇನ್ನೋಸೆಂಟ್ಲಿ ಏನಿದ್ದದ್ದು ಇದ್ದಂಗ ಹೇಳ್ತಾರೆ. ಕುಶಲತೆ, ಸಾಕಷ್ಟು ಅವರಲ್ಲಿ ಸ್ಕಿಲ್ಸ್ ಇದಾವ. ಇವು ಸಿಂಪಲ್ ಥಿಂಗ್ಸ್ ಅನ್ನ ಅವರು ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಬಹುದು ಅಂತ ಅವರಿಗೆ ದೊಡ್ಡ ನಂಬಿಕೆ ಇತ್ತು. ಕಲಾಂ ಅವರು ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಣವನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು. ಕಾರಣ, ಅವರು ತಮ್ಮ ಹುಟ್ಟುಹಬ್ಬವನ್ನು ವಿಶ್ವ ವಿದ್ಯಾರ್ಥಿ ದಿನವಾಗಿ ಆಚರಿಸಲು ಘೋಷಣೆಯನ್ನು ಮಾಡಿದರು. ಇನ್ನು ಅವರ ಬಾಲ್ಯ ಮತ್ತು ಅವರ ಶಿಕ್ಷಣವನ್ನು ನೋಡೋಣ. ಅಬ್ದುಲ್ ಕಲಾಂ ಅವರ ಬಾಲ್ಯ ಮತ್ತು ಶಿಕ್ಷಣ ಅತ್ಯಂತ ಸರಳ ಬಟ್ ಕಠಿಣ ಪರಿಶ್ರಮದಿಂದ ಕೂಡಿತ್ತು. ಸಾಕಷ್ಟು ಕನಸುಗಳಿಂದ ಕೂಡಿತ್ತು. ಅ ವಿಜನರಿ ಮ್ಯಾನ್ ಅಂತ ಹೇಳಬಹುದು. ಅವರ ಕನಸುಗಳು ಹೆಂಗಿದ್ದು, ಈಗ ನಾಳೆ ನಮಗೆ ಫಲ ಸಿಗುವಂಥವಲ್ಲ. 10 ವರ್ಷದ ನಂತರ ನಮ್ಮ ಭಾರತದ ಪರಿಸ್ಥಿತಿ ಏನಿರಬಹುದು, 10 ವರ್ಷದ ನಂತರ ನಮ್ಮ ಈ ವಿದ್ಯಾಸಂಸ್ಥೆ ಯಾವ ಮಟ್ಟಕ್ಕೆ ಬೆಳಿಬಹುದು, ಈ ರೀತಿ ವಿಜನರಿ ಪರ್ಸನ್ ಇದ್ದರು. ಅವರು ಇಡೀ ಜಗತ್ತಿಗೆ ಸ್ಫೂರ್ತಿದಾಯಕವಾಗಿದ್ದರು. ಅವರ ತಂದೆ ಜೈನುಲಾಬಿನ್ ಬೋಟ್ ಮಾಲೀಕರಾಗಿದ್ದರು. ಹಿಂದೂ ಭಕ್ತರನ್ನು ದೇವಸ್ಥಾನಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದರು. ತಾಯಿ ಆಶಿಯಂ ಗೃಹಿಣಿ. ಉತ್ತಮ ಕುಟುಂಬ ಹಾಗೂ ಕುಟುಂಬದ ಪರಿಸ್ಥಿತಿ ಮಾತ್ರ ಕಷ್ಟಕರವಾಗಿತ್ತು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಪತ್ರಿಕೆಗಳನ್ನು, ನ್ಯೂಸ್ ಪೇಪರ್ಗಳನ್ನು ವಿತರಿಸಿ ತಮ್ಮ ಓದಿಗೆ ಸಹಾಯವನ್ನು ತಮ್ಮಷ್ಟಕ್ಕೆ ತಾವೇ ಮಾಡಿಕೊಳ್ತಾ ಇದ್ದರು. ಇನ್ನು ಅವ್ರು ಕಲ್ತಂಥ ಸ್ಕೂಲ್ಗಳು, ಅವ್ರು ಕಲ್ತಂಥ ಯಾವ ಊರಲ್ಲಿ ಕಲ್ತಿದ್ದಾರೆ ಅನ್ನೋದು ನೋಡ್ಬೇಕಂದ್ರೆ, ಅವರು ಮೂಲತಃ ರಾಮೇಶ್ವರದವರು. ಪ್ರಾಥಮಿಕ ಶಿಕ್ಷಣ ರಾಮೇಶ್ವರದಲ್ಲಿಯೇ, ಮಾಧ್ಯಮಿಕ ಶಿಕ್ಷಣ ರಾಮನಾಥ್ಪುರದ ಸ್ವರ್ಟ್ಸ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಆಯಿತು. ಇನ್ನು ಕಾಲೇಜ್ ಎಜುಕೇಷನ್ 1954ನಲ್ಲಿ ತಿರುಚನಾಪಲ್ಲಿಯ ಸೇಂಟ್ ಜೋಸೆಫ್ಸ್ ಕಾಲೇಜ್ನಲ್ಲಿ ಫಿಸಿಕ್ಸ್ ಪದವಿಯನ್ನು ಪಡೆದರು. ಇನ್ನು ಇಂಜಿನಿಯರಿಂಗ್ MIT ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಏರೋನಾಟಿಕಲ್ ಇಂಜಿನಿಯರ್ ಡಿಗ್ರಿಯನ್ನು ಅವರು ಪಡೆದರು. APJ ಅಬ್ದುಲ್ ಕಲಾಂ ಅವರ ವ್ಯಕ್ತಿ ಜೀವನ, ಒಬ್ಬ ವಿಜ್ಞಾನಿಯಿಂದ ಭಾರತದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿಯವರಿಗೆ ರೋಮಾಂಚನಕಾರಿಯಾಗಿ ಸಾಧನೆಗಳಿಗೆ ಪಥವಾಗಿ ಆಯಿತು. 4 ದಶಕಗಳ ಕಾಲ ಅಂದರೆ 40 ವರ್ಷ ಅವರು ಭಾರತದ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಶ್ರಮಿಸಿದರು. ನೋಡ್ರಿ, 40 ವರ್ಷಗಳ ಕಾಲ ಅವರು ಭಾರತದ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1960ರಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ DRDO ಅವರ ಸೇವೆ, ನಂತರ 62ರಿಂದ 82ರವರೆಗೆ ಇಸ್ರೋದಲ್ಲಿನ ಅವರ ಸುವರ್ಣ ಯುಗ ಕಾಲ ಅಂತ ಹೇಳಬಹುದು. ಉಪಗ್ರಹ ಉಡಾವಣೆ ಯೋಜನೆಯಲ್ಲಿ ಪ್ರೊಜೆಕ್ಟ್ ಡೈರೆಕ್ಟರ್ ಆಗಿದ್ದರು. ರೋಹಿಣಿ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಯಿತು. ಕಾರಣ, ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಸಹಿತ ಗುರುತಿಸಲಾಗುತ್ತದೆ. ಇನ್ನು ಅವರ ಉನ್ನತ ಹುದ್ದೆಗಳಿಗೆ ಅವರು ಅಲಂಕಾರ ಮಾಡಿದ್ದನ್ನು ನೋಡಿದ್ವಿ. ಅವರು ಸಲ್ಲಿಸಿದ ಸೇವೆಯ ಬಗ್ಗೆ ಸಹಿತ ಸಾಕಷ್ಟು ಪ್ರಕಟಣೆಗಳು ಇದ್ದಾವೆ. ಆದರೆ ಅವರು ಬಾಲ್ಯದಲ್ಲಿ ಅವರ ಸ್ಕೂಲ್ದಲ್ಲಿ ಅವರ ವಾತಾವರಣ ಹೆಂಗಿತ್ತು, ಅವರ ಮನಸ್ಥಿತಿ ಹೆಂಗಿತ್ತು ಅನ್ನೋದಕ್ಕೆ ಅಬ್ದುಲ್ ಕಲಾಮರ ಸಣ್ಣ ಮಕ್ಕಳ ಕಥೆಗಳಲ್ಲಿ ಸಾಕಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟಾರ. ಅದನ್ನು ಇವತ್ತು ಕೋಟ್ ಮಾಡಬೇಕು ಅಂತ ಮಾಡೇನಿ. ಅಬ್ದುಲ್ ಕಲಾಂ ಅವರು ಪ್ರಾಥಮಿಕ ಸ್ಕೂಲ್ ರಾಮೇಶ್ವರಂದಲ್ಲಿ ಇದ್ದಾಗಿನ ಘಟನೆ. ಅವರು ಸ್ಕೂಲ್ದಲ್ಲಿ ಅವರ ಒಬ್ಬ ಸ್ನೇಹಿತ ರಾಮ್ ಅನ್ನುವ ಒಬ್ಬ ವಿದ್ಯಾರ್ಥಿ ಇದ್ದ. ಪ್ರತಿದಿನ ರಾಮನ ಒಟ್ಟಿಗೆ ಇವರು ಸ್ಕೂಲ್ದಲ್ಲಿ ಕ್ಲಾಸ್ ರೂಮಲ್ಲಿ ಕೂಡ್ತಾ ಇದ್ದರು. ಅದನ್ನು ನೋಡಿದಂಥ ಒಬ್ಬ ಶಿಕ್ಷಕ ರಾಮನನ್ನು ಮತ್ತು ಅಬ್ದುಲ್ ಕಲಾಂರನ್ನು ಪಕ್ಕದಲ್ಲಿ ಕೂಡುವುದನ್ನು ನಿಲ್ಲಿಸಿ ಕಲಾಂರಿಗೆ ಸಿಟ್ಟಿಗೆದ್ದು, ನೀನು ಹಿಂದಿನ ಬೆಂಚಿಗೆ ಹೋಗಿ ಕೂಡು, ನೀ ಒಬ್ಬ ಬ್ರಾಹ್ಮಣ ಹುಡುಗನ ಜೊತೆಗೆ ನೀ ಕೂಡತಕ್ಕದ್ದಲ್ಲ ಅಂತ ಎಲ್ಲ ಮಕ್ಕಳ ಮುಂದೆ ಅಂದಮೇಲೆ ಕಲಾಂ ಅವರು ಕಣ್ಣೀರು ಹಾಕುತ್ತಾ ಕೊನೆಯ ಬೆಂಚಿಗೆ ಹೋಗಿ ಕೂತರಂತೆ. ಅಲ್ಲಿಂದ ಸ್ಕೂಲ್ ಬಿಟ್ಟ ಮೇಲೆ ರಾಮನು ಮನೆಗೆ ಹೋದ, ಕಲಾಂರು ಮನೆಗೆ ಹೋದರು. ಮನೆಗೆ ಹೋದ್ಮೇಲೆ ರಾಮನು ತಮ್ಮ ತಂದೆ ಮುಂದೆ ಈ ವಿಷಯನ್ನೆಲ್ಲ ಹೇದಂತ. ಅಗ್ನಿ ಉತ್ತಮ ವ್ಯಕ್ತಿತ್ವ ಉಳ್ಳ ವ್ಯಕ್ತಿಯಾಗಿದ್ದ ರಾಮನ ತಂದೆ, ಅವರಿಗೆ ಭಾಳ ದುಃಖ ಆಯಿತು. ಅದೇ ರೀತಿ ಅಬ್ದುಲ್ ಕಲಾಂ ಅವರ ತಂದೆಗೆ ಸಹಿತ ವಿಷಯ ಹೇಳ್ತಾರ. ಆದ್ರೆ ರಾಮ್ ಅವರ ತಂದೆ ಅದನ್ನು ಅಲ್ಲಿಗೆ ಬಿಡಲಿಲ್ಲ, ತಮ್ಮ ಮನೆಗೆ ಶಿಕ್ಷಕರನ್ನು ಕರೆಸಿದರು. ಅದೇ ಹೊತ್ತಿಗೆ ಅಬ್ದುಲ್ ಕಲಾಂ ಮತ್ತು ಅವ್ರ ತಂದೆಯವ್ರನ್ನು ಕರೆಸ್ತಾರೆ. ಇನ್ನು ರಾಮ್ ಅವರ ತಂದೆ ಯಾಕೆ ಕರೆಸ್ತಾ ಇದ್ದಾರೆ, ಒಬ್ಬ ಬ್ರಾಹ್ಮಣ ವ್ಯಕ್ತಿ ನನ್ನ ಕರೆಸ್ತಾ ಇದ್ದಾರೆ ಅಂತಂದು ಅವ್ರು ಹೆದರ್ಕೋತ ಅವ್ರ ಮನೆಗೆ ಹೋಗ್ತಾರೆ. ಭಾಳ ಹೆದರಿಕೆಯಿಂದ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಶಿಕ್ಷಕರು ಬಂದಾರೆ ಅಂತಂದ್ಮೇಲೆ ಇಬ್ಬರು ಕೈಕಾಲು ನಡಗಕ್ಕೆ ಚಲು ಹಾಕವ. ಆದರೆ ರಾಮನ ತಂದೆ ಅವರು ಶಿಕ್ಷಕರನ್ನು, ನೀವು ಶಿಕ್ಷಕರಿದ್ದೀರಿ, ಬೆಳೆಯುವ ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ಇಂಥ ಭೇದವನ್ನು ಭಿನ್ನಾಭಿಪ್ರಾಯವನ್ನು ತರಬಾರದು, ನೀವು ಮಾಡಿದ್ದು ಶುದ್ಧ ತಪ್ಪೈತಿ, ಯಾವ ಮಗು ನಾಳೆ ಏನಾಗತ್ತೆ ಗೊತ್ತಿರೋದಿಲ್ಲ, ಸೊ ದಯಮಾಡಿ ಅಬ್ದುಲ್ ಕಲಾಂ ಮತ್ತು ಅವರ ತಂದೆಯವರ ಕಾಲು ಬಿದ್ದು ತಪ್ಪಾಗೈತಿ ಅಂತ ಕ್ಷಮ ಕೇಳ್ರಿ ಅಂತ ಅವರನ್ನು ಎಚ್ಚರಿಕೆ ಮಾಡ್ತಾರೆ. ಅವಾಗ ಅಬ್ದುಲ್ ಕಲಾಂರಿಗೆ ಅವರ ತಂದೆಗೆ ವಿಚಿತ್ರವಾದ ಒಂದು ಅನುಭವ ಆಯಿತು. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಬಂದು, ಅದು ಶಿಕ್ಷಕ ಹುದ್ದೆಯಲ್ಲಿ ಇದ್ದವನು ಬಂದು ನನ್ನಂಥವ್ನ ಕಾಲು ಬಿದ್ದು ತಪ್ಪಾಯಿತು ಅಂತ ಕೇಳ್ತಾರೆ ಅಂತಂದ್ಮೇಲೆ ಅವರಿಗೆ ಏನೂ ತೋಚದೆ ವಿಚಿತ್ರ ಅನುಭವವನ್ನು ಅವ್ರು ಪಟ್ಟರು. ಆದರೆ ಇನ್ನೊಂದು ಹೇಳಬಯಸ್ತೀನಿ, ಅವಾಗಿನ ಕಾಲದಾಗ ಊರಾಗಿನ ಯಾವುದೇ ವ್ಯಕ್ತಿ ಈವನ್ ಶಿಕ್ಷಕ ತಪ್ಪು ಮಾಡಲಿ, ಒಬ್ಬ ಕ್ಲಾರ್ಕ್ ತಪ್ಪು ಮಾಡಲಿ, ಅವರನ್ನು ನೀವು ಇಲ್ಲಿ ತಪ್ಪಿದ್ದೀರಿ, ಇದು ಸುಧಾರಿಸ್ಕೋಬೇಕು, ಇದು ಸರಿಯಲ್ಲ ಅಂತ ಹೇಳುವಂಥ ಮನೋಭಾವನೆಯೂ ಇತ್ತು. ಮತ್ತು ಅವರು ನನ್ನ ತಪ್ಪನ್ನು ತಿದ್ದಿದ್ದಾರೆ, ನಾ ಸುಧಾರಿಸ್ಕೋಬೇಕು ಅನ್ನುವ ಗುಣಗಳ ಸಹಿತ ತಪ್ಪು ಮಾಡಿದವರಲ್ಲಿ ಇರುತ್ತಿದ್ದು. ಈಗಿನ ಥರ ವಾತಾವರಣ ಇರಲೇ ಇಲ್ಲ. ಆ ಥರ ಒಂಥರ ರಾಮರಾಜ್ಯ ಇದ್ದಂಗಂತ ಕಾಲವಿತ್ತು. ನಂತರ ಮುಂದಿನ ದಿನದಿಂದ ರಾಮ್ ಮತ್ತು ಅಬ್ದುಲ್ ಕಲಾಂ ಮುಂಚಿನ ಹಾಗೆ ಪಕ್ಕದಲ್ಲೇ ಕುಳಿತು ಕ್ಲಾಸಿಗೆ ಹೋಗ್ತಾ ಇದ್ರು. ಈ ರಾಮ್ ಅವರ ಜೊತೆ ಅಬ್ದುಲ್ ಕಲಾಂ ಕೊನೆಯವರೆಗೆ ಸಹಿತ ಅವ್ರ ಕಾಂಟ್ಯಾಕ್ಟ್ದಲ್ಲಿ ಇದ್ದರು ಅಂತ ಅವರು ಹೇಳ್ತಾರೆ. ಸೊ ಇದು ಒಂದು ಬಹಳ ಸ್ಫೂರ್ತಿದಾಯಕವಾದ ಅನುಭವ, ಸಣ್ಣ ಮಕ್ಕಳ ಕತೆ, ಆದರೆ ಪೂರ್ತಿ ಅವರ ಜೀವನವನ್ನೇ ಬದಲಿಸುವಂಥವನು ಮತ್ತು ಶಿಕ್ಷಕರ ಕಣ್ಣನ್ನು ತೆರೆಸಿದಂಥ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಇನ್ನು ಇದೇ ರೀತಿ ಇನ್ನೊಂದಂದರೆ ಅಬ್ದುಲ್ ಕಲಾಂ ಅವರು ಮುಂದೆ ರಾಮನಾಥ್ಪುರಕ್ಕೆ ಹೋಗ್ತಾರೆ. ಅಲ್ಲಿ ಸ್ವಾಡ್ಸ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಪ್ರೌಢಶಾಲೆಯಲ್ಲಿ ಹೋಗುವಾಗ ಮಾತ್ರ ಅಬ್ದುಲ್ ಕಲಾಂ ಅವರ ತಂದೆ ಅವರಿಗೆ ಬಹಳ ವಿಚಾರಗಳನ್ನು ಬಹಳ ರೀತಿಯಿಂದ ಅವರಿಗೆ ಮಾರ್ಗದರ್ಶನ ಮಾಡಿರ್ತಾರೆ. ಬಹಳ ಕಷ್ಟದಲ್ಲಿ ನಾವು ಕಲಿಸ್ತಾ ಇದ್ದೇವೆ, ಬೇರೆ ವಿಚಾರ ಮಾಡಬೇಡ, ನೀನು ಲಕ್ಷ ಕೊಟ್ಟು ಅಭ್ಯಾಸದಲ್ಲಿ ಧ್ಯಾನ ಕೊಟ್ಟು ಜ್ಞಾನ ಸಂಪಾದನೆಯನ್ನು ಮಾಡುವಂತೆಲ್ಲ ಹೇಳಿರ್ತಾರೆ. ಆಶಯಗಳನ್ನು ಬಹಳ ಇಟ್ಟು ಅದನ್ನು ಕಳಿಸಿರ್ತಾರೆ. ಆದ್ರೆ ಏನಾಕೈತಿ, ಹೊಸ ಸ್ಕೂಲ್, ದೊಡ್ಡ ಸ್ಕೂಲು, ದೊಡ್ಡ ಊರು ಅಂದಮೇಲೆ ಕಲಾಂ ಅವರಿಗೆ ಒಂದಿನ ಅವ್ರು ತಮ್ಮ ಕ್ಲಾಸಿಗೆ ಹೋಗಲಾರದೆ ತಪ್ಪಿ ಬೇರೆ ಯಾವುದೋ ಕ್ಲಾಸ್ ರೂಮ್ದಾಗ ಎಂಟರ್ ಆಗ್ತಾರೆ. ಬೇರೆ ಕ್ಲಾಸ್ ರೂಮ್ದಾಗ ಎಂಟರ್ ಆದ ಕೂಡಲೇ ಅಲ್ಲಿ ಶಿಕ್ಷಕರು ಸಿಟ್ಟಿಗೆ ಆಗ್ತಾರೆ. ನೀನು ಯಾರು, ಇಲ್ಲಿಗೆ ಯಾಕೆ ಬಂದೀಯಾ, ನಿನಗೆ ನಿನ್ನ ಕ್ಲಾಸು ಗೊತ್ತಿಲ್ಲ ಅಂದ್ರೆ ಬೆಟರ್ ನೀನು ನಿಮ್ಮ ಹಳ್ಳಿಗೆ ಹೋಗಿ ಶಿಕ್ಷಣ ಕಂಟಿನ್ಯೂ ಮಾಡು, ದೊಡ್ಡ ಊರಾಗ ದೊಡ್ಡ ಕಾಲೇಜಲ್ಲಿ ದೊಡ್ಡ ಸ್ಕೂಲಲ್ಲಿ ಕಲಿಯುವ ಚಾಣಕ್ಯ ನಿನಗೆ ಇಲ್ಲ ಅಂತ ಹೇಳಿ ಬೈತಾರೆ. ಅವ್ರು ಬೈದದ್ದು ಎಲ್ಲ ಮಕ್ಕಳ ಮುಂದೆ ಈ ರೀತಿ ಅಪಮಾನ ಆಗಿದ್ದನ್ನು ಸಹಿಸಿಕೊಂಡು ಕಲಾಂ ಅವರು ಹೊರಗೆ ಬಂದು, ಹೌದು ಇದು ದೊಡ್ಡ ಸ್ಕೂಲ್ ಐತಿ, ನನಗೆ ಡಿಫಿಕಲ್ಟ್ ಆಕೈತಿ, ಇಲ್ಲಿ ಕಲಿಯೋದು ಬೇಡ, ನಾನು ಹೊಳ್ಳಿ ಮರಳಿ ಊರಿಗೆ ಹೋಗ್ತೇನೆ ಅನ್ನೋ ವಿಚಾರ ಮಾಡ್ತಾರೆ. ಆಮೇಲೆ ಆದರೆ ಇಮಿಡಿಯೇಟ್ಲಿ ಅವ್ರ ಕಣ್ಣು ಮುಂದೆ ಬಂದದ್ದು ತಂದೆಯ ಚಿತ್ರ. ಅವರು ಇಷ್ಟು ಕಷ್ಟಪಟ್ಟು ಕಲಿಸ್ತಾ ಇದ್ದಾರೆ, ಒಬ್ಬ ದೊಡ್ಡ ವ್ಯಕ್ತಿ ಆಗಲಿ ಅಂತ ಆಸೆಯನ್ನಿಟ್ಟಿದ್ದಾರೆ. ನಾವು ಹಳ್ಳಿ ಹೋದೆ ಅಂದ್ರೆ ನಾನು ಅವರ ಆಸೆಗಳಿಗೆ ನಾ ಎಲ್ಲ ದುಃಖ ತಂದಂಗೆ ಆಕೈತಿ ಅಂತಂದ ಇವರು ಗಟ್ಟಿ ಮನಸ್ಸು ಮಾಡಿ ತಮ್ಮ ಕ್ಲಾಸ್ ರೂಮ್ ಪ್ರಾಪರ್ ಆಗಿ ತಿಳ್ಕೊಂಡು ತಮ್ಮ ಕ್ಲಾಸ್ ರೂಮಿಗೆ ಹೋಗ್ತಾರೆ. ಮ್ಯಾಥಮೆಟಿಕ್ಸ್ದಲ್ಲಿ ಬಹಳ ಆಸಕ್ತಿ ಇದ್ದ ಕಲಾಂರು ಆ ಟೆಸ್ಟ್ನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ. ಹೈಯೆಸ್ಟ್ ಸ್ಕೋರ್ ಮಾಡಿದ ಕೂಡಲೇ ಅವರ ಶಿಕ್ಷಕರು ಖುಷಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶಬಾಷ್ ಕೊಡ್ತಾರೆ. ಅದಲ್ಲದೆ ಸ್ಕೂಲಿನ ಪ್ರತಿಯೊಬ್ಬ ಶಿಕ್ಷಕ ಸಹಿತ ಬಂದ ಆ ಮಗುವನ್ನು ಅಭಿನಂದನೆ ಮಾಡ್ತಾರೆ. ಯಾವ ಶಿಕ್ಷಕ ಇವರನ್ನು ಬೈದಿದ್ರು ಅವರು ಸಹಿತ ಖುಷಿಯಿಂದ ಬಂದು ಇವನಿಗೆ ಅಭಿನಂದನೆಗಳನ್ನು ಮಾಡ್ತಾರ. ಈ ರೀತಿ ಮುಳ್ಳು ಹಾದಿಯಿಂದ ಪ್ರಗತಿಪರ ಪಾತಿನಲ್ಲಿ ಅವರ ಜೀವನ ನಡೆಯಿತು ಅಂತ ಹೇಳ ಬಯಸ್ತೇನೆ. ಇನ್ನೊಂದು ವಿಷಯ ಅಂದ್ರೆ ಅವರು ವಿಜ್ಞಾನಿಯಾಗಿ ಇಸ್ರೋದಲ್ಲಿ DRDOದಲ್ಲಿ ಸಾಕಷ್ಟು ವರ್ಷ ಅಲ್ಲಿ ವಿಜ್ಞಾನ ಪ್ರೊಜೆಕ್ಟ್ಗಳನ್ನು ತಗೊಂಡ ಟೆಕ್ನಾಲಜಿ ಪ್ರೊಜೆಕ್ಟ್ ತಗೊಂಡ ವರ್ಕ್ ಮಾಡಿದರು. ಆದರೆ ಅಲ್ಲಿ ವರ್ಕ್ ಮಾಡುವಾಗ ಅವರ ಜೊತೆ ಸಾಕಷ್ಟು ವಿಜ್ಞಾನಿಗಳು ಇರ್ತಾ ಇದ್ರು. ಆ ವಿಜ್ಞಾನಿಗಳ ಜೊತೆಗೆ ಅವರು ಕೆಲಸ ಮಾಡುವಂತ ಪ್ರಸಂಗ ಇತ್ತು. ಅವರು ರಿಸರ್ಚ್ ಡೈರೆಕ್ಟರ್ ಆಗಿ ಅಲ್ಲಿ ವರ್ಕ್ ಮಾಡ್ತಿದ್ರು. ಒಮ್ಮೆ ಏನಾಕೈತಿ, ಒಂದು ಸಿಂಪಲ್ ಘಟನೆ, ಸೈನ್ಸ್ ಟೆಕ್ನಾಲಜಿ ಬಿಟ್ಟು ಬೇರೆದು, ಅಲ್ಲಿ ಅವರ ಒಬ್ಬ ವಿಜ್ಞಾನಿ ವೀಕೆಂಡಿಗೆ ಬಂದು ಅಬ್ದುಲ್ ಕಲಾಂ ಅವರು ಕೇಳ್ತಾರೆ, ಇಲ್ಲ ಇದು ವೀಕೆಂಡ್ ಇದೆ, ನನ್ನ ಮಕ್ಕಳಿಗೆ ಇಲ್ಲಿ ಊರಲ್ಲಿ ಎಕ್ಸಿಬಿಷನ್ ಬಂದೈತಿ, ಅವರಿಗೆ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿನಿ ಸರ್, ನಾನು ದಯಮಾಡಿ ಇವತ್ತು ಬೇಗ ಹೋಗ್ತೇನೆ. ಇದು ಯೂಸ್ವಲಿ ಎಲ್ಲ ಟೀಚರ್ಸು ವೀಕೆಂಡಿಗೆ ಪ್ರಿನ್ಸಿಪಲ್ ಕೇಳುವಂತ ವಿಷಯ. ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾರ, ಇಲ್ಲ ಇವತ್ತು ವರ್ಕ್ ಅಂತೀವಿ ಸಾಕಷ್ಟು ಐತಿ, ಪ್ರೊಜೆಕ್ಟ್ ವರ್ಕ್ ಮುಗಿಸ್ಬೇಕಾಗಿತ್ತು, ನಾವು ಹೆಂಗ್ ಮಾಡ್ತೀರಿ ಅಂತಂದ ಆಮೇಲೆ ತಾವು ಹೇಳ್ತಾರೆ, ಪರವಾಗಿಲ್ಲ ಆದಷ್ಟು ಲಘು ನಮ್ಮ ಮುಗಿಸಿ ನೀವು ಹೋಗ್ರಿ. ಅವ್ರು ಹೋಗ್ರಿ ಅಂತ ಪರ್ಮಿಷನ್ ಕೊಟ್ಟ ಮೇಲೆ ಆ ವಿಜ್ಞಾನಿ ಖುಷಿಯಿಂದ ತನ್ನ ವರ್ಕ್ ಮಾಡೋ ಪ್ಲೇಸಿಗೆ ಬಂದ. ತನ್ನ ವರ್ಕ್ದಾಗ ಹಿಂಗ್ ಮಗ್ನ ಆಕಾರ್ಲ, ಅವ್ರಿಗೆ ಟೈಮ್ ಕಡೆ ಲಕ್ಷಣೇ ಹೋಗೋದಿಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ತಮ್ಮ ಕೆಲಸದಾಗಿರ್ತಾರ. ಕೆಲಸ ಮುಗಿದ ಮೇಲೆ ಟೈಮ್ ನೋಡ್ತಾರ, ರಾತ್ರಿ 8:30 ಆಗಿರುತ್ತೆ. ಆಯ್ತು ಟೈಮ್ ಮುಗೀತು ಅಂತಂದ ಅಬ್ದುಲ್ ಕಲಾಂ ಅವ್ರಿಗೆ ಬೆಟ್ಟಾಗ ಹೋದ್ರೆ ಅಬ್ದುಲ್ ಕಲಾಂ ಅವರು ಚೇಂಬರ್ದಲ್ಲಿ ಇರೋದಿಲ್ಲ. ಆಯ್ತು ಸೀದಾ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಹೆಂಡತಿ ಕೇಳ್ತಾರ, ಮತ್ತೆ ಎಲ್ಲಿ ಮಕ್ಕಳು ಕಾಣ್ತಾ ಇಲ್ಲ, ಎಲ್ಲಿದ್ದಾರೆ? ಅವಾಗ ಅವರ ಹೆಂಡತಿಯಿಂದ ಬಂದಂತ ಮಾತು ಬಹಳ ಆಶ್ಚರ್ಯದಾಯಕ ಇರ್ತೈತಿ. ಅವರೇನು ಹೇಳ್ತಾರೆ, ಇಲ್ಲ ನೀವು ಎಕ್ಸಿಬಿಷನ್ಗೆ ಹೋಯ್ತೆ ನಂದಿದ್ರು, ನೀವು ಬರಲಿಲ್ಲ ಆದರೆ ಕಲಾಂ ಸಾಹೇಬರು ಬಂದು ಮಕ್ಕಳನ್ನ ಎಕ್ಸಿಬಿಷನ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ಯಾರ. ವಿಚಾರ ಮಾಡ್ರಿ, ಪೂರ್ತಿ ವಿಜ್ಞಾನದಾಗ 24 ತಾಸು ತಲ್ಲೀನವಾದಂಥ ವ್ಯಕ್ತಿ, ಒಬ್ಬ ತಂದೆಯ ಸ್ಥಾನದಾಗ ಇದ್ದ, ಮಕ್ಕಳು ಕಾಯ್ತಿರ್ತಾವ, ಅವ್ರಿಗೆ ಏನಾಗ್ತಾ ಇರ್ಬೋದು ಅವರ ಭಾವನೆಗಳು, ಅದನ್ನು ವಿಚಾರ ಮಾಡಿ ಮತ್ತು ಈ ವಿಜ್ಞಾನಿ ತಲ್ಲೀನವಾಗ್ಯಾನ ತನ್ನ ಕೆಲಸದಾಗ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರು ಮುಂದುವರೆಸಲಿ ಅಂಥೇಳಿ ಅವ್ರು ಮಾಡಬೇಕಾದ ಕೆಲಸವನ್ನು ಅವ್ರ ಮನೆಗೆ ಹೋಗಿ ಅವ್ರ ಮಕ್ಕಳನ್ನು ತಾನು ಕರ್ಕೊಂಡು ಹೋಗ್ತಾರ ಅಂತಂದ್ರೆ ಎಲ್ಲರಿಗೂ ರೋಮಾಂಚನ ಆಕೈತಿ ಈ ಅನುಭವ ಕೇಳಿ. ಒಬ್ಬ ದೊಡ್ಡ ವಿಜ್ಞಾನಿ ಇದ್ದರೂ ಸಹಿತ ಸಣ್ಣ ಪುಟ್ಟ ಮಕ್ಕಳ ವಿಷಯದಲ್ಲಿ ಅಂತಂದ್ರೆ ಎಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇದ್ರು ಅಂತಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಕೈತಿ. ಇನ್ನು ಮುಂದಿನ ಜೀವನ ಅಂದ್ರೆ 2002-2007 2002-2007 ಭಾರತದ ರಾಷ್ಟ್ರಪತಿ ಡಾಕ್ಟರ್ ಕಲಾಂ ಅವರು ರಾಷ್ಟ್ರಪತಿ ಹುದ್ದೆಯ ಘನತೆಯನ್ನು ಹೆಚ್ಚಿಸಿದರು. ಸೊ ಆ ಹುದ್ದೆಯ ಘನತೆ ಇವರು ಮಾಡುವ ಕೆಲಸದಿಂದ ಜಾಸ್ತಿ ಆಯಿತು. ಅವರಿಗೆ ದೇಶದ ಯುವಶಕ್ತಿ ಹಾಗೂ ವಿದ್ಯಾರ್ಥಿಗಳ ಮೇಲೆ ಅಪಾರ ನಂಬಿಕೆ ಇತ್ತು. ಯುವಕರೇ ನಮ್ಮ ದೇಶದ ನಿಜವಾದ ಸಂಪತ್ತು, ಆಸ್ತಿ ಮತ್ತು ಭವಿಷ್ಯದ ಶಿಲ್ಪಿಗಳು ಎಂದು ಬಲವಾಗಿ ನಂಬಿದ್ದರು. ನೋಡ್ರಿ, ಎಷ್ಟೊಂದು ಭಕ್ತಿ, ಎಷ್ಟೊಂದು ಪ್ರೀತಿ ಯುವಕರ ಮೇಲೆ. ಯುವ ಜನಾಂಗದ ಸಲುವಾಗಿ ತಮ್ಮ ಜೀವನವನ್ನೇ ಅವರು ಪೂರ್ತಿಯಾಗಿ ಮೀಸಲಾಗಿಟ್ಟಿದ್ದರು ಅಂತಂದ್ರೂ ತಪ್ಪಾಗೋದಿಲ್ಲ. ಇನ್ನು ಅವರ ಪಡೆದಂಥ ಗೌರವ ಡಾಕ್ಟರೇಟ್ಗಳು. ಕಲಾಂ ಅವರು PhD ಮಾಡಲು ಉನ್ನತ ಶಿಕ್ಷಣ ಸಂಸ್ಥೆಗೆ ಹೋಗದಿದ್ದರೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಪರಿಗಣಿಸಿ ಭಾರತ ಮತ್ತು ವಿದೇಶದಿಂದ 40 ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್, ಆನರರಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿವೆ. 40 ಕ್ಕೂ ಹೆಚ್ಚಿಗೆ ಡಾಕ್ಟರೇಟ್ ಗೌರವ ಪದವಿಗಳು. ಇಸ್ರೋದಲ್ಲಿ 69 ಇವರು ಸೇರಿದರು. ಇದು ಅವರ ಬದುಕಿನ ಯಶಸ್ವಿ ಅವಧಿಯಾಗಿದೆ. ಮೊಟ್ಟ ಮೊದಲನೇ ಉಪಗ್ರಹ ಉಡಾವಣೆಯ ಪ್ರೊಜೆಕ್ಟ್ ಡೈರೆಕ್ಟರ್ ಆಗಿ ಅವರು ಕೆಲಸ ಮಾಡಿದರು. July 80 ಇವರ ನೇತೃತ್ವದಲ್ಲಿ ರೋಹಿಣಿ ಉಪಗ್ರಹ ಯಶಸ್ವಿಯಾಗಿ ಕಕ್ಷೆಗೆ ಸೇರಿತು. ಇನ್ನು 2002 ಭಾರತದ 11ನೇ ರಾಷ್ಟ್ರಪತಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದರು. ಅವರು ವಿಜ್ಞಾನಿಯಾಗಿ ಬರೇ ಸೈಂಟಿಫಿಕ್ ಆಗಿ ವರ್ಕ್ ಮಾಡಲಿಲ್ಲ, ಅವರು ರಾಜಕಾರಣದಲ್ಲಿ ಹೋಗಿ ಬರೇ ಭಾರತದ ಅಭಿವೃದ್ಧಿಯ ಕಡೆ ನೋಡಲಿಲ್ಲ, ಅದರ ಜೊತೆಗೆ ಅವರು ಒಬ್ಬ ಉನ್ನತ ಸಾಹಿತಿಗಳು ಆಗಿದ್ದರು. ಅವರು ಬರೆದ ಪುಸ್ತಕಗಳು ವಿಂಗ್ಸ್ ಆಫ್ ಫೈರ್, ಅವರ ಸ್ವಂತ ಆತ್ಮಕಥನ, India 2020, ಅವರು ಎಲ್ಲಿಗೆ ಹೋದರೂ ಮಕ್ಕಳ ಜೊತೆಗೆ ಮಕ್ಕಳಾಗಿಯೇ ಬೆರೆಯುತ್ತಿದ್ದರು. ಪುಸ್ತಕಗಳ ವಿಷಯ ನೋಡಿದಾಗ ವಿಂಗ್ಸ್ ಆಫ್ ಫೈರ್ ಅವರ ಆತ್ಮಕಥನ ಆಯಿತು. India 2020 2020 ವೇಳೆಗೆ ಭಾರತ ಪ್ರಬಲ ಹಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಹೇಗೆ ಪರಿವರ್ತಿಸಬೇಕು? ನೋಡ್ರಿ, ವಿಜಿನರಿ ಮನುಷ್ಯ 10 ವರ್ಷದಾಗ ನಾವು ಏನು ಕೆಲಸ ಮಾಡಬೇಕು ಅನ್ನೋದು ಅವ್ರದ್ದು ಟಾರ್ಗೆಟ್ ಇರ್ತಿತ್ತು. 6 ತಿಂಗಳ 1 ತಿಂಗಳ ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಎಕ್ಸಾಮ್ ಅಲ್ಲ, 10 ವರ್ಷದಾಗ ನಾವು ಮಾಡಬೇಕಾದಂಥ ಕೆಲಸ ನನ್ನ ದೇಶಕ್ಕೆ ಅನ್ನೋದು ನೋಡ್ತಾ ಇದ್ರು. ಮುಂದೆ ಟರ್ನಿಂಗ್ ಪಾಯಿಂಟ್ ಮತ್ತೊಂದು ಪುಸ್ತಕ, ರಾಷ್ಟ್ರಪತಿ ಅವಧಿಯ ಸವಾಲುಗಳು ಮತ್ತು ಪ್ರಯಾಣದ ವಿವರ. ಈ ರೀತಿ ಅವರು 20 ಹೆಚ್ಚಿಗೆ ಗ್ರಂಥಗಳನ್ನ ಬರೆದಿದ್ದಾರೆ. ಇನ್ನ ಮುಂದೆ ಅವರ ವಿದ್ಯಾರ್ಥಿಗಳಿಗೆ ಸಂದೇಶಗಳು. ಅವ್ರ ಲೈಫ್ ನೋಡಿದ್ವಿ, ಅವರೊಬ್ಬ ವಿಜ್ಞಾನಿಯಾಗಿ ಯಾವ ರೀತಿ ಕೆಲಸ ಮಾಡಿದ್ರು, ನಮ್ಮ ದೇಶವನ್ನು ಯಾವ ಮಟ್ಟಕ್ಕೆ ಒಯ್ದರು ಅದ್ ನೋಡಿದ್ವಿ, ಒಬ್ಬ ರಾಜಕಾರಣಿಯಾಗಿ ಅವ್ರು ಮಾಡಿದಂತ ಸೇವೆಯನ್ನು, ಭಾರತ ಮಾತೆಗೆ ಮಾಡಿದ ಸೇವೆಯನ್ನು ನೋಡಿದ್ವಿ. ಇನ್ನು ಅವ್ರ ಮಕ್ಕಳಿಗೆ ಏನ್ ಸಂದೇಶ ಕೊಡ್ತಾರ, ಬಹಳ ಮಹತ್ವದ ವಿಷಯ. ದೊಡ್ಡ ಕನಸು ಕಾಣಿರಿ, ಕನಸು ಅಂದರೆ ಮಲಗಿದ್ದಾಗ ಬೀಳುವಂತವು ಅಲ್ಲ, ನಿಮ್ಮನ್ನು ನಿದ್ದೆ ಮಾಡದಂತೆ ಮಾಡುವುದೇ ನಿಜವಾದ ಕನಸು. ಸೊ ವಿಜಿನರಿ ಮನುಷ್ಯ ಯಾವತ್ತೂ ಕನಸು ಕಾಣ್ರಿ ಅಂತ ಹೇಳ್ತಾರ, ಅದು ಸಣ್ಣ ಕನಸಲ್ಲ, ದೊಡ್ಡ ಕನಸು. ಇನ್ ಜನರಲ್ ಕನಸು ಏನಿರ್ತೈತಿ, ಎಲ್ಲಾರ್ದು, ಪಾಲಕರದು, ವಿದ್ಯಾರ್ಥಿಗಳದು. ವಿದ್ಯಾ ಸಂಪಾದನೆ ಏನ್ ಮಾಡಬೇಕು, ಚಲೋ ಅಂಕದಿಂದ ಪಾಸ್ ಆಗ್ಬೇಕು, ಪಾಸ್ ಆಗಿ ಡಿಗ್ರಿ ತಗೊಂಡ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಚೆನ್ನಾಗಿ ಮನೋರಂಜನೆಗಳ ಮೂಲಕ ಹೋಗಬೇಕು. ಇದು ಅಬೌಟ್ 85-90% ಯುವಕರ ಗುರಿ ಇರ್ತೈತಿ. ಆದ್ರೆ ಇವ್ರ ಗುರಿ ಎಂದವ, ಅವು ಹಗಲಿ ಬೀಳುವಂತ ಕನಸುಗಳು, ನಿಮ್ಮನ್ನು ನಿದ್ದೆ ಮಾಡಲು ಬಿಡದೇ ಇರುವಂತವು, ಅದರಲ್ಲಿ ನಿಮ್ಮ ಸಾಧನೆಯನ್ನು ಎತ್ತಿ ತೋರಿಸಬೇಕು. ಜ್ಞಾನದ ಹಸಿವು ನಿಮಗಿರಲಿ, ಸಾಧನೆ ಶಿಖರ ನಿಮ್ಮದಾಗಲಿ. ನೋಡಿ, ಜ್ಞಾನದ ಹಸಿವು ನಿಮಗಿರಲಿ, ಸಾಧನೆ ನಿಮ್ಮದಾಗಲಿ ಅಂದಿಲ್ಲ ಅವರು. ಸಾಧನೆಯ ಶಿಖರ ಏನೇ ಇದ್ರೂ ಟು ದ ಎಕ್ಸ್ಟ್ರೀಮ್, ಎಕ್ಸ್ಟ್ರೀಮ್ ಎಂಡ್ ಮಟ ನೀವು ಹೋಗ್ರಿ. ಡಾಕ್ಟರ್ ಕಲಾಂ ಅವರ ಆದರ್ಶಗಳು ನಿಮಗೆ, ನಿಮ್ಮ ಬದುಕಿಗೆ ದಾರಿದೀಪವಾಗಲಿ. ದೇಶದ ನಿಜವಾದ ಶಕ್ತಿ ಅಂದ್ರೆ ಯುವ ಜನತೆ ಹಾಗೂ ವಿದ್ಯಾರ್ಥಿಗಳು. ನಿಮ್ಮ ಆಲೋಚನೆಗಳು ದೇಶವನ್ನು ಮುನ್ನಡೆಸಲಿ. ಎಷ್ಟು ಚೆಂದಾಗಿ ಅವರು ವಿದ್ಯಾರ್ಥಿಗಳಿಗೆ ಸಂದೇಶಗಳನ್ನ ಕಳಿಸ್ತಾರ. ಸತತ ಪರಿಶ್ರಮ ಮತ್ತು ಜ್ಞಾನದ ಅನ್ವೇಷಣೆಯೇ ಯಶಸ್ವಿನ ರಹಸ್ಯ. ಸೊ ಪರಿಶ್ರಮಕ್ಕೆ ಅಲ್ಟರ್ನೇಟ್ ಏನೂ ಇಲ್ಲ, ಹಾರ್ಡ್ ವರ್ಕ್ ಮಾಡಲೇಬೇಕು. ಜ್ಞಾನದ ಅನ್ವೇಷಣೆ, ಜ್ಞಾನ ಸಂಪಾದನೆ ಅನ್ನಂಗಿಲ್ಲ, ಬರೆಯವರು ಜ್ಞಾನದಾಗ ಅನ್ವೇಷಣೆ ಮಾಡ್ರಿ, ರಿಸರ್ಚ್ ಮಾಡ್ರಿ, ಅದ್ರಾಗ ಇವು ಯಶಸ್ವಿನ ಗುಟ್ಟು. ಯಶಸ್ವಿಯು ಸಿಗುವವರೆಗೂ ಛಲ ಬಿಡದೆ ಓದಬೇಕು, ಜೀವನದಲ್ಲಿ ಮುನ್ನಡೆಯಬೇಕು. ಬಹಳ ಚಂದ, ಒಂದೊಂದು ಶಬ್ದ ಸಹಿತ ಅರ್ಥ ಗಂಭೀರವಾಗಿ ಇದೆ. ಅದನ್ನು ನಾವು ಅರಿತುಕೊಂಡು ವಿದ್ಯಾರ್ಥಿಗಳು ಮುನ್ನಡೆಯಬೇಕು. ಮತ್ತಿನ್ನೊಂದಂದ್ರೆ, ಯಾರ ಜೊತೆನೂ ನಿಮ್ಮನ್ನು ಕಂಪೇರ್ ಮಾಡಬೇಡಿರಿ. ಎಲ್ಲರಲ್ಲಿಯೂ ಒಂದಿಲ್ಲ ಒಂದು ಟ್ಯಾಲೆಂಟ್ ಇರ್ತೈತಿ. ಡಿಗ್ರಿ ಇದ್ದವನ ಕಡೆನೂ ಇರ್ತೈತಿ, ಡಿಗ್ರಿ ಇಲ್ಲದೆ ಇದ್ದವನ ಕಡೆನೂ ಇರ್ತೈತಿ. ಅವರಿಬ್ರು ಎಕ್ಸ್ಪರ್ಟ್ ಇರ್ತಾರ ತಮ್ಮ ತಮ್ಮ ಕ್ಷೇತ್ರದಲ್ಲಿ. ಯಾಕಂದ್ರೆ ಇದಕ್ಕೆ ಎಕ್ಸಾಂಪಲ್ ಅವ್ರು ಬೆಸ್ಟ್ ಕೊಡ್ತಾರಂದ್ರೆ, ಸೂರ್ಯ ಮತ್ತು ಚಂದ್ರನಿಗೆ ಹೋಲಿಸಬೇಡಿರಿ. ಅವರವರ ಕರ್ತವ್ಯ, ಅವರವರ ಸಮಯ ಬೇರೆ. ಇಬ್ಬರು ಬೆಳಗುವವರೇ, ಜಗತ್ತಿಗೆ ಬೆಳಕನ್ನು ಕೊಡುವವರೇ. ಕಾರಣ, ನಿಮ್ಮ ಜೀವನ ಮತ್ತೊಬ್ಬರ ಜೀವನ ಜೊತೆಗೆ ಹೋಲಿಸಬೇಡ್ರಿ. ಶಿಕ್ಷಣ ಮತ್ತು ಯುವ ಸಬಲೀಕರಣದಲ್ಲಿ ಅವರ ಪ್ರಯತ್ನಗಳನ್ನು ಸ್ಮರಿಸುವಂಥವು. ಸೊ ಇವೆಲ್ಲ ಸ್ಮರಣೆ ಮಾಡುವಂತ ಶುಭ ದಿನ ಇವತ್ತಿನ ದಿವಸ ಆಗೈತಿ. ಭಾರತದಲ್ಲಿ ಈ ದಿನವನ್ನು ಅವರ ಸರಳತೆ ಮತ್ತು ಸ್ಫೂರ್ತಿಯನ್ನು ಗೌರವಿಸಲು ಆಚರಿಸಲಾಗುತ್ತದೆ. ನೋಡಿ, ಸರಳತೆ, ಸಿಂಪ್ಲಿಸಿಟಿ ಮತ್ತು ಸ್ಫೂರ್ತಿ, ಮಕ್ಕಳಲ್ಲಿ ಸ್ಫೂರ್ತಿಯನ್ನು ಉತ್ಪತ್ತಿ ಮಾಡುವಂತ ಅವರ ಶಬ್ದಗಳು, ಅವರು ಮಾಡುವ ಕಾರ್ಯಗಳು. ಸೊ ಇವೆರಡೂ ನೆನ್ಸಾಕಂತಂದ ಈ ದಿವಸವನ್ನು ವಿಶ್ವ ವಿದ್ಯಾರ್ಥಿ ದಿವಸವನ್ನು ಆಚರಿಸಲಾಗುತ್ತದೆ. ದೇಶ ಭ್ರಷ್ಟಾಚಾರ ಮುಕ್ತವಾಗಬೇಕಾದ್ರೆ ಏನ್ ಮಾಡಬೇಕು? ಸೊ ಭ್ರಷ್ಟಾಚಾರ ಅಂತೀ ಇವತ್ತಿನ ದಿವಸ ತಾಂಡವಾಡ್ತಾ ಇದೆ. ಪೇಪರ್ ನೋಡ್ರಿ, ಟಿವಿ ನ್ಯೂಸ್ ಸ್ಟಾರ್ಟ್ ಮಾಡ್ರಿ, ಪ್ರತಿದಿನ ಭ್ರಷ್ಟಾಚಾರದ ಸುದ್ದಿಯೇ ವಿಸ್ತಾರವಾಗಿ ವಿವರವಾಗಿ ಇರ್ತೈತಿ. ಸೊ ಅದನ್ನ ಭ್ರಷ್ಟಾಚಾರ ಮುಕ್ತ ಅಂತಾರವ್ರು, ಕಡಿಮೆ ಮಾಡುವುದಲ್ಲ, ಮುಕ್ತ ಮಾಡಲು ಪ್ರಮುಖವಾಗಿ ರೋಲ್ ಇದ್ದಂತ ವ್ಯಕ್ತಿಗಳು ಅಂದ್ರ ತಂದೆ ತಾಯಿ ಶಿಕ್ಷಕರು, ಮತ್ತಾರು ಬೇಡ, ತಂದೆ ತಾಯಿ ಶಿಕ್ಷಕರು. ಕೆಲವೊಮ್ಮೆ ಏನಕ್ಕೋ ಭ್ರಷ್ಟಾಚಾರ ಮಾಡಲು ನಾವು ಹೆಣ್ಮಕ್ಳೇ ಕಾರಣ ಆಕ್ತೀವಿ ಮಾಡಿಸಲು. ಹಬ್ಬ ಬರ್ತಾವ, ಈಗ ದಸರಾ ಬರ್ತಾ ಇದೆ, ದಸರಾದಲ್ಲಿ ಇದ್ದೇವೆ, ದೀಪಾವಳಿ ಬರ್ತಾ ಇದೆ, ಕಂಪ್ಯಾರಿಸನ್, ಪಕ್ಕದ ಮನೆಯಿಂದ ಕಂಪ್ಯಾರಿಸನ್ ನಾವು ರಿಪೀಟೆಡ್ಲಿ ಮಕ್ಕಳು ಬಂದು ನೋಡಿ, ಅವ್ರ ಮನೆಯಾಗ ಗಾಡಿ ತಗೊಂಡ್ರು, ನಮ್ದು ಎಷ್ಟದೈತಿ, ಅವ್ರದ್ದು ಎಷ್ಟದೈತಿ, ಇದನ್ನ ನಾವು ರಿಪೀಟೆಡ್ಲಿ ನಮ್ಮ ಲೇಡೀಸ್ ಬಾಯಿ ಸುಮ್ಮನೆ ಇರಂಗಿಲ್ಲ ಅಂತ ಇರ್ತೇವೆ. ಹಿಂಗಾಗಿ ಮಕ್ಕಳ ಮನಸ್ಸಿನಾಗ ಸಹಿತ, ಹೌದು ಅವ್ರ ಮಕ್ಕಳು ಹೆಂಗಿದ್ದಾರೆ, ಅವ್ರ ಮಕ್ಕಳು ಎಷ್ಟು ಮಾರ್ಕ್ ಸ್ಕೋರ್ ಮಾಡ್ಯಾರ ಅಂತ ನೋಡಂಗಿಲ್ಲ, ಅವ್ರು ಹೆಂಗಿದ್ದಾರೆ ನಾವು ಹೆಂಗಿರ್ತೇವೆ. ಈ ರೀತಿ ಕಂಪ್ಯಾರಿಸನ್ ಮಾಡ್ಕೋತ ಒಬ್ಬ ಯಜಮಾನನನ್ನು ಭ್ರಷ್ಟ್ ಮಾಡಕ್ಕ ನಾವು ತಾಯಂದಿರು ಕಾರಣ ಅಂತ ನನಗೆ ಅನಿಸ್ತೈತಿ. ಸೊ ಅವರ ಮಾತು ಕೇಳದೆ ತನ್ನ ತತ್ವಕ್ಕೆ ಅಂಟಿಕೊಂಡು ಹೋಗುವಂತ ತಂದೆನೂ ಇರಬೇಕಾಕೈತಿ. ತಾಯಿದು ಒಬ್ಬರು ತಪ್ಪಲ್ಲ. ಸೊ ತಂದೆ ತಾಯಿ ಶಿಕ್ಷಕರು ಉತ್ತಮವಾಗಿದ್ದರೆ, ವಿವೇಕ ಇದ್ದವರಾಗಿದ್ದರೆ ನಮ್ಮ ದೇಶ ಭ್ರಷ್ಟಾಚಾರ ಮುಕ್ತವಾಗುವುದರಲ್ಲಿ ಸಂದೇಹವೇ ಇಲ್ಲ. ನೀವು ನಿಮ್ಮ ಭವಿಷ್ಯವನ್ನು ಬದಲಿಸಲು ಸಾಧ್ಯವಿಲ್ಲ. ಯಾರು ನಮ್ಮ ಲೈಫನ್ನು, ನಮ್ಮ ಲೈಫ್ ನಾವು ಹುಟ್ಟಿ ಬೆಳೆದಂಥ ವಾತಾವರಣದಿಂದ ಅದನ್ನು ನಾವು ರೂಪಿಸ್ಕೊಳ್ಬೇಕು. ಆದರೆ ಅಭ್ಯಾಸಗಳನ್ನು ಬದಲಿ ಮಾಡುವ ಅವಕಾಶ ನಮಗಿದೆ. ಯೂಸ್ವಲಿ ಅಂತಾರೆ, ಯಾರು ನಶೀಬ್ದಾಗ ಏನೈತಿ, ನಶೀಬ್ ಬದಲಿ ಮಾಡಕ್ ಬರಂಗಿಲ್ಲ ಅಂತ. ಅದು ಸತ್ಯ, ನಶೀಬ್ ಬದಲಿ ಮಾಡಕ್ ಬರಂಗಿಲ್ಲ. ಆದರೆ ನಮಗಿದ್ದಂಥ ಕೆಟ್ಟ ಚಟಗಳು ಇರ್ತಾವೆ ಕೆಲವೊಬ್ಬರಿಗೆ, ಕೆಲವೊಬ್ರಿಗೆಲ್ಲ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ನಮ್ಮಲ್ಲೇ ಅವು ರೂಢಿಯಾಗಿರ್ತಾವೆ. ಲೇಟಾಗಿ ಹೇಳೋದು, ಏಳು ಏಳುವರೆಗೆ ಹೇಳೋದು. ಭಾಳ ಮಕ್ಕಳು ನೋಡಿದ್ದೇವೆ, ಸ್ಕೂಲಿಗೆ ಬೆಳಗ್ಗೆ 9:00 ಸ್ಕೂಲ್ ಇರ್ತೈತಿ, ಅವು ಏಳು ಏಳುವರೆಗೆ ಅವ್ರ ಪೇರೆಂಟ್ಸ್ ಅವ್ರಿಗೆ ರಂಬಿಶ್ ರಂಬಿಶ್ ಎಬ್ಬಿಸ್ತಾ ಇರ್ತಾರೆ, ಏಳು ಟೈಮ್ ಆತು ಏಳು ಟೈಮ್ ಆತು ಅಂತಂದ. ಈ ಅಭ್ಯಾಸ ಬದಲಿ ನಾವು ಮಾಡ್ಕೋಬಹುದು, ನಾವು ಪಾಲಕರಾಗಿ ಇದನ್ನ ಬದಲಿ ಮಾಡಬಹುದು. ಅವ್ ಯಾಕೆ ಲೇಟ್ ಆಗಿ ಹೇಳ್ತಾನೆ, ಮಗುವಿನ ತಪ್ಪಲ್ಲ, ತಪ್ಪಿದ್ದದು ನಮ್ದು. ಅವನ್ ನಾವು ಯಾಕೆ 8 ಗಂಟೆಗೆ ಮಲಗಿಸಂಗಿಲ್ಲ, 7:30-8 ಗಂಟೆಗೆ ನಾವು ಮಲಗಿಸಿ 2 ದಿವಸ ಬಿಟ್ಟು 4 ದಿವಸ ಆಯ್ತಂದ್ರೆ ಆ ಮಗು ಮಲ್ಕೋತಾನೆ. ಲಘು ಮಲ್ಕೊಳ್ಳೋ ಹ್ಯಾಬಿಟ್ ಮಾಡಿದ್ರೆ ಹುಡುಗ ಬೆಳಗ್ಗೆ ಹೇಳ್ತಾನೆ, ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಒಂದು 1/2 ಅವರ್ ಓದಿದ್ರೆ ಸಹಿತ ಮಗು ಅದನ್ನು ಪ್ರಶಾಂತ ವಾತಾವರಣದಲ್ಲಿ ಓದಿದ್ದು ಗ್ರಾಸ್ ಮಾಡಕ್ಕೆ ಈಸಿ ಆಕೈತಿ, ಮತ್ತು ಫ್ರೆಶ್ ಏರ್ ಇರುವುದರಿಂದ ಮಗುವಿನ ಆರೋಗ್ಯ ಸಹಿತ ಸುಧಾರಿಸ್ತೈತಿ. ಅದಕ್ಕೆ ಅವರೇನು ಹೇಳ್ತಾರೆ, ನೀವು ನಿಮ್ಮ ಭವಿಷ್ಯವನ್ನು ಬದಲಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಅಭ್ಯಾಸಗಳನ್ನು ಬದಲಿಸುವ ಅವಕಾಶ ನಿಮಗಿದೆ, ಮತ್ತು ನಿಮ್ಮ ಅಭ್ಯಾಸಗಳು ಖಂಡಿತ ನಿಮ್ಮ ಭವಿಷ್ಯವನ್ನು ಬದಲಾಯಿಸ್ತವೆ ಅನ್ನುವುದರಲ್ಲಿ ಸಂಶಯನೇ ಇಲ್ಲ. ಖಂಡಿತವಾಗಿಯೂ ನಾವು ಚಲೋ ಅಭ್ಯಾಸಗಳನ್ನು ಇಟ್ಕೊಂಡ್ರೆ ನಮ್ಮ ಭವಿಷ್ಯ ಆಟೋಮೆಟಿಕ್ ಆಗಿ ಒಳ್ಳೆಯ ರೀತಿಯಲ್ಲಿ ಟರ್ನ್ ಆಕ್ಕಿತ್ತು. ಇನ್ನೊಂದು ಅಂತಂದರೆ, ಅವರು ರಾಷ್ಟ್ರಪತಿ ಆಗಿ ಅವರು ಜಾಯಿನ್ ಆಗೋ ದಿವಸ ರಾಷ್ಟ್ರಪತಿ ಭವನವನ್ನು ಬಹಳ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ರಾಷ್ಟ್ರಪತಿಯವರು ಬರ್ತಾರೆ, ಕಲಾಂ ಸಾಹೇಬರು ಬರ್ತಾರೆ ಅಂತಂದ ಎಲ್ಲರೂ ವೇಟ್ ಮಾಡಿ

0: ಜೀವನಕ್ಕೆ ಇರುವ ಜವಾಬ್ದಾರಿಗಳು ಯಾವದಾವ ಅನ್ನೋದು ಹೇಳ್ತಾರೆ. ಸೊ ವಿದ್ಯಾರ್ಥಿಯೇ ಅವರವ್ರ ಸಂದೇಶಗಳನ್ನು ಕೊಟ್ಟರು, ಒಂದರಕ್ಕಿಂತ ಒಂದು ಉತ್ತಮವಾದ ಸಂದೇಶಗಳನ್ನು ಕೊಟ್ಟರು. ಇನ್ನು ಜವಾಬ್ದಾರಿ ಮತ್ತೇನದಪ್ಪ ಹುಡುಗರಿಗೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪ್ರಕಾರ ವಿದ್ಯಾರ್ಥಿಗಳ ಮುಖ್ಯ ಜವಾಬ್ದಾರಿ ಅಂದರೆ ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠತೆಯನ್ನು ಪಡೆಯುವುದು ಮತ್ತು ದೇಶದ ಪ್ರಗತಿಗೆ ಕೊಡುಗೆ ನೀಡುವುದು. ಇದು ಯಾವತ್ತೂ ಅವ್ರ ಶಬ್ದ, ಪ್ರತಿ ಒಂದು ಸೆಂಟೆನ್ಸ್ಗೆ ಕನೆಕ್ಟೆಡ್ ಟು ದ ಕಂಟ್ರಿ. ಸೊ ಬರೇ ಒಳ್ಳೆ ಮಾರ್ಕ್ಸ್ ತಗೊಂಡ ಜ್ಞಾನ ಸಂಪಾದನೆ ಮಾಡಿ ವೈಯಕ್ತಿಕ ಬೆಳವಣಿಗೆ ಮಾಡಬೇಡ್ರಿ, ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ರಿ ಅಂತ ಹೇಳ್ತಾರೆ. ಮತ್ತು ಬರೇ ಅಂಕಗಳ ಮೇಲೆ ಸಹಿತ ಅವರಿಗೆ ವಿಶ್ವಾಸ ಅಷ್ಟೊಂದು ಇರಲ್ಲ. ಬರೇ ಅಂಕ ಸಂಪಾದನೆ ಗುರಿ ಆಗಬಾರ್ದು ವಿದ್ಯಾರ್ಥಿಗಳದು. ಇವತ್ತಿನ ದಿವಸ ನೋಡ್ತೀವಿ, 100ಕ್ಕೆ 100 ಎಲ್ಲರೂ ಹುಡುಗರು PUC ರಿಸಲ್ಟ್ದಲ್ಲಿ ಸ್ಕೋರ್ ಮಾಡ್ತಾರೆ. ಆದರೆ ಮುಂದೆ CET ಅಥವಾ ನೀಟ್ ಎಕ್ಸಾಮ್ದಲ್ಲಿ ಆಲ್ ಇಂಡಿಯಾ ಲೆವೆಲ್ ಅವ್ರ ರ್ಯಾಂಕಿಂಗು, ಸ್ಟೇಟ್ ರ್ಯಾಂಕಿಂಗು ಯಾವ್ದು ಬರ್ತೈತಿ ಅದು ಮಹತ್ವದ್ದು. ಸೊ ಅಂಕ ಗಳಿಸುವುದೇನು, ಸ್ಪೆಸಿಫೈಡ್ ಸಿಲೆಬಸ್ ಇರ್ತೈತಿ, ಅಷ್ಟು ಟಾಪಿಕ್ 10-12 ಟಾಪಿಕ್ ಪರ್ಫೆಕ್ಟ್ ಮಾಡಿದ ಅಂಕ ಬಂತು, ಅದು ಬಿಟ್ಟು ಸಹಿತ ಮಿಕ್ಕಿದ ಅಭ್ಯಾಸವನ್ನು ಮಾಡ್ರಿ ಅಂತಾರವ್ರು. ಅಂಕ ಗಳಿಕೆ ನಿಮ್ಮ ಉದ್ದೇಶ ಆಗಬಾರ್ದು. ಪ್ರಶ್ನಿಸುವ ಮನೋಭಾವ, ಶಿಕ್ಷಕರನ್ನು ಪ್ರಶ್ನಿಸುವುದರ ಮೂಲಕ ವಿಷಯವನ್ನು ಗ್ರಹಿಸುವುದು ಮತ್ತು ವಿಮರ್ಶಕವಾಗಿ ಚಿಂತನೆ ಬೆಳೆಸಿಕೊಳ್ಳುವುದು, ಇದು ಕಲಾಮರ್ ಹೇಳ್ತಾರೆ. ಆದ್ರೆ ಇವತ್ತು ಮೆಜಾರಿಟಿ ಏನಿರ್ತೈತಿ ಕ್ಲಾಸ್ ರೂಮ್ನಾಗ, ನಾವೇನ್ ಮಾಡ್ತೇವೆ, ಶಿಕ್ಷಕರಿಗೆ ಕ್ವಶನ್ ಕೇಳುವ ಬದ್ಲಿ ಪ್ರಶ್ನೆ ಕೇಳುವುದರ ಬದಲಾಗಿ ಯಾವಾಗ ಬೆಲ್ ಹೊಡಿತೈತಿ ಯಾವಾಗ ಟೀಚರ್ ಹೊರಗೆ ಹೋಗ್ತಾರ, ಇದ್ರ ಕಡೆ ಲಕ್ಷ್ಯ ಎಲ್ಲಾರ್ದು ಇರ್ತೈತಿ. ಯಾಕಂದ್ರೆ ಶಿಕ್ಷಣ ವೃತ್ತಿಯಲ್ಲಿ ನಾನು 35 ವರ್ಷ ಕಳೆದಿದ್ದರಿಂದ ಮೆಜಾರಿಟಿ ಎಲ್ಲರೂ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಕ್ಲಾಸ್ನಲ್ಲಿ ಒಳ್ಳೆ ಹುಡುಗರು ಇರ್ತಾರೆ, ಆದ್ರೆ ಮೆಜಾರಿಟಿಯವರು ಬೆಲ್ ಆಗುವುದನ್ನೇ ಕಾಯ್ತಾ ಇರ್ತಾರೆ. ಅದು ಬೇಡ, ನಿಮ್ಮ ಕ್ಲಾಸ್ ರೂಮಲ್ಲಿ ಶಿಕ್ಷಕರು ಹೇಳಿದ ವಿಷಯಗಳನ್ನು ಗ್ರಹಿಸಿ ಅವರಿಗೆ ಪ್ರಶ್ನೆ ಕೇಳುವುದು ಮತ್ತು ಅದರ ಮೇಲೆ ವಿಮರ್ಶನೆಯನ್ನು ಮಾಡುವುದು, ಚಿಂತನೆಯನ್ನು ಮಾಡುವುದು, ಇವೆಲ್ಲ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿರಿ. ಮತ್ತು ದೇರ್ ಈಸ್ ನೋ ಅಲ್ಟರ್ನೇಷನ್ ಫಾರ್ ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮಕ್ಕೆ ಬೇರೆ ಅಲ್ಟರ್ನೇಟ್ ಏನೂ ಇಲ್ಲ. ಸೂರ್ಯನಂತೆ ಬೆಳಗಲು ಮೊದಲು ಸೂರ್ಯನಂತೆ ಬೇಯಬೇಕು. ಎಷ್ಟು ಚಂದ ಐತೆ ನೋಡ್ರಿ, ಸೂರ್ಯನಂತೆ ಬೇಯಬೇಕು. ಬೆಳಗ್ಗೆ ಬೆಳಕನ್ನು ಕೊಟ್ಟಂಥ ಸೂರ್ಯ ಮಧ್ಯಾಹ್ನ ಕಾಯ್ದಿರ್ತಾನೆ, ಶಾಖವನ್ನು ಕೊಡ್ತಾನೆ. ಸೊ ಇದರರ್ಥ ನಾವು ಅತಿಯಾದ ಪರಿಶ್ರಮ ಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಈ ತತ್ವವನ್ನು ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳಬೇಕು. ಮತ್ತು ಕೊನೆಯದಾಗಿ ಪ್ರಾಮಾಣಿಕತೆ, ಶಿಸ್ತು, ಸಮಾಜಮುಖಿ. ನೋಡ್ರಿ, ಅವ್ರು ವೈಯಕ್ತಿಕ ಎಂದೂ ಶಬ್ದ ಮೆನ್ಷನ್ ಮಾಡಿಲ್ಲ. ವೈಯಕ್ತಿಕ ಜೀವನ, ಪ್ರಾಮಾಣಿಕತೆ, ಶಿಸ್ತು ಇದು ನೀವು ವೈಯಕ್ತಿಕವಾಗಿ ಡೆವಲಪ್ ಮಾಡ್ರಿ, ಆದರೆ ಸಮಾಜಮುಖಿ ಚಿಂತನೆ ಆಗಬೇಕು. ಸಮಾಜಮುಖಿ ಚಿಂತನೆಯನ್ನು ಮಾಡಿ ಭವಿಷ್ಯದ ಒಳ್ಳೆಯ ನಾಗರಿಕರಾಗಲು ಸಜ್ಜಾಗಬೇಕು ಎಂಬ ಆದೇಶವನ್ನು ವಿದ್ಯಾರ್ಥಿಗಳಿಗೆ, ಯುವ ವಿದ್ಯಾರ್ಥಿಗಳಿಗೆ ಅವರು ಇಟ್ಟಿದ್ದಾರೆ. ಸೊ ವಿಶ್ವ ವಿದ್ಯಾರ್ಥಿ ದಿನದ ಶುಭಾಶಯಗಳೊಂದಿಗೆ ನಾನು ನನ್ನ ಮಾತುಗಳಿಗೆ ವಿರಾಮ ಇಡುತ್ತೇನೆ. ಇವತ್ತಿನ ದಿನ ಅಬ್ದುಲ್ ಕಲಾಂರ ಜನ್ಮದಿನದ ಬಗ್ಗೆ, ವಿಶ್ವ ವಿದ್ಯಾರ್ಥಿ ದಿನದ ಬಗ್ಗೆ ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟ KLE ಸಂಸ್ಥೆ ಹಾಗೂ ವೇಣುಧ್ವನಿ ತಂಡದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು.
1: ಸ್ನೇಹಿತರೆ, ಕಲಾಂ ಅವರು ಹೇಳಿದಂತೆ ಕನಸು ಕಾಣುವುದು ಎಂದರೆ ನಿದ್ರೆಯಲ್ಲಿ ಕಾಣುವುದಲ್ಲ, ನಮ್ಮನ್ನ ನಿದ್ರಿಸಲು ಬಿಡದಂತಹ ಗುರಿಯನ್ನ ಹೊಂದಿದ್ದಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ದೊಡ್ಡ ಕನಸು ಕಾಣಬೇಕು, ಆ ಕನಸನ್ನ ನನಸಾಗಿಸಲು ನಿರಂತರ ಪ್ರಯತ್ನಿಸಬೇಕು. ಸೋಲು ಎದುರಾದಾಗ ಕುಗ್ಗದೆ ಅದನ್ನೇ ಯಶಸ್ಸಿನ ಮೆಟ್ಟಿಲಾಗಿ ಮಾಡಿಕೊಳ್ಳಬೇಕು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅಬ್ದುಲ್ ಕಲಾಂ ಅವರ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನದ ಪ್ರಯುಕ್ತ ಮಾಹಿತಿಯನ್ನ ಹಂಚಿಕೊಂಡಂತಹ ನಿವೃತ್ತ ಪ್ರಾಧ್ಯಾಪಕರಾದ ಕಲ್ಪನಾ ಈಶ್ವರ್ ಪಟ್ಟಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು ನಾಡಿ ಬಾಯಿಂಟ್ ಫೋರ್ ಎಫ್ ಎಂ KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೀಲ್ ಚೇರ್ ಕ್ರಿಕೆಟ್ ಆಟಗಾರರಾದ ಹನುಮಂತ್ ಲಕ್ಕಪ್ಪ ಹವನ್ನವರವರು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಸರ್, ಹಾಗೂ ನಮಸ್ಕಾರ.
1: ತಮಗೂ ನನ್ನ ಕಡೆಯಿಂದ ನಮಸ್ಕಾರ ಸರ್, ತಮ್ಮ ವೇಣು ಧ್ವನಿಗೆ ತಮಗೂ.
0: ಸರ್, ತಮ್ಮ ಕಿರು ಪರಿಚಯ ಅಲ್ಲಿಂದ ಪ್ರಾರಂಭ ಮಾಡೋಣ.
1: ನಾನು ಹನುಮಂತ್ ಲಕ್ಕಪ್ಪ ಹವನ್ನವರು ಅಂತೇಳಿ ಒಂದು ಮೂಡಲಗಿ ತಾಲೂಕಿನ ಗುಲ್ಗಂಜ್ಕೊಪ್ಪ ಗ್ರಾಮದಿಂದ ಬಂದಿದ್ದೀನಿ. ಹಾಗೆ ಸರ್, ಏನಿದೆ ಅಂತಂದರೆ ನಾನು ಮೊದಲೇ ನಾರ್ಮಲ್ ಹುಡುಗರ ಜೊತೆಗೆ ಶಾಲೆಯಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ ಸರ್. ಹಾಂ, ಆದರೆ 21 ನಾನು ಟ್ರೈನಲ್ಲಿ ಹೋಗುತ್ತಾಗ ಅಚಾನಕ್ ಆಗಿ ಸರ್ ಟ್ರೈನಲ್ಲಿ ಹೋಗ್ತಕ್ಕಂಥ ಆಟಗಾರ ನನಗೆ ಪರಿಚಯ ಆಗಿ ಆ ಪರಿಚಯದಿಂದನೇ ನಾನು ನೋಡಬೇಕಂತ ಹೋದವ ಸರ್. ಈ ವೀಲ್ ಚೇರ್ ಕ್ರಿಕೆಟ್ ಅಂದರೆ ಹೆಂಗಿರುತ್ತೆ ಅಂತ ನೋಡಬೇಕಂತ ಹೋದವ. ಆದರೆ ಆ ನೋಡಬೇಕನ್ನುವಂಥ ಸಂದರ್ಭದಲ್ಲೇ ಅಲ್ಲಿ ನನಗೊಂದು ಅವಕಾಶ ಸಿಕ್ಕಾಗ ಆ ಅವಕಾಶವನ್ನು ನಾನು ಅತ್ಯುತ್ತಮವಾಗಿ ಬೆಳಗಾವಿ ಜಿಲ್ಲೆಯಿಂದ ಉಪಯೋಗಿಸ್ಕೋಣ. ಅವತ್ತೇ ಸರ್ ನನ್ನ ಸ್ಟೇಟ್ ಲೆವೆಲ್ದಿಂದ ನನ್ನನ್ನು ನ್ಯಾಷನಲ್ನ ವೀಲ್ ಚೇರ್ ಕ್ರಿಕೆಟ್ ಉದಯ್‌ಪುರಕ್ಕೆ ನನ್ನ ಸೆಲೆಕ್ಷನ್ ಮಾಡಿದ್ರು ಸರ್, ಈ ಕರ್ನಾಟಕ ವೀಲ್ ಚೇರ್ ಕ್ರಿಕೆಟ್ ಅಕಾಡೆಮಿಯಿಂದ ಸರ್. ಅವತ್ತೇ ನಾನು ಸ್ಟಾರ್ಟಿಂಗ್ ನೋಡಕ್ಕೆ ಹೋದಂಥ ವ್ಯಕ್ತಿನೇ. ಅವತ್ತೇ ನಾನು ಆ ಫಸ್ಟ್ ಟೈಮೇ ಭಾಗವಹಿಸಿ ಫಸ್ಟ್ ಟೈಮಲ್ಲೇ ನಾನು ಸೆಲೆಕ್ಷನ್ ಆಗುವ ಮುಖಾಂತರ ಸರ್ ಅಲ್ಲಿ ಇದನ್ನು ಮಾಡೀನಿ ಸರ್. ಅಲ್ಲಿ ಹೋದ್ಮೇಲೆ ನನಗೆ ಬೆಂಚ್ ಮೇಲೆ ಕುಂದಿರುವಂಥ ಅವಕಾಶ ಬರ್ತಂತ ತಿಳ್ಕೊಂಡೆ. ಆ ಟೈಮ್ದಲ್ಲಿ ನನಗೆ ಆಂಧ್ರ ಪ್ರದೇಶ ಟೀಮ್ದವರು ನನ್ನನ್ನು ಅಲ್ಲಿ ಅವಕಾಶ ಕೊಟ್ಟರು ಸರ್. ನಾನು ಹೋಗಿದ್ದು ಕರ್ನಾಟಕದಿಂದ, ಆದರೆ ಅಲ್ಲಿ ಹೋದ್ಮೇಲೆ ನಂದು ರಾಜಸ್ಥಾನಕ್ಕೆ ಏನಾಯ್ತು ಅಂದ್ರೆ ಸರ್ ಆಂಧ್ರ ಪ್ರದೇಶದಿಂದ ನಂದು ಸೆಲೆಕ್ಷನ್ ಮಾಡಿಕೊಂಡ್ರು. ಮಾಡಿಕೊಂಡು ಅಲ್ಲಿ ನಾನು ಬೌಲಿಂಗನ್ನು ಕೊಟ್ಟರು ಸರ್, ಬ್ಯಾಟಿಂಗು ಕೊಟ್ಟರು, ಫೀಲ್ಡಿಂಗು ಕೊಟ್ಟರು, ಎಲ್ಲ ಥರಲ್ಲಿ ಉತ್ತಮ ಪ್ರದರ್ಶನ ಮಾಡಿ ಏನು ನಮ್ಮ ಕರ್ನಾಟಕದಿಂದ ಹೋಗಿದ್ದೀವಲ್ಲ ಅವರೆಲ್ಲರಿಗಿಂತ ಹೆಚ್ಚು ಪ್ರಸಿದ್ಧತೆಯನ್ನು ನಾನು ರಾಜಸ್ಥಾನದಲ್ಲಿ ಪಡೆದೆ ಸರ್.
0: ಬಹಳ ಮುಖ್ಯವಾಗಿ ಈ ಒಂದು ಆಟ ರಾಷ್ಟ್ರೀಯ ವೀಲ್ ಚೇರ್ ಕ್ರಿಕೆಟ್ ಆಟಗಾರರು ನೀವು. ಸಾಮಾನ್ಯವಾಗಿ ಕ್ರಿಕೆಟ್ ಅಂತ ತಕ್ಷಣ ನಮ್ಮ ಕಣ್ಣಿನ ಮುಂದೆ ಬರೋ ಆ ದೃಶ್ಯ ಬೇರೆ, ಅಂಡ್ ವೀಲ್ ಚೇರ್ ದೃಶ್ಯ ಬೇರೆ. ಈಗ ಸಾಮಾಜಿಕ ಮಾಧ್ಯಮದ ಮುಖಾಂತರ ಬಹಳ ಫೇಮಸ್ ಆಗಿದೆ ವೀಲ್ ಚೇರ್ ಕ್ರಿಕೆಟ್ ಕೂಡ. ತಮ್ಮ ಈ ಜರ್ನಿ ಬಗ್ಗೆ ಪ್ರಾರಂಭ ಮಾಡೋಣ. ಮತ್ತು ಈ ಕ್ರಿಕೆಟ್ ಆಸಕ್ತಿ ಬಾಲ್ಯದಿಂದನೇನಾ?
1: ಹಾ ಸರ್, ನಾನು ಬಾಲ್ಯದಿಂದನೇ. ಯಾಕಂದ್ರೆ ನಮ್ಮ ತಂದೆಯವರು ಊರಲ್ಲಿ ಮೊದಲಿಂದನೂ ಒಂದು ರೈತಾಪಿ ವರ್ಗದವರಾದರೂ ಸಹ ನಮ್ಮ ಊರಲ್ಲಿ ಆಕ್ಚುಲಿ ಒಂದು ಸಣ್ಣ ಗ್ರಾಮದಲ್ಲಿ ಫಸ್ಟ್ ನಮ್ಮ ತಂದೆಯವರೇ ಕ್ರಿಕೆಟ್ ಅನ್ನು ಪರಿಚಯ ಮಾಡಿದ್ರು ಸರ್ ಅವು ಯುವಕರಲ್ಲಿ. ಯಾಕಂದ್ರೆ ರೇಡಿಯೋ ಇಟ್ಕೊಂಡು ಇದನ್ನು ಮಾಡ್ತಿದ್ರು ಸರ್ ಅವರು. ಒಂದು ಇದರಿಂದ ಅವಾಗ ನಮ್ಮದು ಮನೆಯಲ್ಲಿ ಅವಾಗ 8-8 ಟಿವಿ ಇರ್ತಿದ್ವಲ್ಲ ಸರ್, ಆ ಟಿವಿಯಲ್ಲಿ ಕ್ರಿಕೆಟನ್ನು ನಮ್ಮ ತಂದೆಯವರೇ ನಂಗೆ ಪರಿಚಯಿಸಿದ್ದು. ಆಮೇಲೆ ನಾನು ನಾರ್ಮಲ್ ಯಾವಾಗಂದ್ರೆ ಸರ್ 10th ಮಟ್ಟನೂ ನಾನು ನಾರ್ಮಲ್ ಹುಡುಗರ ಜೊತೆನೇ ಕ್ರಿಕೆಟ್ ಆಡ್ತಿದ್ದೆ, ನಾರ್ಮಲ್ ಹುಡುಗರ ಜೊತೆನೇ ಬೌಲಿಂಗ್ ಮಾಡ್ತಿದ್ದೆ, ನಾರ್ಮಲ್ ಹುಡುಗರ ಜೊತೆನೇ ಬ್ಯಾಟಿಂಗ್ ಮಾಡ್ತಿದ್ದೆ ಸರ್ ಊರಲ್ಲಿ. ಅದು ಹಂಗೆ ಬರ್ಬರ್ತಾ ನನಗೆ ಗೊತ್ತಿದ್ದಿಲ್ಲ ಸರ್. ನಾನು ಅಕಸ್ಮಾತ್ ಬೆಂಗಳೂರು ಹೋಗುತ್ತಲ್ಲಿ ಈ ವೀಲ್ ಚೇರ್ ಕ್ರಿಕೆಟ್ ಬಗ್ಗೆ ನಾನು ಟ್ರೈನ್ನಾಗ ಹೋಗುತ್ತಾನೆ ಪರಿಚಯ ಆಯ್ತು ಸರ್. ಇದು ಅವ್ರು ಏನು ಹೇಳ್ತಾ ಇದ್ರು ಸರ್, ನಾನು ಕುಂತು ಕೇಳ್ತಾ ಇದ್ದೆ ಇದೇ ರಾಣಿ ಚೆನ್ನಮ್ಮ ಟ್ರೈನಲ್ಲಿ ಸರ್. ಅವ್ರು ಏನು ಹೇಳ್ತಾ ಇದ್ರು, ಇಲ್ಲ ನಾನು ಸೆಲೆಕ್ಷನ್ ಹಾಕೀನಿ, ನಾನು ಸೆಲೆಕ್ಷನ್ ಆಗ್ತೀನಿ ಅಂತ ಮಾತಾಡ್ತಾ ಇದ್ರು ಸರ್ ಅವ್ರು ಟ್ರೈನಲ್ಲಿ. ನಾನು ಆ ಮಾತಾಡಿ ಕೇಳಿ ನಾನು ಬರ್ಬೋದೇನ್ರಿ ಅಂತ ಕೇಳಿದೆ. ನೀವೇನು ಮೊದಲು ಆಡಿರೇನ್ರಿ ಅಂತ ಕೇಳಿದ್ರು ಸರ್ ಅವ್ರು. ನನಗೆ ವೀಲ್ ಚೇರ್ ಮೇಲೆ ಆಡಿದ್ದ ಅಭ್ಯಾಸ ಇದ್ದಿರಲಿಲ್ಲ ನನಗೆ. ಇಲ್ಲ ನೀವು ಅಲ್ಲ, ಅಲ್ಲಿ ನಮಗೆ ಸೆಲೆಕ್ಷನ್ ಆಗ್ತಾ ಇಲ್ಲ, ನೀವು ಹೆಂಗೆ ಆಗ್ತೀರಿ ಅಂತ ಅಂದ್ರೆ ಸರ್. ನಾನೆಲ್ಲ ಕೇಳ್ಕೊಂಡೆ ಸರ್ ಅವ್ರದ್ದು, ಕೇಳಿಕೊಂಡು ನಾನು ಅವ್ರ ಜೊತೆ ಗ್ರೌಂಡಿಗೆ ಹೋದೆ ಸರ್. ಬೆಂಗಳೂರಲ್ಲಿ ಟ್ರಯಲ್ ಕ್ಯಾಂಪ್ ಇಟ್ಟಿದ್ರು ಸರ್. ಅಲ್ಲಿ ಹೋದಾಗ ಅವರು ಒಬ್ಬೊಬ್ಬರನ್ನ ಬಿಟ್ಬಿಟ್ಟು ಸ್ಟಾರ್ಟ್ ವೀಲ್ ಚೇರ್ ಮೊದಲು ರನ್ನಿಂಗ್ ಮಾಡಿಸಿದ್ರು ಸರ್. ಆಮೇಲೆ ಬೌಲಿಂಗ್ ಮಾಡಿಸಿದ್ರು ಸರ್. ಆಮೇಲೆ ಕ್ಯಾಚ್ ಹಿಡಿಯೋಕೆ ಇದನ್ನು ಮಾಡಿದ್ರು ಸರ್. ಆಮೇಲೆ ಬ್ಯಾಟಿಂಗ್ ಇದನ್ನು ಮಾಡಿದ್ರು ಸರ್. ಆ ಎಲ್ಲ ಇದರಲ್ಲೂ ನಾನು ಆ ಟೈಮ್ನಲ್ಲಿ ನಾನು ಏನು ಇವ್ರು ನನ್ನ ಜೊತೆ ಮಾತಾಡ್ಕೋತಾ 10 ಟ್ರೈನಲ್ಲಿ ಹೇಳ್ತಿದ್ರಲ್ಲ ಸರ್, ಅವ್ರು ಯಾರು ಒಬ್ಬರು ಸೆಲೆಕ್ಷನ್ ಆಗಲಿಲ್ಲ, ನಾನು ಒಬ್ಬನೇ ಆದ್ನೆ ಸರ್.
0: ಕ್ಷಮಿಸಿ, ಅವ್ರು 10 ವೀಲ್ ಚೇರ್ ಆಟದ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ರು?
1: ಹಾ, ಬಂದಿದ್ರು ಸರ್. ಅವರೇ ನನಗೆ ಟ್ರೈನಲ್ಲಿ ಪರಿಚಯ ಮಾಡಿದ್ದೆ, ವೀಲ್ ಚೇರ್ ಅವರೇ ಸರ್. ಆದರೆ ಅವರೇ ಸೆಲೆಕ್ಷನ್ ಆಗಲಿಲ್ಲ,
0: ತಾವಾದ್ರೆ
1: ನಾನು ಆದ್ನೆ ಸರ್. ಅದೊಂದು ದೇವರ ಆಶೀರ್ವಾದ, ಒಳ್ಳೆ ಜನರ ಒಂದು ಸಹಕಾರ.
0: ಸಾಮಾನ್ಯವಾಗಿ ಕ್ರಿಕೆಟ್ ಅಂತ ತಕ್ಷಣ ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧತೆ ಬಹಳ ಇರುತ್ತೆ, ತಯಾರಿಕೆ ಇರುತ್ತೆ. ವೀಲ್ ಚೇರ್ ಕ್ರಿಕೆಟಿಗೆ ಯಾವ ರೀತಿ ತಯಾರಿಕೆ ನೀವು ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ನಾನು ವೀಲ್ ಚೇರ್ ತಯಾರಿಕೆ ಅಂದರೆ ಪ್ರತಿ ಸಂಡೆಕೊಮ್ಮೆ ಸರ್ ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಡ್ತಿದ್ರು ಸರ್. ನಾನು ಇಲ್ಲಿಂದ ಸೂಪರ್ ಫಾಸ್ಟ್ ಟ್ರೈನ್ ಹತ್ತಿ ಬೆಳಿಗ್ಗೆ ಅಲ್ಲಿ ಇಳ್ಕೊಂಡು ಸರ್ ಅಲ್ಲಿ ಸಾಯಂಕಾಲ ಪೂರ್ತಿ ಎಲ್ಲ ಮುಂಜಾನೆಯಿಂದ ಹಿಡ್ಕೊಂಡು ಸಾಯಂಕಾಲ ಮಟ್ಟ ಪ್ರಾಕ್ಟೀಸ್ ಮಾಡಿ ಮತ್ತೆ ರಿಟರ್ನ್ ಟ್ರೈನ್ ಹತ್ತಿ ಊರಿಗೆ ಬರ್ತಿದ್ದೀವಿ ಸರ್. ಸಂಡೆಕೊಮ್ಮೆ ಪ್ರತಿ ಸಂಡೆಕೊಮ್ಮೆ ಶಾಲಿನಿ ಗ್ರೌಂಡಲ್ಲಿ ನಾವು ಇದ್ರ ಮಾಡ್ತಿದ್ದೀವಿ ಸರ್, ಶಾಂತಿನಗರದಲ್ಲಿ ಬೆಂಗಳೂರಲ್ಲಿ ಸರ್. ಅವರೇ ಬೆಂಗಳೂರಲ್ಲೇ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿಯವರು ನಮ್ಗೆ ಅವಕಾಶ ಮಾಡಿಕೊಟ್ರು ಸರ್. ಫಸ್ಟ್ ಕೊಟ್ಟು ಟ್ರೈನಿಂಗ್ ಕೊಟ್ರು ಸರ್, ಅದು ಹೆಂಗೆ ಮಾಡಬೇಕು ಅನ್ನುವಂಥದ್ದೊಂದು ಇದನ್ನು ಕಲಿಸಿದ್ರು ಸರ್. ಅದ್ರ ಜೊತೆನೇ ನಾನು ಮೊದಲಿಂದ ಹೇಳ್ಬೇಕಂದ್ರೆ ಸರ್, ನಾನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದ್ದ ಮನುಷ್ಯ. ನಾನು ವೀಲ್ ಚೇರ್ ಕ್ರಿಕೆಟ್ ಸೇರುತ್ತಿಕ್ಕ ಮೊದಲೇ ಅಂಗವಿಕಲರ ಕ್ಷೇತ್ರದಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೆ ಸರ್ 2021. ಆ ಮೆಂಬರ್ ಜೊತೆಗೇನೆ ಇದೊಂದು ಸ್ಪೋರ್ಟ್ಸ್ ಸರ್. ಆಮೇಲೆ ವೀಲ್ ಚೇರು ಬ್ಯಾಸ್ಕೆಟ್ಬಾಲ್ ಆಡಿದ್ದೀನಿ ಸರ್. ಆಮೇಲೆ ಆರ್ಮ್ ವೆಸ್ಟಿಂಗ್ ಪಂಜಿ ಕುಸ್ತಿಯನ್ನು ಆಡಿದ್ದೀನಿ ಸರ್. ಅದರ ನಂತರ ನಾನು ಹಾಕಿ ವೀಲ್ ಚೇರ್ ಆಡಿದ್ದೀನಿ ಸರ್. ಇವೆಲ್ಲ ಸ್ಪೋರ್ಟ್ಸ್ನು ಆಡಿದ್ದೀನಿ ಸರ್. ಒಂದು 2-3 ಈ ವೀಲ್ ಚೇರ್ ಕ್ರಿಕೆಟ್ನಲ್ಲಿ ಮಾತ್ರ ಪ್ರೀಮಿಯರ್ ಲೀಗ್ ಇಟ್ಕೊಂಡು ಎಲ್ಲವನ್ನು ಆಡಿದ್ದೀನಿ ಸರ್, ಇಂಟರ್ನ್ಯಾಷನಲ್ ಒಂದು ಬಿಟ್ಟು ಸರ್ ಎಲ್ಲವನ್ನು ಆಡಿದ್ದೀನಿ ಸರ್. ಆಮೇಲೆ ಆರ್ಮ್ ವೆಸ್ಟಿಂಗ್ದಾಗ ಸೌತ್ ಏಷ್ಯನ್ದಾಗ ಭಾಗವಹಿಸಿ ಥರ್ಡ್ ನಂಬರ್ ಪ್ರೈಸ್ ಅಂತ ತೊಗೊಂಡಿದ್ದೀನಿ ಸರ್.
0: ಉತ್ತಮ.
1: ಹ್ಞೂ ಸರ್, ಅದನ್ನೆಲ್ಲ ನನ್ನ ಅಂಗುಕುಲರ್ ಕ್ಷೇತ್ರದಾಗಿರುವಂಥ ಸೇವೆಯನ್ನು ಮತ್ತು ನನ್ನ ಅಂಗುಕುಲರ್ ಕ್ಷೇತ್ರಕ್ಕೆ ಪರಿಗಣಿಸಿರುವಂಥ ರಾಜಕೀಯ ಪ್ರಾತಿನಿಧ್ಯವನ್ನು ಪರಿಗಣಿಸ್ತಾರ. 2024 ಕರ್ನಾಟಕ ಸರ್ಕಾರ ನನಗೆ ರಾಜ್ಯ ಪ್ರಶಸ್ತಿ ಕೊಡೋದರ ಮುಖಾಂತರ ಗೌರವಿಸುವ ಕೆಲಸ ಮಾಡಿದೆ ಸರ್.
0: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದ ಅತಿಥಿ ರಾಷ್ಟ್ರೀಯ ವೀಲ್ ಚೇರ್ ಕ್ರಿಕೆಟ್ ಆಟಗಾರರಾದ ಹನುಮಂತ್ ಲಕ್ಕಪ್ಪ ಹಾವನವರವರು. ಹನುಮಂತ್ ಸರ್, ಈಗ ವೀಲ್ ಚೇರ್ ಆಟದ ಕ್ರಿಕೆಟ್, ಆರ್ಮ್ ರೆಸ್ಲಿಂಗ್, ಹಾಕಿ, ಬಾಸ್ಕೆಟ್ಬಾಲ್ ಮತ್ತಿನ್ ಯಾವೆಲ್ಲ ಆಟಗಳು ವೀಲ್ ಚೇರ್ ಮುಖಾಂತರ ಆಡಬಹುದು, ಅಂಡ್ ಅದರದ್ದು ಸ್ವಲ್ಪ ವಿವರವಾಗಿ ತಿಳಿಸಿ
1: ಸರ್. ಈಗ ಇನ್ನೊಂದು ಏನಾಗಿದೆ ಸರ್, ಮೊದಲು ಇಷ್ಟೊಂದು ಪ್ರೋತ್ಸಾಹ ಇದ್ರಿ ಕೆಲಸ, ಈಗೇನಾಗ್ಬಿಟ್ಟಿದೆ ಸರ್, ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಬರೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ 2-3 ವರ್ಷದೊಳಗೆ ಸರ್ ಅತಿ ಹೆಚ್ಚನ್ನು ಮೊದಲು ನಾವು ನಾರ್ಮಲ್ ಇದ್ದವರು ಮೆಡಲ್ಗಳನ್ನು ತೊಗೊಂಡ್ಬರ್ತಿದ್ದೆ ಸರ್ ಅಂತಾರಾಷ್ಟ್ರೀಯ ಮಟ್ಟದಾಗ ಭಾರತಕ್ಕೆ. ಆದರೆ ಈ ವರ್ಷ ನಾರ್ಮಲ್ದವ್ರು ಯಾರು ತರೋದಕ್ಕೆ ಹೆಚ್ಚನ್ನು ಅತಿ ಹೆಚ್ಚು 35 ಮೆಡಲ್ ಅಂತ ತಂದವರೆಲ್ಲ ಅಂಗವಿಕಲರು ಸರ್ ಪ್ಯಾರಾ ಒಲಿಂಪಿಕ್ಕಲ್ಲಿ. ಏನ್ರಿ ಇದು ಒಂದು ಸರ. ಇನ್ನೊಂದು, ದೇಶದ ಪ್ರಧಾನಿಯವರು ಆದಮೇಲೆ ನಮ್ಮನ್ನು ವಿಕಲಚೇತನರು ಅಂಗವಿಕಲರು ಅಂತ ಏನು ಕರಿತಿದ್ರಲ್ಲ ಸರ, ಆ ವರ್ಲ್ಡನ್ನು ಬದಲಾಯಿಸಿ ನಮ್ಮನ್ನು ಇವರು ನಮ್ಮಂತೆಯೇ ದಿವ್ಯಾಂಗರು ಅನ್ನುವಂಥ ಒಂದು ಶಬ್ದವನ್ನು ಕೊಟ್ಟು ಸರ್ ನಮ್ಮಂತೆಯೇ ಇವರು ಎಲ್ಲ ಇರ್ತಾರೆ, ಇವರು ಪ್ರೋತ್ಸಾಹ ಕೊಡೋಣ ಅಂತೇಳಿ ಇವತ್ತು ರಾಷ್ಟ್ರ ಮಟ್ಟದೊಳಗೆ ಸರ್ ನಮ್ಮ ಮೊದಲು ಏನೂ ಇದ್ದಿದ್ದಿಲ್ಲ, ಇವತ್ತು ನಾವು ಏರೋಪ್ಲೇನ್ನಲ್ಲಿ ಅಡ್ಡಾಡ್ತಾ ಇದ್ದೀವಿ. ಯಾಕಂದರೆ ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವ್ರನ್ನ ನೆನೆಸ್ಬೇಕಾಗುತ್ತೆ ಸರ್. ಯಾಕಂದರೆ ಇವತ್ತು ನಾವು ಸಾಮಾನ್ಯ ಸೇವೆಯನ್ನು ಮಾಡ್ತಕ್ಕಂಥ ಜನರನ್ನು ಗೌರವಿಸಿ ಇವತ್ತು ನಮ್ಮನ್ನು ಪದ್ಮಶ್ರೀ ಆಮೇಲೆ ಪದ್ಮಭೂಷಣ ಅವಾರ್ಡಕ್ಕೆ ನಮ್ಮನ್ನು ಆಯ್ಕೆ ಮಾಡ್ತಕ್ಕಂಥ, ಯಾಕಂದ್ರೆ ನಾವು ಹಿಂದೆ ಒಂದು ಕಾಲದಾಗ ಕೇಳ್ತಿದ್ದೀವಿ ಸರ್ ಪೇಪರ್ದಲ್ಲಿ ನ್ಯೂಸ್ದಲ್ಲಿ ನೋಡ್ತಾ ಇದ್ವಿ, ಈ ಅವಾರ್ಡ್ಗಳು ಯಾರಿಗೆ ಸೇಲ್ ಆಗ್ತಾ ಇದ್ವು ಅಂದರೆ ಬರೀ ಬಾಲಿವುಡ್ ನಟರಿಗೆ ಆಮೇಲೆ ಆ್ಯಕ್ಟ್ರೆಸ್ಗಳಿಗೆ ಮಾತ್ರ ಕೊಡ್ತಿದ್ರು ಸರ್. ಇವತ್ತು ನೋಡಿ ಸರ್, ಯಾರಿಗೂ ಗೊತ್ತಿಲ್ಲದಂಥವ್ರನ್ನು ಹುಡುಕಿ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಅದು ಒಂದು ರಾಷ್ಟ್ರಪತಿ ಅಂತ ಭವನದೊಳಗೆ ಗುರುತಿಸುವಂಥ ಕೆಲಸ ಮಾಡಿದ್ದಾರೆ ಸರ್. ಯಾಕಂದ್ರೆ ನಾವು ನಿಮ್ಮ ವೇಣುಧ್ವನಿ ಮುಖಾಂತರ ಅವನು ನಾವು ಈ ಸಮಯದಲ್ಲಿ ನೆನೆಸಬೇಕಾಗ್ತದೆ ಸರ್.
0: ಉತ್ತಮ. ಹನುಮಂತ್ ಸರ್, ಈಗ ಆಟದ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ ಈ ಒಂದು ವಿಷಯ ವೀಲ್ ಚೇರ್ ಕ್ರಿಕೆಟ್ ಬಹಳ ಬಹಳ ಮುಖ್ಯವಾಗಿ ಆ ವೀಲ್ ಚೇರ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಯಾಕೆಂದ್ರೆ ನೋಡಿ, ಇಲ್ಲಿ ನೀವು ಆ್ಯಂಡ್ ನಿಮ್ಮ ವೀಲ್ ಚೇರ್ ಒಂದಾಗಿರ್ತೀರಾ.
1: ಹೌದು ಸರ್.
0: ದಯವಿಟ್ಟು ಅದರ ಬಗ್ಗೆ ತಮ್ಮ ಮಾತಿನ ಮುಖಾಂತರ ವಿವರಿಸಿ
1: ಸರ್. ವೀಲ್ ಚೇರ್ ಅಂತಂದ್ರೆ ಹೆಂಗಿದೆ ಸರ್, ನಮ್ಮ ವೇಟ್ ಅನ್ನು ತಗೊಂಡು ಆ ವೀಲ್ ಚೇರ್ದ ವೇಟ್ ಅನ್ನು ತಗೊಂಡು ಓಡಿಸೋದಿದೆಯಲ್ಲ ಸರ್, ಅದು ದೊಡ್ಡ ಭಾಳ ಮಹತ್ವದಿದೆ ಸರ್. ಯಾಕಂದರೆ ಆ ವೀಲ್ ಚೇರು ಹೆಂಗಿದೆ ಅಂದರೆ ಸರ್, ನೀವು ನಾರ್ಮಲ್ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಸರ್, ಒಂದು ಮಿನಿಮಮ್ ಒಂದು 3 ಕಿಲೋಮೀಟರ್ ನಾನು ಓಡಿಸ್ತೀನಿ ಸರ್ ವೀಲ್ ಚೇರಲ್ಲಿ ಕೂತ್ಕೊಂಡು 3 ಕಿಲೋಮೀಟರ್ ಸರ್. ಅದೇ ಈಗ ನೀವು ಈ ಥರ ಇದ್ರೆ ಡಾಂಬರ್ ರೋಡು ಇದ್ದರೆ ಸರ್ ನಾವು ಆರಾಮಾಗಿ 5 ಕಿಲೋಮೀಟರನ್ನು ಒಬ್ಬನೇ ಚಲಾಯಿಸ್ತೀನಿ ಸರ್. ಆ ಥರ ಒಂದು ಅದರಲ್ಲಿ ಒಂದು ಇದಿದೆ ಸರ್. ಆದರೆ ಇನ್ನೊಂದೇನಿದೆ ಸರ್, ವೀಲ್ ಚೇರ್ ಪರ್ಸನ್ಗಳಿಗೆ ಒಂದು ಸ್ವಲ್ಪ ಭಾಳ ಈಗಿನ ಇದ್ರೊಳಗೆ ತೊಂದರೆ ಇದೆ ಸರ್. ಯಾಕಂದರೆ ಈಗ ಟ್ರಾವೆಲಿಂಗ್ ಮಾಡೋತ್ನಲ್ಲಿ ಸರ್, ಆಮೇಲೆ ಟ್ರಾವೆಲಿಂಗ್ ಸಮಯದಲ್ಲಿ ಈಗ ರೈಲ್ವೆದಲ್ಲಿ ತೊಗೊಂಡು ಹೋಗುತ್ತಾಗಲಿ ಬಸ್ಗಳಾಗ ಒಂದೊಂದು ಟೈಮ್ದಾಗಲಿ ನಮ್ಮ ವೀಲ್ ಚೇರ್ಗಳನ್ನು ತೊಗೊಂಗಿಲ್ಲ ಸರ್. ಅದು ಸ್ಪೋರ್ಟ್ಸ್ ವೀಲ್ ಚೇರ್ ಹೆಂಗಿದೆ ಸರ್, ಫೋಲ್ಡ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಸ್ವಲ್ಪ ಕಷ್ಟ ಇದೆ ಸರ್. ಆದರೂ ಆ ಕಷ್ಟದೊಳಗೆ ಇವತ್ತು ನಮ್ಮ ನಾನೊಬ್ಬನೇ ಅಂತಲ್ಲ, ನನ್ನ ಜೊತೆ ಇರ್ತಕ್ಕಂಥ ಅಂಗವಿಕಲರು ಪಾಪ ಯಾರ್ಯಾರು ಇವತ್ತು ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಸರ್, ಅವರೆಲ್ಲರೂ ಪಾಪ ಕಷ್ಟದಿಂದನೇ ಬಂದಿದ್ದಾರೆ ಹೊರತಾಗಿ ಯಾರಿಗೂ ನಮಗೆ ಹೇಳ್ತಾರೆ ಸರ್. ಆದರೆ ನಮ್ಮದು ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ಬೇಕಂದ್ರೆ ಸರ್, ಈ ವೀಲ್ ಚೇರ್ ತೊಗೊಳೋಕ್ಕೂ ನಮ್ಮ ಹತ್ರ ದುಡ್ಡು ಇರೋಂಗಿಲ್ಲ ಸರ್. ಒಂದೊಂದು ಟೈಮ್ದ ನಾವು ಏನೋ ಸ್ವಲ್ಪ ಚೆನ್ನಾಗಿದ್ದೀವಿ ನಾವು ತೊಗೋಬೋದು, ಆದರೆ ಪಾಪ ಒಂದಿಷ್ಟು ಅಂಗವಿಕಲರ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇದನ್ನೆಲ್ಲ ಮನಗಂಡೇ ಏನಾಗಿದೆ ಸರ್, ಈಗ ಪಾಪ ನಮ್ಮ ಅಂಗವಿಕಲರಿಗೆ ಇರ್ತಕ್ಕಂಥ ನಿಧಿಯನ್ನು ಜಿಲ್ಲಾ ಪಂಚಾಯತಿಗಳಾಗಿರ್ಬೋದು ಆಮೇಲೆ ಈ ಒಂದಿಷ್ಟು ಅಧಿಕಾರಿಗಳು ಏನು ಒಳ್ಳೆಯ ಅಧಿಕಾರಿಗಳು ಬಂದಿದ್ದಾರಲ್ಲ ಸರ್, ಅವರೆಲ್ಲ ಪಾಪ ಇವತ್ತು ನಮಗೆ ವೀಲ್ ಚೇರ್ಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸರ್. ಸ್ಪೋರ್ಟ್ಸ್
0: ಸಾಮಾನ್ಯವಾಗಿ ತಮ್ಮ ಜೀವನದಲ್ಲಿ ತಾವು ಹೇಳ್ತಿದ್ರಿ, ನನಗೂ ಅದೇ ಒಂದು ಪ್ರಶ್ನೆ ಇತ್ತು. ಟ್ರಾವೆಲಿಂಗ್ ಮಾಡುವಾಗ ಬಹಳಷ್ಟು ಸಂದರ್ಭಗಳಲ್ಲಿ ತಮಗೆ ಯಾರ್ದಾದ್ರೂ ಸಪೋರ್ಟ್ ಬೇಕೇ ಬೇಕು.
1: ಹೌದು.
0: ದಯವಿಟ್ಟು ಅವ್ರು ಯಾರು ಅವ್ರ ಬಗ್ಗೆನೂ ಸ್ವಲ್ಪ
1: ಸರ್. ಏನಾಗಿದೆ ಅಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನಂತೂ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಬ್ಯಾಗನ್ನು ನಾನು ಹೊತ್ಕೊಂಡು ವೀಲ್ ಚೇರನ್ನು ತೊಗೊಂಡು ಸರ್ ಇದನ್ನು ಮಾಡಿದ್ದೀನಿ. ಆದರೆ ಒಂದೇನಿದೆ ಪಾಪ ಯಾರು ಅಂತ ಹೇಳೋಕ್ಕಿಂತನೂ ಪಾಪ ಅವರು ನಮ್ಮನ್ನು ನೋಡಿ, ಈಗ ನಾವು ಟ್ರೈನಲ್ಲಿ ಹತ್ತು ಮುಂದೆ ಸರ್ ಪಾಪ ಯಾರೋ ನಿಮ್ಮಂಥವ್ರು ನಮ್ಮನ್ನು ಪಾಪ ಟ್ರಾವೆಲಲ್ಲಿ ನಮ್ಮ ವೀಲ್ ಚೇರನ್ನು ಇಡೋದಾಗಲಿ, ನಾವು ಹೊಳೆ ಇಳಿತ ಮುಂದೆ ನಮ್ಮ ವೀಲ್ ಚೇರನ್ನು ಇಳಿಸೋದಾಗಲಿ ಪುಣ್ಯಾತ್ಮರ ಅವ್ರ ಹೆಸರು ಹೇಳಿಲ್ಲ, ಆದರೆ ನಮ್ಮನ್ನು ನೋಡಿದ ಕೂಡಲೇ ಸಹಾಯ ಮಾಡುವಂಥ ಮನೋಭಾವ ಈ ಸಮಾಜದಲ್ಲಿ ಇತ್ತಲ್ಲ ಸರ್, ನಾನು ಅದಕ್ಕೆ ಹ್ಯಾಟ್ಸ್ ಅಪ್ ಹೇಳ್ತೀನಿ. ಯಾಕಂದ್ರೆ ನಾನು ಎಲ್ಲೇ ಹೋಗಲಿ ಸರ್, ಏರ್ಪೋರ್ಟ್ದಾಗ ಹಿಡ್ಕೊಂಡು ಆಮೇಲೆ ಬಸ್ ಸ್ಟ್ಯಾಂಡ್ದಲ್ಲಿ ಹಿಡ್ಕೊಂಡು ಸರ್ ನಮ್ಮನ್ನು ನೋಡಿದ ಕೂಡಲೇ ಸರ್ ನಿಮ್ಮಂಥ ವ್ಯಕ್ತಿಗಳು ಪಾಪ ಅವ್ರು ಬಂದವರೇ ಸರ್ ನಿಮ್ಮ ವೀಲ್ ಚೇರ್ ಒತ್ತಲಾ ಸರ್ ನಿಮ್ಮ ವೀಲ್ ಚೇರ್ ತೆಗೆದುಕೊಳ್ಳ ಸರ್, ನಿಮ್ಮ ಬ್ಯಾಗ್ ಹಿಡ್ಕೋತೀನಿ ಕೊಡಿ ಸರ್ ಅಂತೇಳಿ. ಪಾಪ ಸಾಕಷ್ಟು ಜನ ಸರ್, ನಾವು ಇಲ್ಲ ಸರ್ ಅಲ್ಲಿ ಹೋಟೆಲ್ಗೆ ಹೋಗಿ ನಂಗೆ ಮೆಟ್ಲು ಹತ್ತಾಕ ಬರ್ದಲ್ಲ ಅಂದರು ಸಹ ಹೋಟೆಲ್ದವರೇ ಪಾಪ ನಿಮ್ಮಂಥವ್ರು ನಮ್ಮನ್ನು ನೋಡಿ ನಾವು ದುಡ್ಡು ಕೊಟ್ಟರು ಆದ್ರೆ ಹೋಗಿ ತಂದು ಕೊಡೋದೇನಿದೆ ಅಲ್ಲ ಸರ್, ಅದು ಭಾಳ ದೊಡ್ಡದಿದೆ. ಅಂಥವ್ರಿಗೆಲ್ಲರಿಗೂ ಇವತ್ತು ನನ್ನ ಸಾಧನೆಗೆ ನಿಮಗೆ ಇನ್ನೊಂದು ಮಾತು ಹೇಳ ಸರ್, ನನ್ನ ಕೈ ಹಿಡಿದು ಯಾರು ಮೆಟ್ಲು ಹಚ್ಚಿದಂಥವ್ರು ಹಿಡ್ಕೊಂಡು ರೈಲ್ವೇದಾಗ ಹಚ್ಚಿದಂಥವ್ರು ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ದಾಗ ಬಸ್ನ್ಯಾಗ ಹಚ್ಚಿದವ್ರು ಹಿಡ್ಕೊಂಡು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಎಷ್ಟು ಗೌರವವನ್ನು ಕೊಡ್ತೀನಲ್ಲ ಸರ್, ಅಷ್ಟೇ ಗೌರವವನ್ನು ಹೃದಯಪೂರ್ವಕವಾಗಿ ಅವ್ರಿಗೂ ನನ್ನ ಕಡೆಯಿಂದ ನಾ ಈ ವೇಣುಧ್ವನಿಯಿಂದ ಧನ್ಯವಾದ ಹೇಳ್ತೀನಿ ಸರ್.
0: ಭಾಳ ಉತ್ತಮವಾಗಿ ತಿಳಿಸಿದ್ರಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಎಷ್ಟೋ ಜನ ಅವರ ಹೆಸರು ಗೊತ್ತಿರುವುದಿಲ್ಲ ತಮಗೂ, ಅವ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಇದು ಪ್ರೂಫ್ ನಿಮ್ಮ ಮಾತಿನ ಮುಖಾಂತರ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ರಾಷ್ಟ್ರೀಯ ವೀಲ್ ಚೇರ್ ಕ್ರಿಕೆಟ್ ಆಟಗಾರರು ನಮ್ಮೊಂದಿಗೆ ಇದ್ದಾರೆ, ಹನುಮಂತ್ ಲಕ್ಕಪ್ಪ ಹಾವನವರವರು. ಹನುಮಂತ ಸರ್, ಈಗ ಈ ಒಂದು ಕ್ರಿಕೆಟ್ ಬಗ್ಗೆ ನಾವು ಮಾತನಾಡುವಾಗ ಕ್ರಿಕೆಟ್ ಅಂಡ್ ವೀಲ್ ಚೇರ್ ಕ್ರಿಕೆಟ್ ನಲ್ಲಿ ಒಂದು ವ್ಯತ್ಯಾಸದ ಬಗ್ಗೆ ತಾವು ತಿಳಿಸಿದ್ರೆ, ನಿಯಮಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ. ಏಕೆಂದ್ರೆ ಸಾಮಾನ್ಯವಾಗಿ ಕ್ರಿಕೆಟ್ ಅಂದ್ರೆ ಇನ್ ಜನರಲ್ ನಮ್ಮ ಭಾರತ ದೇಶದಲ್ಲಿ ಆ ಒಂದು ಕ್ರಿಕೆಟ್ ಆಟದ ನಿಯಮ ಗೊತ್ತಿದೆ, ಆ ತರದ್ದು ನಾವು ಮ್ಯಾಚಸ್ ನೋಡ್ತೇವೆ. ದಯವಿಟ್ಟು ವೀಲ್ ಚೇರ್ ಕ್ರಿಕೆಟ್ ನಿಯಮಗಳು ಯಾವಿವೆ
2: ಸರ್? ವೀಲ್ ಚೇರ್ ಕ್ರಿಕೆಟ್ ನಿಯಮಗಳು ಏನಿದಾವೆ ಅಂದ್ರೆ ಸರ್, ನೋಡಿ ಸರ್, ಈಗ ನಾರ್ಮಲ್ದವ್ರದ್ದು ಏನು 11 ಜನ ಇದ್ದಾರೆ ಅದೇ ಟೈಪ, ನಮ್ಮದು ಇದೆ ಸರ್. ಆದರೆ ಒಂದೇ ಒಂದು ಏನಿದೆ ಅಂದರೆ ವೀಲ್ ಚೇರ್ ನಿಯಮ ಏನಿದೆ ಸರ್, ನಾವು ಕಾಲನ್ನು ವೀಲ್ ಚೇರ್ಕ್ಕಿಂತ ತಳಗಿಡಿದ್ರೆ ನಾವು ಕ್ಯಾಚ್ ಹಿಡಿದ್ರೆ ಔಟ್ ಇಲ್ಲ ನಿಯಮ ಸರ್. ವೀಲ್ ಚೇರ್ ಮೇಲೆ ನಾವು ಒಂದು ಸ್ವಲ್ಪ ವೀಲ್ ಚೇರನ್ನ ಕಾಲು ನಮ್ಮ ತಳಗಡೆ ಇದ್ದು ಕ್ಯಾಚ್ ಹಿಡಿದು ಅಂದರೆ ಅದು ಔಟ್ ಕೊಡಲ್ಲ ಸರ್,
1: ಕಾಲು ಮೇಲೆ ಇಡಬೇಕು.
2: ಹಾಂ ಸರ್. ಆಮೇಲೆ ನಾವು ಕಾಲನ್ನು ಮೇಲೆ ಇಡಬೇಕು ಸರ್, ಕಾಲು ಮೇಲೆ ಹಿಡಿದು ಕ್ಯಾಚ್ ಹಿಡಿಬೇಕು ಸರ್. ಏನೈತೆ ಸರ್, ಈಗ ನಾವು ಜಂಪ್ ಮಾಡೋದಾಗಲಿ ವೀಲ್ ಚೇರ್ ಬಿಟ್ಟು ಹೋಗಿ ಚೆಂಡು ಉಗಿಯೋದಾಗಲಿ ಮಾಡೋಂಗಿಲ್ಲ ಸರ್. ವೀಲ್ ಚೇರ್ ಟಚ್ ಇಟ್ಕೊಂಡೇ ನಾವು ಚೆಂಡು ಉಗಿಬೇಕು ಸರ್, ಅಂದರೆ ಅದು ಕನ್ಸಂಟ್ರೇಟ್ ಆಗುತ್ತೆ, ಇಲ್ಲಂದ್ರೆ ಆಗಂಗಿಲ್ಲ ಸರ್. ವೀಲ್ ಚೇರನ್ನು ನಾವು ಏನೇ ಮಾಡಿದ್ರು ವೀಲ್ ಚೇರ್ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಸರ್. ವೀಲ್ ಚೇರ್ ಬಿಟ್ಟು ನಾವು ಚೆಂಡು ಉಗಿತೀವಿ ಅಂದರೆ ನಡೆಯಲ್ಲ ಸರ್ ಅದು. ವೀಲ್ ಚೇರನ್ನು ನಾವು ಹಿಂಗೆ ಟಚ್ ಇಟ್ಕೊಂಡು ಬಾಲ್ ಬಿದ್ದು ಉಗಿಬೋದು ಸರ್, ಆದರೆ ವೀಲ್ ಚೇರ್ ಮಾತ್ರ ನಮ್ಮ ಕೈ ಟಚ್ ಇರಲೇಬೇಕು, ಕಾಲು ಟಚ್ ಇರಬೇಕು, ಕೈ ಟಚ್ ಇರಬೇಕು ಸರ್. ಈ ನಿಯಮ ಈ ವೀಲ್ ಚೇರಲ್ಲಿ ಇದೆ ಸರ್. ಇದು ಒಂದೇ ಇದರಲ್ಲಿ ಅಲ್ಲ ಸರ್, ಈ ವೀಲ್ ಚೇರ್ ಅನ್ನುವಂಥದ್ದು ಏನೀಗ ಸ್ಪೋರ್ಟ್ಸ್ಗಳನ್ನು ಅರೇಂಜ್ಮೆಂಟ್ ಆಯೋಜನೆ ಮಾಡ್ತಾ ಇದಾರಲ್ಲ ಸರ್, ಆ ಅಕಾಡೆಮಿಗಳು, ಈಗ ನಮ್ಮದೇ ಆದೊಂದು ಈಗ ಕ್ರಿಕೆಟದ್ದು ನಮ್ಮದು ದಿವ್ಯಾಂಗ ಕ್ರಿಕೆಟ್ ಅಕಾಡೆಮಿ ಅಂತ ಡಿ ಸಿ ಸಿ ಐ ಅಂತೇಳಿ ಮಾಡಿದ್ದಾರೆ ಸರ್, ಬಿ ಸಿ ಸಿ ಐ ಆಂಡ್ರದಲ್ಲಿ. ಈಗ ಅಮಿತ್ ಶಾ ಅವ್ರ ಮಗ ಅವರು ಜೈಶೇ ಅವರು ಈ ಐ ಸಿ ಐ ಸಿದ ಅಧ್ಯಕ್ಷರಾಗಣ, ನಮ್ಮ ಸ್ವಲ್ಪ ನಮ್ಮ ಕ್ರಿಕೆಟಿಗೂ ಪ್ರೋತ್ಸಾಹ ಕೊಟ್ಟು ಅಲ್ಲಲ್ಲೇ ಸ್ವಲ್ಪ ಫಂಡಿಂಗ್ ಮಾಡೋದು ಸರ. ಈಗ ಆಲ್ರೆಡಿ ಬ್ಲೈಂಡ್ದವ್ರಿಗೆ ಬಿ ಸಿ ಸಿ ಐದಿಂದ ವರ್ಷಕ್ಕೆ ಕೊಡ್ತಾ ಇದ್ದಾರೆ ಸರ್, ಅಂಧ ಕ್ರಿಕೆಟಿಗೆ ಸರ್. ಈಗ ನಮ್ಮಲ್ಲಿ ಏನಾಗಿದೆ ಸ್ವಲ್ಪ ಈಗ ಪ್ರೊಸೆಸ್ಸಲ್ಲಿ ಇದೆ ಸರ್. ಜೈಶೇ ಅವರು ಪ್ರತಿ ವರ್ಷ ಅಂಗವಿಕಲರು ವೀಲ್ ಚೇರ್ ಕ್ರಿಕೆಟಿಗೂ ನಾವು ಬಿ ಸಿ ಸಿ ಐದಿಂದ 1 crore rupees ಕೊಡ್ತೀವಿ ಅನ್ನುವಂಥದ್ದನ್ನು ಈಗ ಪ್ರೊಸೆಸ್ನಲ್ಲಿ ಇಟ್ಟಿದ್ದಾರೆ ಸರ್. ಆದರೆ ಈಗ ಒಳ್ಳೆ ರೀತಿಯಿಂದ ಸಪೋರ್ಟಿಂಗ್ ಕೊಡ್ತಾ ಇದ್ದಾರೆ ಸರ್.
1: ಸಾಮಾನ್ಯವಾಗಿ ಕ್ರಿಕೆಟ್ ಅಂದ ತಕ್ಷಣ ಮಹಾನ್ ಆಟಗಾರರ ಬಗ್ಗೆ ನಾವು ಮಾತನಾಡ್ತೇವೆ, ತಮ್ಮ ಜೀವನದಲ್ಲಿ ಯಾರು ಪ್ರೇರಣೆ ಇದ್ದಾರೆ?
2: ನಮ್ಮ ಜೀವನದಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಸರ್, ನಾವು ಫಸ್ಟ್ಗೆ ಈಗ ಒಂದು ಆಶಿಶ್ ನೇರಾವರ್ ಆಗಿರ್ಬೋದು, ಎರಡನೇದ್ದು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ರೀ, ಸೌರವ್ ಗಂಗೂಲಿ ಅವರಾಗಿರ್ಬೋದು, ಆಮೇಲೆ ನಮಗೆ ಈಗ ರವಿ ಶಾಸ್ತ್ರಿ ಅವರಾಗಿರ್ಬೋದು, ಕಪಿಲ್ ದೇವ್ ಅವರೆಲ್ಲ ವಿಡಿಯೋಗಳನ್ನ ನೋಡ್ತಿದ್ವಿ ಸರ್. ಅವ್ರು ಬೌಲಿಂಗ್ ಮಾಡೋದನ್ನ ಯೂಟ್ಯೂಬ್ ಅಲ್ಲಿ ಈಗ ತೆಗೆದ್ರು ಬರುತ್ತೆ ಏನ್ರಿ, ಅವರೆಲ್ಲ ನಮಗೊಂದು ನಿಜವಾಗ್ಲು ನಾವು ಯಾವಾಗ ಹಿಂಗೆ ಬರ್ತೀವಿ, ಯಾವಾಗ ನಾವು ಟಿ ವಿ ಒಳಗೆ ಕ್ರಿಕೆಟ್ ಬಾಲನ್ನು ಹಿಡಿದು ನಮ್ಮ ಬಗ್ಗೆ ಕಾಮೆಂಟ್ರಿ ಒಳಗೆ ಯಾವಾಗ ಹೇಳ್ತಾರೆ ಅಂತ ಹೇಳಿ ಸರ್ ಅನ್ಕೋತಿದ್ದೀವಿ. ಆದರೆ ಇಷ್ಟು ಬೇಗ ನನ್ನ ಜೀವನದಲ್ಲಿ ಬರ್ತತೆ ಅಂತ ನಾನು ಅನ್ಕೊಂಡಿದ್ದಿರ್ಕಿಲ್ಲ. ನೀವು ಹೇಳ್ಬೇಕಾದ್ರೆ ಸರ್, ಇವತ್ತು ನಾನು ನೋಡ್ರಿ ಇವತ್ತು ಕರ್ನಾಟಕವನ್ನು ಪ್ರತಿನಿಧಿಸ್ತಿದ್ದೀನಿ ಸರ್. ನನ್ನ ಆಟವನ್ನು ನೋಡಿ ಗೋವಾದ ವೀಲ್ ಚೇರ್ ಕ್ರಿಕೆಟ್ದವರೇ ನಾನು ಈಗ ನಾನು ಗೋವಾ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಸರ್. ಇದೇ 2026 ಪ್ರಮೋದ್ ಸಾವಂತ್ ಗೋವಾ ಮುಖ್ಯಮಂತ್ರಿ ಅವ್ರ ನೇತೃತ್ವದಾಗ ಅಲ್ಲೂ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಸರ್ ನಂಗೆ ಸ್ಟೇಟ್ ಗೌರ್ಮೆಂಟ್ದಿಂದ. ಆಮೇಲೆ ನನ್ನ ರಿಪಬ್ಲಿಕ್ ಡೇಕ್ ಸರ್ ರಾಜ್ಯಪಾಲರ ಭವನ ವಿ ಐ ಪಿ ಅಂತೇಳಿ ಊಟಕ್ಕೆ ಆಹ್ವಾನ ಮಾಡ್ತಾರಲ್ಲ ಸರ್, ಆ ಈ ವರ್ಷ ನಾನು ಗೋವಾ ರಾಜ್ಯಪಾಲರ ಭವನದಾಗ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದೀನಿ ಸರ್. ಈ ಮಟ್ಟಕ್ಕೆ ನಾನು ಇವತ್ತು ವೀಲ್ ಚೇರ್ ಕ್ರಿಕೆಟ್ ಬೆಳೆಸಿದೆ ಸರ್. ನಿಮ್ಗೆ ಹೇಳ್ಬೇಕಂದ್ರೆ
1: ಬಹಳ ಮುಖ್ಯವಾಗಿ ಅವಾರ್ಡ್ಗಳ ಬಗ್ಗೆ ಮಾತನಾಡೋಣ. ತಮ್ಮ ಜೀವನದಲ್ಲಿ 100% ಬಹಳಷ್ಟು ಅವಾರ್ಡ್ಗಳು ಸಿಕ್ಕಿವೆ, ಅದರಲ್ಲಿ ಈಗ ತಾವು ಗೋವಾ ಬಗ್ಗೆ ಹೇಳಿದ್ರು, ರಾಜಸ್ಥಾನ್ ಬಗ್ಗೆ ಸ್ವಲ್ಪ ತಿಳಿಸಿ ತಮ್ಮ ಪ್ರಶಸ್ತಿಗಳ ಬಗ್ಗೆ.
2: ಸರ್, ನನಗೆ ಪ್ರಶಸ್ತಿಗಳು ಅಂತಂದ್ರೆ ಸರ್, ಫಸ್ಟ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ವೀಲ್ ಚೇರ್ ಕ್ರಿಕೆಟ್ಗೆ ಎಂಟ್ರಿ ಆದ ಕೂಡಲೇ ಆಮೇಲೆ ನಾನು ಇದನ್ನ ಸೇವೆಯನ್ನು ಪರಿಗಣಿಸ್ತಾರೆ. ನಾನು ಫಸ್ಟ್ ಫೈಲ್ ಕೊಟ್ಟಿದ್ದು ಪುನೀತ್ ರಾಜ್ಕುಮಾರ್ ಅವಾರ್ಡ್ ಅಂತೇಳಿ ಹ್ಯಾಬ್ರೇಡ್ ನ್ಯೂಸ್ ಚಾನಲ್ದವ್ರು ಸರ್. ಆಮೇಲೆ ದಿಗ್ವಿಜಯ ನ್ಯೂಸ್ದವರು ಒಂದು ಅವಾರ್ಡ್ ಕೊಟ್ಟರು ಸರ್, ಅದು ಡಾಕ್ಟರ್ ರಾಜ್ಕುಮಾರ್ ಹೆಸರು ಮೇಲೆ. ನನಗೆ ಫಸ್ಟ್ ಬಂದಿದ್ದೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರು ಮೇಲೆ ಸಮಾಜ ಸೇವೆ ಕ್ಷೇತ್ರವನ್ನು ಪರಿಗಣಿಸಿ ಕೊಟ್ಟರು ಸರ್. ಅದರ ನಂತರ ಡಿಸಿಬಿಲಿಟಿ ಅವಾರ್ಡ್ ಅಂಥೇಳಿ ಅಂಗವಿಕಲರ ಕ್ಷೇತ್ರದೊಳಗೆ ಸೇವೆ ಮಾಡಿದ್ದಕ್ಕೆ ಸರ್ ಕಿಮ್ಸ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಅವರು ಪ್ರತಿ ವರ್ಷ ಒಂದು ಅವ್ರ ನೇತೃತ್ವದೊಳಗೆ ನಾವು ಒಂದು ಅಂಗವಿಕಲರ ಸಕ್ಷಮ ಮತ್ತು ಕಿಮ್ಸ್ ಇದ್ರವ್ರು ಕುಡ್ಕೊಂಡು ಸರ್ ಒಂದು ಅವಾರ್ಡ್ಗಳನ್ನು ಕೊಡ್ತಾರೆ ಸರ್ ಅಂಗವಿಕಲರಿಗೆ. ಆ ಅವಾರ್ಡನ್ನು ನಂಗೆ ಕೊಟ್ಟಿದ್ದಾರೆ ಸರ್. ಇನ್ನೂ ಹೇಳ್ಬೇಕಂದ್ರೆ ಸರ್, ಇದು ಸಾಮಾಜಿಕ ರತ್ನ, ಆಮೇಲೆ ಕರ್ನಾಟಕ ರತ್ನ, ಅದರ ಜೊತೆಗೆ ಈ ಸಂಘ ಸಂಸ್ಥೆ ಧಾರ್ಮಿಕ ಕ್ಷೇತ್ರಗಳು ಸರ್, ಉತ್ತಮ ಧಾರ್ಮಿಕ ವ್ಯಕ್ತಿ ಅಂಥೇಳಿ ಸರ್, ಉತ್ತಮ ಆಧ್ಯಾತ್ಮ ಪ್ರವಚನಕಾರ ಅಂಥೇಳಿ ಕೊಟ್ಟಿದ್ದಾರೆ ಸರ್. ಆಮೇಲೆ ಹಲವಾರು ಶಿಕ್ಷಣ ಸಂಸ್ಥೆಗಳು ಸರ್, ನಮ್ಮ ಒಂದು ಮೋಟಿವೇಶನ್ದು ಒಂದು ಇದಂತ ಹೇಳಿ ಸರ್, ನಮ್ಮ ಉತ್ತಮ ನಾಯಕತ್ವ, ಅಂತೇಳಿ ಸರ್ ಅವರು ಹಲವಾರು ಲೋಕಲ್ ಶಿಕ್ಷಣ ಸಂಸ್ಥೆಗಳು ಅವಾರ್ಡ್ಗಳನ್ನು ಕೊಟ್ಟಿದ್ದಾವೆ ಸರ್. ಅದರಲ್ಲೇ ವಿಶೇಷವಾಗಿ ಅಂತಂದ್ರೆ ಸರ್ ಈಗ ಸತೀಶ್ ಸುಗರ್ಸ್ ಅವಾರ್ಡ್ ಸರ್, ಅದರ ನಂತರ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಿಂದ ತೊಗೊಂತಕ್ಕಂಥ ಅವಾರ್ಡ್ ಸರ್, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೊಗೊಂತಕ್ಕಂಥ ಅವಾರ್ಡ್ ಸರ್. ಈಗ ನೆಕ್ಸ್ಟ್ ಒಂದು ದೊಡ್ಡ ಮಟ್ಟಕ್ಕೆ ಈ ವರ್ಷ ಒಂದು ಅವಾರ್ಡ್ ಭಾಳ ಅದ್ಭುತವಾಗಿ ದೇಶಕ್ಕನ್ನು ಪರಿಚಯಿಸುವಂಥ ಒಂದು ಅವಾರ್ಡ್ ಈಗ ಸದ್ಯಕ್ಕೆ ನನ್ನ ಲಿಸ್ಟ್ನಾಗಿದೆ ಸರ್, ಅದು ಈ ವರ್ಷ ಆಗತ್ತೆ ಅಂತೇಳಿ ಆ ಭಗವಂತನಲ್ಲಿ ನನ್ನೊಂದು ಇದಿದೆ ಸರ್. ಮತ್ತು ನಿಮ್ಮಂಥ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ಈಗೇನು ನೀವೇನು ದನಿ ಅಂತ ಪಾಪ ಯೂಟ್ಯೂಬ್ ಚಾನಲ್ಗಳು ನಮ್ಮನ್ನು ಭಾಳ ಗುರುತಿಸಿ ಸರ್, ಇವತ್ತು ಒಂದು ಪ್ರಸಿದ್ಧತೆಯನ್ನು ಮಾಡಿದ್ದಾರೆ ಸರ್. ನಾವು ಅವರಿಗೂ ಭಾಳ ನಿಮ್ಮ ವೇಣು ದನಿ ಮುಖಾಂತರ ನಾವು ಭಾಳ ದೊಡ್ಡ ಒಂದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್. ಆದರೆ ಇವತ್ತು ನಾವು ಸಮಾಜದೊಳಗೆ ಅಂಗವಿಕಲರಿಗೆ ಎಷ್ಟೋ ಮಂದಿ ಹೇಳ್ತಿರ್ತಾರೆ ಸರ್, ಸಮಾಜದೊಳಗೆ ಜನ ಕ್ಯಾಟ್ ಅದಾರಂತೆ. ಜನ ಕ್ಯಾಟಿಲ್ಲ ಸರ್, ಆದರೆ ನಮ್ಮ ಮನೋಭಾವನೆ ಕ್ಯಾಟ್ ಇತ್ತಂದ್ರೆ ಜನ ಕ್ಯಾಟಿರ್ತಾರೆ. ಇವತ್ತು ನನಗೆ ಹೇಳ್ಬೇಕಂದ್ರೆ ಸರ್, ನನ್ನ ಜೀವನದೊಳಗೆ ಇವತ್ತು ಹಾದಿಯಲ್ಲಿ ಹೋಗುತ್ತಾನೆ ನಮಗೆ ಉತ್ತಮವಾದಂಥ ಜನ ಸಿಕ್ಕು, ಉತ್ತಮವಾದಂಥ ಮಾರ್ಗದರ್ಶನ ಕೊಟ್ಟು ಇವತ್ತು ನನ್ನ ನಾಲ್ಕು ರಂಗದೊಳಗೆ ನಾನು ಒಬ್ಬ ಅಂಗವಿಕಲ ಇದ್ರೂ ಸಹ ನಾಲ್ಕು ರಂಗದೊಳಗೆ ಗುರುತಿಸೋ ಕಾರಣ ಏನಂತಂದ್ರೆ ನಮ್ಮ ಮನೆಯವ್ರಿಗಿಂತನು ಹೆಚ್ಚು ಪ್ರೋತ್ಸಾಹವನ್ನು ಅವರು ನಾವು ಒಂದೇ ಮಾತು ಹೇಳಿದ್ದಕ್ಕೆ ಹನುಮಂತ ಅವರ್ನವ್ರ ಹತ್ತಿ ಹೇಳಿ ಒಂದೇ ಮಾತು ಮಾತಾಡಿದಕ್ಕೆ ಸರ್ ನನಗೆ ಆಗಿನ ಟೈಮ್ದಲ್ಲಿ ಅವ್ರು ನಮ್ಗೆ ಸ್ಪೋರ್ಟ್ಸ್ ಕಿಟ್ಟನ್ನು ಕೊಟ್ಟು ಪಾಪ ನನ್ನ ನೋಡ್ರಿಕ್ಕಿಲ್ಲ ಅವ್ರು, ಬರೀ ಫೋನ್ನೇ ಮಾತಾಡಿದ್ದು ನೋಡಿ ನಮ್ಮ ಟೀಮ್ ಕಳಿಸ್ತೀವಪ್ಪ ನಿನಗೆ ಒಂದಂತ ಹೇಳಿ ಪಾಪ ನನಗೆ ಆಗಿನ ಟೈಮಲ್ಲಿ ಒಂದು ವಿಲ್ಚೇರು ಮತ್ತು ಸ್ಪೋರ್ಟ್ಸ್ ಕಿಟ್ಟನ್ನು ಕೊಟ್ಟಾರ್ರಿ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಪಾಪ ಬರೀ ನಾನು ಫೋನಲ್ಲಿ ಮಾತಾಡಿದ್ದಷ್ಟೇ, ಅವ್ರ ಪಾಪ ಇವತ್ತಿಗೂ ನಾವು ನಾನು ನೋಡಿಲ್ಲ, ಅದನ್ನ ನೆನೆಸ್ಬೇಕಾಗ್ತದೆ. ಕೌಟಿಂಗ್ ಮಠ ಅಜ್ಜಾರನ್ನೂ ನೆನೆಸ್ಬೇಕಾಗ್ತದೆ, ಯಾಕೆ ಅವ್ರು ಎಮ್ ಎಲ್ ಸಿ ಇದ್ದಾಗ ಪಾಪ ನಾವು ಹೇಳಿದಲ್ಲೆಲ್ಲ ಒಳ್ಳೆ ಕೆಲಸವನ್ನು ಕೊಟ್ಟು ಮತ್ತು ನಮ್ಮನ್ನು ಗುರುತಿಸಿ ಇವತ್ತು ರಾಜಕಾರಣದೊಳಗೂ ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗ 5 ವರ್ಷ ಉತ್ತಮ ಕೆಲಸ ಮಾಡೋಕ್ಕೆ ಪಾಪ ಯಾಕೆ ಅವರು ಅವಕಾಶ ಮಾಡಿಕೊಟ್ಟಾರೆ ರೀ. ಪ್ರಭಾಕರ್ ಕೋರೆ ಕಾಕಾರನೂ ರಾಜ್ಯಸಭಾ ಸದಸ್ಯರಿದ್ದಾಗ ನಾವು ಹೇಳಿದಲ್ಲಿ ಅನುದಾನ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವ್ರ ಗ್ರೌಂಡನ್ನು ನಮಗೆ ಸ್ಪೋರ್ಟ್ಸ್ ನಡೆಸ್ತೀವಿ ಅಂದ್ರೆ ಅವ್ರ ಗ್ರೌಂಡೂ ಕೊಟ್ಟಿದ್ದಾರೆ ರೀ. ಯಾಕಂದರೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದ್ರಿ ಬ್ರದರ್, ಯಾಕಂದರೆ ಉಪಕಾರ ಮನೋಭಾವನ ನಾವು ಎಷ್ಟು ನೆನೆಸ್ತೀವಿ ಭಗವಂತ ಅಷ್ಟು ನಮಗೆ ಒಂದು ಇದನ್ನು ಮಾಡ್ತಾನೆ.
1: ಭಾಳ ಸರ್, ಈಗ ದೈಹಿಕವಾಗಿ ನೀವು ಪರಿಣಿತರಾದಿರಿ, ಈ ಒಂದು ವೀಲ್ ಚೇರ್ ಕ್ರಿಕೆಟ್ ಆಟಗಾರರಾದಿರಿ ಅಂತ ಸಂದರ್ಭದಲ್ಲಿ ಆಚೆ ಕೇಳುಗರಿಗೆ ಬಹಳ ಮುಖ್ಯವಾಗಿ ಮಾನಸಿಕವಾಗಿ ಈಗ ಬಹಳಷ್ಟು ಜನ ಖಿನ್ನತೆಗೆ ಹೋಗ್ತಾರೆ, ಅದರಲ್ಲಿಯೂ ನೀವು ದಿವ್ಯಾಂಗ ಆಗಿ ಈ ಲೆವೆಲ್ಗೆ ಇದ್ದೀರಾ ಸ್ಟ್ರಾಂಗ್ ವಿತ್ ರಿಸ್ಪೆಕ್ಟ್ ಟು ನಿಮ್ಮ ಮಾನಸಿಕ ಒಂದು ಇದು, ದಯವಿಟ್ಟು ಆಚೆ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ, ಯಾವ ರೀತಿ ಅವ್ರು ಸ್ಟ್ರಾಂಗ್
2: ಆಗ್ತಾರೆ? ಸರ್, ನಾನು ಒಂದೇ ಒಂದು ಮಾತು ಹೇಳೋದೇನಪ್ಪ ಅಂತಂದರೆ, ಮೊದಲು ಮಾನಸಿಕತೆಯಿಂದ ಹೊರಗೆ ಬರುವಂಥ ಕೆಲಸವನ್ನು ಫಸ್ಟ್ ನಾವು ಮಾಡಬೇಕು. ಸಮಾಜ ನಮಗೇನು ಮಾಡ್ತದೆ ಅನ್ನೋಕ್ಕಿಂತ ಮೊದಲು ನಾವು ಸಮಾಜಕ್ಕೆ ಏನು ಮಾಡ್ತೀವಿ ಅಂತ ಮನೆಯಿಂದ ಹೊರಗೆ ಬರ್ತೀವಲ್ಲ ಸರ್, ಅವಾಗ ಸಮಾಜ ನಮ್ಮನ್ನು ಎತ್ತಿ ಹಿಡಿತದೆ. ಮತ್ತು ಮೊದಲು ನಮ್ಮಲ್ಲಿ ಮನೋ ಧೈರ್ಯ ಮೊದಲು ಬೇಕು, ನಮ್ಮಲ್ಲಿ ಮಾಡ್ತನನ್ನುವಂಥ ಛಲ ಬೇಕು. ಅವೆಲ್ಲವೂ ನಮ್ಮಲ್ಲಿದ್ದರೆ ಆ ಸಮಾಜ ನಮ್ಮನ್ನು ಯಾವಾಗಲೂ ಕೈ ಹಿಡ್ತದೆ, ಮುನ್ನಡೆಸ್ತದೆ, ನಮಗೆ ಸಹಾಯ ಮಾಡ್ತದೆ, ಮತ್ತು ನಮ್ಮನ್ನು ಒಂದು ಉತ್ತಮವಾದ ಮಾರ್ಗಕ್ಕೆ ಒಯ್ತದೆ ಸರ್. ದಯವಿಟ್ಟು ನಾವು ಮೊದಲು ಮಾನಸಿಕ ಖಿನ್ನತೆಯಿಂದ ಹೊರಗೆ ಬರುವಂಥ ಕೆಲಸವನ್ನು ನಮ್ಮೆಲ್ಲ ದಿವ್ಯಾಂಗರು ಏನು ವಿಕಲಚೇತನರಂತ ಇದ್ದಾರೆ ಸರ್, ಅವರು ದಯವಿಟ್ಟು ಒಂದು ಕಿತಾಪತಿ ಅಥವಾ ಆ ಮನೆಯಿಂದ ಬರ್ತಕ್ಕಂಥ ಒಂದು ಇದನ್ನು ಇಟ್ಕೊಂಡು ಹೊರಗಡೆ ಬಂದು ಇವತ್ತು ನಾನು ಒಬ್ಬ ಮಾಡಾಕತ್ತೇನೆ ನನ್ನಂತೇನೆ ಅವರು ಬಂದು ಮಾಡಿ ಹಿಂಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟರೆ ಸರ್, ಸಮಾಜ ಯಾವತ್ತೂ ನಮ್ಮನ್ನು ಕೈ ಹಿಡಿದು ನಡೆಸ್ತದೆ. ಯಾಕಂದ್ರೆ ಸುಮ್ಮನೆ ನಮಗೆ ಸಮಾಜ ಅದನ್ನು ಹೆಲ್ಪ್ ಮಾಡೋಂಗಿಲ್ಲ, ನಮಗೆ ಇದನ್ನು ಮಾಡೋಂಗಿಲ್ಲ ಅಂತ ನಾವು ಮನೆಯಲ್ಲೇ ಕೂತ್ಕೊಂಡಂದರೆ ಯಾರೂ ಬಂದು ಮನೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಆಗೋಂಗಿಲ್ಲ ಸರ್. ಮೊದಲು ನಮ್ಮ ಸಾಧನೆಯನ್ನು ನಾವು ತೋರಿಸ್ಬೇಕು, ತೋರಿಸಿದಾಗ ಸಮಾಜ ನಮ್ಮನ್ನು ಕೈ ಹಿಡಿದು ನಡೆಸ್ತದೆ ಸರ್. ಈಗ ನಾವು ಕಷ್ಟದಿಂದ ಬಂದೇವಿ ಬರೋಬ್ರಿ ಸರ್, ಯಾಕೆ ಸಮಾಜ ನೋಡಿ ಒಂದು 10 ಮಂದಿ ಒಳಗೆ 9 ಜನ ಸಹಾಯ ಮಾಡ್ತಿದ್ರೆ ಒಬ್ಬರು ಮಾಡ್ತಿರಂಗಿಲ್ಲ. ಆದರೆ ಆ ಸಮಾಜ ಸಹಾಯ ಮಾಡಿಲ್ಲ ಅಂತೇಳಿ ನಾವು ಬೇಕೋತೋ ಅಡ್ಡಾಡು ಬದಲಿ ಸರ್, ನಮ್ಮದೇ ಆದ ಪ್ರಯತ್ನವನ್ನು ನಮ್ಮದೇ ಆದ ಒಂದು ಅವಕಾಶವನ್ನು ಸೃಷ್ಟಿ ಮಾಡ್ಕೊಂಡು ಸಮಾಜ ನಮ್ಮತ್ತ ನೋಡಿ ಸಮಾಜ ನಮ್ಮತ್ತ ಹೆಲ್ಪ್ ಮಾಡುವಂಗೆ ನಾವು ಮಾಡಿದ್ರೆ ಸರ್ ಸಮಾಜಕ್ಕೆ ನಾವು ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ ಆಗ್ತದೆ, ಸಮಾಜನು ನಮ್ಗೆ ಒಳ್ಳೆ ಕೊಡುಗೆ ಕೊಟ್ಟಂಗೆ ಆಗ್ತದೆ ಸರ್. ಆದರೆ ನಾನು ಒಂದೇ ಒಂದು ಹೇಳೋದು ವಿಕಲಚೇತನರಿಗೆ, ದಯವಿಟ್ಟು ನೀವು ಮನೆಯಿಂದ ಆಚೆ ಬಂದು ಅದು ಯಾವುದೇ ರಂಗ ಆಗಿರ್ಬೋದು, ಸ್ಪೋರ್ಟ್ಸ್ ಸರ ಆಗಿರ್ಬೋದು, ಬಿಸ್ನೆಸ್ ಸರ ಆಗಿರ್ಬೋದು, ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು, ಅದನ್ನು ನೀವು ದಯವಿಟ್ಟು ಮನೆಯಿಂದ ಹೊರಗಡೆ ಬಂದು ನೀವು ಮಾಡಿದ್ದೇ ಆದರೆ ನೀವು ಸಮಾಜದಲ್ಲಿ ಒಬ್ಬರು ಉತ್ತಮ ವ್ಯಕ್ತಿಯಾಗಿ ಬಾಳ್ಬೋದು ಅನ್ನುವಂಥದ್ದನ್ನು ನಿಮ್ಮ ವೇಣುದನಿ ಮುಖಾಂತರ ನಾನು ಮತ್ತೊಮ್ಮೆ ತಿಳಿಸಿ, ಹಾಗೇ ಸರ ನೀವು ಏನು ನಮ್ಮನ್ನು ಸಾಧನೆಯನ್ನು ಗುರುತಿಸಿ ಪಾಪ ಇವತ್ತು ನಮ್ಮನ್ನು ಸಮಾಜಕ್ಕೆ ಒಂದು ತೋರಿಸುವಂಥ ಕೆಲಸ ಮಾಡಿದಿರಿ, ನಿಮ್ಮ ವೇಣುದನಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ ಸರ್.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ, ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KL

0: ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ತಮ್ಮ ಒಂದು ಬಹುಮೂಲ್ಯ ಅನುಭವ ಅದನ್ನ ಹಂಚಿಕೊಂಡಿದ್ದೀರಾ. ಆಚೆ ಎಷ್ಟೋ ಕೇಳುಗರಲ್ಲಿ ದಿವ್ಯಾಂಗರು ಇರ್ತಾರೆ, ಅವರಿಗೂ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ. ಬಹಳ ಮುಖ್ಯವಾಗಿ ಈಗ ಈ ಒಂದು ಆಟದ ಬಗ್ಗೆ ನನಗೆ ನಿಮಗೆ ಒಂದು ಪ್ರಶ್ನೆ ಕೇಳಬೇಕಂದ್ರೆ, ಗುರಿ ಏನಿದೆ ಇನ್ನು ಮುಂದಿನ ಗುರಿ ಅದ್ರ ಬಗ್ಗೆ ಸ್ವಲ್ಪ
1: ಸರ್? ನನ್ನ ಮುಂದಿನ ಗುರಿ ಏನಿತ್ತು ಅದಂದ್ರೆ, ಇದನ್ನು ನಾನು ವಿಲ್ಚೇರ್ ಕ್ರಿಕೆಟನ್ನು ಒಂದು ಪ್ಯಾಷನ್ ಆಗಿ ತಗೊಂಡಿದ್ದೀನಿ ಸರ್. ಯಾಕಂದರೆ ವಿಲ್ಚೇರ್ ಕ್ರಿಕೆಟ್ ಏನಿದೆ ಅಂದರೆ ಸರ್, ಇದು ಒಂದು ಈಗ ನಾನು ಯಾವುದಕ್ಕೂ ಕನ್ಸಲ್ಟ್ ಮಾಡಿಲ್ಲ, ಪ್ಯಾರಾ ಒಲಿಂಪಿಕ್ ಕಮಿಟಿಗೆ ಇದನ್ನು ತಗೊಂಡಿಲ್ಲ ಸರ್. ನಿಮಗೆ ನಾನು ನಿಜ ಹೇಳ್ಬೇಕಂತಂದರೆ, ಈಗ ನಾನು ಇದನ್ನು ಸುಮ್ ನನ್ನೊಂದು ಪ್ಯಾಷನ್ಗಾಗಿ ತೊಗೊಂಡು ಸರ್, ಈಗ ನಾನು ಪ್ಯಾರಾ ಒಲಿಂಪಿಕ್ ಕ್ರೀಡೆ ಕಡೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಥದ್ದು ಇದ್ರ ಜೊತೆಗೇನೆ, ಇದನ್ನೊಂದು ಸುಮ್ ಪ್ಯಾಷನ್ ಆಗಿ ತೊಗೊಂಡು ನಾನು ಪ್ಯಾರಾ ಒಲಿಂಪಿಕ್ ಅದನ್ನು ತೊಗೊಂಡು ಸರ್, ನಾನು ಈ ದೇಶದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಟ್ಲೀಸ್ಟ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಲಿಲ್ಲ ಅಂದರೂ ಸಹ ರಾಷ್ಟ್ರ ಮಟ್ಟದಲ್ಲಾದ್ರೂ ಒಂದು ಮೆಡಲನ್ನು ತೊಗೊಂಡು ನಾನು ದೇಶ ಮತ್ತು ರಾಜ್ಯ ಮತ್ತು ಜಿಲ್ಲೆ ಮತ್ತು ನಮ್ಮ ಗ್ರಾಮಕ್ಕೆ ಹೆಸರು ತರಬೇಕು ಅನ್ನುವಂಥ ಕೆಲಸವನ್ನು ಮಾಡಬೇಕಂತೇಳಿ ನಿರಂತರ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೀನಿ ಸರ್. ಆದರೆ ಈ ಕನಸನ್ನು ಒಂದು 2 ವರ್ಷದಲ್ಲಿ ನಾನು ಪೂರ್ತಿ ಪ್ರಮಾಣದಲ್ಲಿ ಮಾಡ್ತೀನಿ, ಮತ್ತು ಪೂರ್ತಿ ಪ್ರಮಾಣದಲ್ಲಿ ಮಾಡಿ ಮತ್ತೆ ನಾನು ಏನೈತೆ ಸರ್, ಈ ಸಮಾಜಕ್ಕೆ ಒಬ್ಬ ವ್ಯಕ್ತಿ ಈ ಥರನೂ ಮಾಡ್ಬೋದಾ, ಅಂಗವಿಕಲರಿದ್ದು ಈ ಥರ ಮಾಡ್ಬೋದಾ ಅನ್ನುವಂಥ ಸಮಾಜಕ್ಕೆ ನಾನು ಸಂದೇಶವನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ ಸರ್.
0: ಬಹಳ ಮುಖ್ಯವಾದ ತಮ್ಮ ಗುರಿ ಬಗ್ಗೆ ತಾವು ತಿಳಿಸಿದ್ರಿ. ಅಂಥ ಸಂದರ್ಭದಲ್ಲಿ ಈ ಒಂದು ಆಟದಲ್ಲಿ ರಾಷ್ಟ್ರೀಯ ವೀಲ್ ಚೇರ್ ಕ್ರಿಕೆಟ್ನಲ್ಲಿ ಯಾರಾದರೂ ಸಾಧನೆ ಮಾಡೋರು ಇದ್ದಾರಾ?
1: ಇದ್ದಾರೆ ಸರ್.
0: ಆ್ಯಂಡ್ ಅದರೊಂದಿಗೆ ತಾವು ಬೌಲರ, ಬ್ಯಾಟ್ಸ್ಮನ್, ಉತ್ತಮ ಫೀಲ್ಡರ್, ವಿಕೆಟ್ ಅದರ ಬಗ್ಗೆನೂ ಸ್ವಲ್ಪ ತಿಳಿಸಿ
1: ಸರ್. ನಾನು ಆ್ಯಕ್ಚುಲಿ ಹೇಳಬೇಕಾದ್ರೆ ಹೆಚ್ ಪ್ರೋಸೆಸ್ ಮಾಡಿದ್ದು ಫೀಲ್ಡಿಂಗು ಮತ್ತು ಬೌಲಿಂಗ್.
0: ಆಲ್ ರೈಟ್.
1: ಹಾಂ ಸರ್, ಬೌಲಿಂಗಲ್ಲಿ ಮಾತ್ರ ಒಳ್ಳೆ ಒಂದು ಅಗ್ದಿ ಭಾಳ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದೀನಿ ಸರ್. ಅದಕ್ಕೆ ನನ್ನ ಹೆಸರೂ ಇದಾಗಿದೆ ಸರ್. ಉತ್ತಮ ಫೀಲ್ಡಿಂಗನ್ನು ಮಾಡಿದ್ದೀನಿ ಸರ್. ಆದರೆ ನನ್ನ ಇಂಟ್ರೆಸ್ಟ್ ಹೆಚ್ಚು ಇರೋದಂದ್ರೆ ಫೀಲ್ಡಿಂಗು ಮತ್ತು ಬೌಲಿಂಗಲ್ಲಿ ಹೆಚ್ಚಿನ ಒಂದು ಇದನ್ನು ಮಾಡಿದ್ದೀನಿ ಸರ್.
0: ಅದಕ್ಕೆ ಆಶೀಶ್ ನೇಹರ.
1: ಹಾಂ ಸರ್, ಆಗಿನ ನಮ್ಮ ಭಾರತದ ಜಾವಗಲ್ ಶ್ರೀನಾಥ್ ಅವರು ಮತ್ತು ಕರ್ನಾಟಕ ಎಕ್ಸ್ಪ್ರೆಸ್ ಜಾವಗಲ್ ಶ್ರೀನಾಥ್ ಇದ್ದರೆ ಆಶೀಶ್ ನೇಹರ್ ಅವರು ಆ ಟೈಪ್ ಬೌಲಿಂಗ್ ಮಾಡ್ತಿದ್ರು ಸರ್.
0: ನಿಜ
1: ಆ ಟೈಪ್ ಒಂದು ಇದನ್ನು ಸರ್ ನಾನು ಬೌಲಿಂಗು ಮತ್ತು ಫೀಲ್ಡಿಂಗಲ್ಲೇ ಹೆಚ್ಚು ಆಸಕ್ತಿ ಸರ್. ಇವತ್ತು ನಾನು ಬೌಲಿಂಗು ಮತ್ತು ಫೀಲ್ಡಿಂಗಲ್ಲೇ ಹೆಚ್ಚಿನ ಇದನ್ನು ಫೋಕಸ್ ಮಾಡ್ತಾ ಇದ್ದೀನಿ ಸರ್.
0: ಸರ್, ಈಗ ಭಾರತ ದೇಶದಲ್ಲಿ ವೀಲ್ ಚೇರ್ ಕ್ರಿಕೆಟ್ನಲ್ಲಿಯೂ ಯಾರಾದರೂ ಸಾಧನೆ ಮಾಡಿರ್ತಾರಲ್ಲ, ಅವರಲ್ಲಿ ನೀವು ಒಂದು ಇದೆ, ಅದು ನಮ್ಗೆ ಗೊತ್ತಾಗಿದೆ. ಈಗ ಮತ್ತೆ ಯಾರಿದ್ದಾರೆ ಹಾಗೆ
1: ಸರ್? ಸಾಕಷ್ಟು ಜನ ಇದ್ದಾರೆ ಸರ್. ಈಗ ಯಾರಿದ್ದಾರಂದ್ರೆ ಸರ್, ಈಗ ಮೊನ್ನೆ ಬ್ಯಾಡ್ಮಿಂಟನ್ ವೀಲ್ ಚೇರಲ್ಲಿತ್ತು, ಒಬ್ಬರು ಪ್ಯಾರಾ ಒಲಿಂಪಿಕ್ಕಲ್ಲಿ ತೊಗೊಂಬಂದರು. ಸಾಕಷ್ಟು ಜನ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸರ್ ಈಗಂತೂ ಸಾಕಷ್ಟು ಜನ ಆಗಿದ್ದಾರೆ ಸರ್.
0: ಉತ್ತಮ.
1: ಹೌದು ಸರ್, ಮತ್ತು ದೇಶದಲ್ಲೂ ಸಾಕಷ್ಟು ಜನ ತಯಾರಿಯನ್ನು ಮಾಡ್ತಾ ಇದ್ದಾರೆ ಸರ್. ಆದರೆ ಇನ್ನೊಂದು ಏನಪ್ಪ ಅಂತ ಇದೆ ಅಂದರೆ ಸರ್, ನಮ್ಮ ಕರ್ನಾಟಕದಲ್ಲಿ ಈಗ ಮೊನ್ನೆ ಶಿಲ್ಪಾಗೌಡ ಅಂಥೇಳಿ ಸರ್, ಮೈಸೂರವರು, ಅವರು ವೀಲ್ ಚೇರ್ ಇದ್ರ ಮೇಲೆ ಸ್ಟ್ಯಾಂಡಿಂಗ್ ಮೇಲೆ ಕೂತ್ಕೊಂಡು ಗುಂಡೆಸಿದ್ದಾರೆ ಸರ್. ಅವರು ಮೊನ್ನೆ ಮೆಡಲನ್ನು ಗೆದ್ದಿದ್ದಾರೆ ಸರ್. ಈಗ ನೋಡಿ ಪಾಪ ಅವರು ಭಾಳ ನಮ್ಮ ಜೊತೆನೆ ಅವರು ಗುಂಡೆಸ್ತಿದ್ರು ಸರ್. ಪಾಪ ನಾವು ಅಥ್ಲೆಟಲ್ಲಿ ಹೋದಾಗ ಸ್ಟೇಟ್ದಲ್ಲಿ ಪಾಪ ಅವರು ಭಾಳ ಶ್ರಮವನ್ನು ಪಡ್ತಿದ್ರು, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು ಸರ್. ಆದ್ರೆ ಇವತ್ತು ನೋಡಿ ಸರ್, ಅವರು ಒಂದು ಇದನ್ನು ಶ್ರಮದಿಂದ ಇವತ್ತು ಅವಾರ್ಡನ್ನು ತೊಗೊಂಡ್ರು ಸರ್. ನಿನ್ನೆ ಪೂರ್ವಂ ಪೂರ್ಣಿಮಾ ಅಂತ ಹೇಳಿ ಒಬ್ಬರು ತೊಗೊಂಡ್ರು ನಮ್ಮ ಮಂಗಳೂರು ಉಡುಪಿ ಅವರು ಸರ್. ಯಾಕಂದ್ರೆ ಪಾಪ ಅವ್ರನ್ನ ಫಸ್ಟ್ ಬಂದಾಗ ಯಾರು ವಿಮಾನ ನಿಲ್ದಾಣದಲ್ಲಿ ರಿಸೀವ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಸರ್. ಅವರು ಬೇಸರವನ್ನು ವ್ಯಕ್ತಪಡಿಸಿದಾಗ ನಿನ್ನ ಸರ್ಕಾರ ಒಟ್ಟರು ಕರೆದ ಸನ್ಮಾನ ಮಾಡಿ ಅವ್ರಿಗೊಂದು ಅವಾರ್ಡ್ ಕೊಡುವಂಥ ಕೆಲಸ ಮಾಡ್ತು ಸರ್. ಆದರೆ ಈಗ ಸದ್ಯಕ್ಕೆ ಏನಿದೆ ಸರ್, ಸರ್ಕಾರನೂ ಮೊನ್ನೆ ಇದನ್ನೆಲ್ಲ ನೋಡಿ 2% ಅಂಗವಿಕಲರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನಿನ್ನೆ ಸರ್ಕಾರದ ಮುಖಾಂತರ ಸಿದ್ದರಾಮಯ್ಯನವರು ಆಗಿರ್ಬೋದು ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನೀನು ಘೋಷಣೆ ಮಾಡಿದ್ದಾರೆ ಸರ್. ಆದರೆ ಅವಾರ್ಡ್ ಬರುತ್ತಕ್ಕೆ ನಾನು ಒಂದೇ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋದು ಅಂದ್ರೆ ಸರ್, ದಯವಿಟ್ಟು ಇವರು ಅವಾರ್ಡ್ ಬಂದ ಮೇಲೆ ಏನು ನಮಗೆ ದುಡ್ಡು ಕೊಡ್ತಾರಲ್ಲ ಸರ್, ಆದರೆ ಅವಾರ್ಡಕ್ಕೆ ಹೋಗೋದಕ್ಕೆ ಪೂರ್ವದಾಗರ ನಮಗೆ ದುಡ್ಡು ಕೊಡೋದು ಬೇಡ, ಉತ್ತಮವಾದ ತರಬೇತಿ ಅಕಾಡೆಮಿಯನ್ನು ತೆಗೆದು ನಮ್ಮನ್ನು ತಯಾರು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ಬೇಕಂತೇಳಿ ನಿಮ್ಮ ವಿನೋದನವಿ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ ಸರ್. ಆದರೆ ನಾವು ಗೆದ್ದು ಬಂದ ಮೇಲೆ ನಮಗೆ ಸನ್ಮಾನ ಮಾಲಿ ಅವಾರ್ಡ ದುಡ್ಡು ಕೊಡೋಕಿತ ಸರ್, ಆ ಶ್ರಮಕ್ಕೆ ಏನು ನಾವು ಫಸ್ಟ್ ಪಡ್ತಕ್ಕಂಥ ಶ್ರಮ ಸರ್, ಎಷ್ಟೋ ಜನ ನೋಡಿ ಸರ್, ಪಾಪ ತಂದೆ ತಾಯಿ ಬಂಗಾರನ್ನು ಒತ್ತೆ ಇಟ್ಟು ವಿಮಾನ ಟಿಕೆಟನ್ನು ಖರೀದಿ ಮಾಡಿದ್ದಾರೆ ಸರ್, ಸ್ಪಾನ್ಸರ್ಗಳು ಸಿಗಲ್ದ ಟೈಮ್ ಸಮಯದಲ್ಲಿ. ಈಗ 8 ವರ್ಷದಲ್ಲಿ ಸರ್ ನೀವು ಅನ್ಬೋದು ಸರ್, ಇಲ್ಲ ಸರ್ ನೀವು ಇಷ್ಟೆಲ್ಲ ಮಾಡಿದಿರಿ ಮತ್ತು ನೀವು ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಿ ಅಂತೆ ಸರ್. ಒಂದೊಂದು ಟೈಮ್ದಲ್ಲಿ ಸ್ಪಾನ್ಸರ್ ಸಿಗಲಿಕ್ಕಾಗಿ 2 ಬಡ್ಡಿ ಹಂಗೆ ಸಾಲ ತೊಗೊಂಡು ಹೋಗಿ ಆಡಿ ಮೆಡಲ್ ತೊಗೊಂಡು ಬಂದಮೇಲೆ ಸಾಲ ತೀರಿಸಿದವರು ಸಾಕಷ್ಟು ಜನ ನಮ್ಮ ದೇಶದಲ್ಲಿದ್ದಾರೆ ಸರ್. ಆದರೆ ಪಾಪ ಅವರು ಹೆಸರುಗಳು ಸ್ವಲ್ಪ ಆಚೆ ಬಂದಿರೋಂಗಿಲ್ಲ, ಒಂದಿಷ್ಟು ಜನರ ಹೆಸರುಗಳು ಆಚೆ ಬಂದಿರ್ತವೆ ಸರ್. ಅದಕ್ಕಾಗಿ ನಾನು ಹೇಳೋದು ಒಂದೇ ಸರ್, ಯಾಕಂದರೆ ನಿಮ್ಮಂಥ ಈಗೇನು ಇವು ಚಾನಲ್ಗಳಾಗಿರ್ಬೋದು ಆಕಾಶವಾಣಿ ಕೇಂದ್ರದವ್ರು, ನಾವು ಇನ್ನೊಂದು ಹೆಮ್ಮೆ ಪಡ್ಬೇಕಂದ್ರೆ ಈಗ ಧಾರವಾಡದವ್ರು ನೋಡಿ, ನಾವು ಮೊದಲ ವಿಶೇಷವಾಗಿ ಧಾರವಾಡದವರು ಎಲ್ಲೋ ಪಾಪ ಯಾರನ್ನೋ ಇದನ್ನು ಮಾಡ್ತಿದ್ರು, ಈಗ ನೋಡಿ ನಮ್ಮ ಬೆಳಗಾಂದಿಂದ ನೀವು ಎಷ್ಟು ಜನರನ್ನ ದಿನನಿತ್ಯ ನೋಡ್ತಾ ಇರ್ತೀನಿ. ಪಾಪ ನೋಡಿರಿ, ಸಣ್ಣ ಸಣ್ಣ ಕಲಾವಿದರನ್ನು ತಂದು ನೀವು ಸಮಾಜಕ್ಕೆ ಗುರುತಿಸು ಕೆಲಸ ಮಾಡಾಕತ್ತಿರಿ ಸರ್. ಯಾಕಂದ್ರೆ ನಾವು ಮೊದಲು ಕೇಳ್ತಿದ್ವಿ ಬೆಂಗಳೂರು ಆಕಾಶವಾಣಿ ಧಾರವಾಡ ಆಕಾಶವಾಣಿ ಅಂತೇಳಿ, ಅವು ಎರಡಕ್ಕಿಂತ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಬೆಳಗಾವಿ ವೇಣುದನಿ ಮಾಡ್ತಾ ಇದೆ. ಯಾಕಂದರೆ ಈ ವೇಣುಧನಿ ಅವರು ಮಾಡ್ತಕ್ಕಂಥ ಕೆಲಸ ಸರ್, ಸಮಾಜಕ್ಕೆ ನೋಡಿರಿ, ಸಣ್ಣ ಸಣ್ಣ ಕಲಾವಿದರನ್ನು, ಸಣ್ಣ ಸಣ್ಣ ಸಾಧನೆ ಮಾಡಿದವರನ್ನು, ಸಣ್ಣ ಸಣ್ಣ ಜಗದಾಗ ಯಾವ್ಯಾವ ಕಲೆಗಳಿರ್ತಾವ ಅವನ್ನೆಲ್ಲ ಪ್ರೋತ್ಸಾಹಿಸುವಂಥ ಕೆಲಸ ಮಾಡಿ, ಅವರನ್ನು ನೀವು ಸನ್ಮಾನಿಸುವಂಥ ಕೆಲಸ ಮಾಡಿ, ನಿಮ್ಮ ಇದರಿಂದ ಒಂದು ಅವ್ರಿಗೆ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಮಾಡಿ ಸರ್. ಇವತ್ತು ನೋಡಿ ನೀವು ಸಮಾಜಕ್ಕೆ ನಮ್ಮನ್ನು ಗುರುತಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ ಸರ್, ನನಗೆ ನಿಜವಾಗ್ಲೂ ಒಂದು ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ನಿಮ್ಮ ವೇಣುಧ್ವನಿಗೂ ನಾನು ಒಂದು ಏನು ಹೇಳ್ತೀನಿ ಅಂತಂದ್ರೆ ಸರ್, ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಏನಪ್ಪ ಅಂತಂದ್ರೆ, ಇನ್ನೂ ಈ ವೇಣುಧ್ವನಿಯವರು ಈಗ ಏನು ಮಾಡ್ತಾ ಇದ್ದೀರಲ್ಲ ಸರ್, ಇನ್ನೂ ನಮ್ಮಂಥ ಅಂಗವಿಕಲರನ್ನು ದಯವಿಟ್ಟು, ಇದೊಂದು ನಿಮ್ಮದು ಪುಣ್ಯದ ಕೆಲಸ. ಯಾಕಂದರೆ ಎಷ್ಟೋ ಮಂದಿ ಅಂಗವಿಕಲರು ಪ್ರತಿಭೆಗಳು ಸಾಕಷ್ಟು ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಇದ್ದಾರೆ. ಅಂಥವ್ರನ್ನ ದಯವಿಟ್ಟು ನೀವು ಹುಡುಕುವ ಮುಖಾಂತರ ಸರ್ ಅವನು ನನ್ನಂಗನ ಸಮಾಜಕ್ಕೆ ಗುರುತಿಸಿ, ಒಂದು ಸಮಾಜದಾಗ ಅವ್ರಿಗೂ ನನ್ನಂತೆನ ಸ್ಥಾನಮಾನಗಳು ಸಿಗುವಂಗೆ ವ್ಯವಸ್ಥೆಯನ್ನು ಈ ನಮ್ಮ ಬೆಳಗಾವಿ ಜಿಲ್ಲೆ ಅಂಗವಿಕಲರಿಗೆ ಸಿಗಲಿ ಅಂತ ಹೇಳಿ ಸರ್. ಅವ್ರಿಗೆ ಇನ್ನೂ ಒಂದು ನಾನು ಹೇಳ್ತಾ ಇರೋದು ಸರ್, ನಮ್ಮ ಅಂಗವಿಕಲರು ಯಾರೇ ನಮ್ಮ ಹತ್ರ ಸಹಾಯ ಅಂತ ಬಂದ್ರೆ ಅವ್ರಿಗೊಂದು ಸ್ವಾಮಿ ವಿವೇಕಾನಂದ ವಿಕಲಚೇತನರ ಸಂಸ್ಥೆಯನ್ನು ತೆಗೆದಿದ್ದೀನಿ ಸರ್. ಅವರಿಗೆ ನಮ್ಮ ಕೈಯಿಂದ ಈಗ ವೀಲ್ಚೇರ್ ಕೊಡ್ಬೋದಾಗಿರ್ಬೋದು ಸರ್. ಈಗ ಯಾರು ಬಡವರು ಇರ್ತಾರೆ

0: ಯಾರೇ ಇದ್ರೂ ನಿಮಗೂ ಯಾರೋ ಅಕಸ್ಮಾತ್ತಾಗಿ ನಿಮ್ಮ ವೇಣುದನಿಗೆ ಸಹಾಯ ಅಂತ ಕೇಳ್ಕೊಂಡು ಬಂದ್ರೆ ಸರ, ಅವಾಗ ನೀವು ನಮಗೆ ಹೇಳಿದ್ರೆ ಅಂದ್ರೆ ನಾವು ನಿಮ್ಮ ವೇಣುದಿವನಿ ಮುಖಾಂತರನ ಅವ್ರ ಕೆಲಸ ಮಾಡಿ ಅವರು ನಿಮ್ಮ ಮುಂದೆ ಬಂದು ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ. ಸಮಾಜದಾಗ ನಮ್ಮಂಗನ ಅಂಗವಿಕಲರು ಎಲ್ಲರನ್ನೂ ಒಂದು ಬೆಳಕಿಗೆ ತರುವಂಥ ಕೆಲಸವನ್ನು ನಿಮ್ಮ ವೇಣುದನಿ ಮಾಡಲಿ. ನಿಮಗೂ ನಮ್ಮ ಕಡೆಯಿಂದ ಏನತ್ತಿ, ನಿಮ್ಮ ಸಿಬ್ಬಂದಿಗಳಿಗೂ ನಮ್ಮೆಲ್ಲರ ಅಂಗವಿಕಲರ ಶುಭ ಹಾರೈಕೆಗಳು ನಿಮ್ಮ ಮೇಲೆ ಇರಲಿ. ಆ ದೇವರೂ ನಿಮಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಆ ಈ ಶಕ್ತಿಯನ್ನು ಕೊಟ್ಟು ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಸರ್. ನನ್ನನ್ನು ನೀವು ಏನು ಕರೆಸಿ ಮಾತಾಡ್ಸೋಕೆ ಅವಕಾಶ ಮಾಡಿ ನನ್ನ ಸಾಧನೆಗಳನ್ನು ನೀವು ಸಮಾಜಕ್ಕೆ ತೋರಿಸೋ ಕೆಲಸ ಮಾಡಿದೆ ಸರ್. ನಿಮಗೆ ಮತ್ತು ನಿಮ್ಮ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ನನ್ನ ಪರೋಪಕಾರದ ಉಪಕಾರದ ಮನೋಭಾವನೆಯಿಂದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್.
1: ಹನುಮಂತ್ ಲಕ್ಕಪ್ಪ ಹಾವನ್ನವರವರೇ, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ, ಅನುಭವವನ್ನು ಹಂಚಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೀಲ್ಚೇರ್ ಕ್ರಿಕೆಟ್ ಆಟಗಾರರಾದ ಹನುಮಂತ್ ಲಕ್ಕಪ್ಪ ಹಾವನ್ನವರವರು ತಮ್ಮ ಜೀವನದ ಅನುಭವವನ್ನು ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.
2: ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ ಬೆಳಗಾ.
3: ಕ್ಯಾನ್ಸರ್ ಕೋಣತ್ಯಾಹೀ ಪ್ರಕಾರಚಾ ಅಸೋ, ಅತ್ಯಾಧುನಿಕ ಉಪಚಾರ ಏಕಾ ಛತಾಖಾಲಿ ಭೇಟತೆ.
2: ಪ್ರಥಮಸ್ ಉತ್ತರ ಕರ್ನಾಟಕ ಮಧ್ಯೆ ಬೆಳಗಾವಿ ಇದೆ ತಜ್ಞಾನಿ ಅನುಭವಿ ಡಾಕ್ಟರ್, ಅತ್ಯಾಧುನಿಕ ಟೆಕ್ನಾಲಜಿ ಸಹಿತ ಸುಸಜ್ಜ ಹಾಸ್ಪಿಟಲ್ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್.
3: ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಾ ಪಾಟಿಮಗೆ ನೆಹರು ನಗರ ಬೆಳಗಾವಿ ಇದೆ.
2: ತುಮಚಾ ಆರೋಗ್ಯ ಸಟಿ ನವೀನ ಆಶಿಸ ಕಿರಣ್ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್.
3: ಮಿಳನಾರ್ಯ ಸುವಿಧಾ, ಹೈಲಿ ಸ್ಕಿಲ್ ಡಾಕ್ಟರ್ಸ್ ಟೀಮ್, ಕೆಮೊಥೆರಪಿ, ಹೆಮಟೋ ಆನ್ಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್,
2: ರೋಬೋಟಿಕ್ ಸರ್ಜರಿ, ಪಿಡ್ಯಾಟ್ರಿಕ್ ಆಂಕೋಲಜಿ, ಅಡ್ವಾನ್ಸ್ ರೇಡಿಯೋಥೆರಪಿ ಆಣಿ ಯಾಸೋಬತ್ ಸರ್ವ ಪ್ರಕಾರಚ್ಯಾ ಕ್ಯಾನ್ಸರ್ ವರ್ತಿ ಉಪಚಾರ.
3: ಅಮ್ಸಾ ಪತ್ತಾ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಪಾಟಿ ಮಗೆ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ ಬೆಳಗಾವಿ ಇದೆ.
2: ಫೋನ್ ನಂಬರ್ 08312552500 ಆಣಿ 247377,
3: ಮೊಬೈಲ್ ನಂಬರ್ 6360712326 ಕಿಂವಾ ಟೋಲ್ ಫ್ರೀ ನಂಬರ್ 1099.
2: ಆಜಸ್ ಭೇಟ್ ದ್ಯಾ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಇದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಗರ್ಭಧಾರಣೆ ಮತ್ತು ಶಿಶುನಷ್ಟ ಸ್ಮರಣಾ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಎಂಬಿ ಬೆಲ್ಲದವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಗರ್ಭಧಾರಣೆ ಮತ್ತು ಶಿಶು ನಷ್ಟ ಸ್ಮರಣಾ ದಿನ ಅಂದ್ರೆ ಏನು? ಇದನ್ನದ ಮಹತ್ವವನ್ನು ತಿಳಿಸ್ಕೊಡಿ ಸರ್.
1: ಯಾವುದೇ ಒಬ್ಬ ಹೆಣ್ಣು ಮಗಳ ಜೀವನದಲ್ಲಿ ಗರ್ಭಾವಸ್ಥೆ, ತಾಯ್ತನ, ಅದು ಒಂದು ಮೈಲ್ಗಲ್ಲು, ಅದು ಇಂಪಾರ್ಟೆಂಟ್ ಮೈಲ್ಗಲ್ಲು ಅಂತ ನಾವು ಎಲ್ಲ ಹೆಣ್ಮಕ್ಕಳು ಹೇಳ್ತಾರೆ. ಇವತ್ತಿನ ಸಮಾಜದೊಳಗೆ ಹೆಣ್ಮಗಳು ತಾಯಿ ಆಗಲಿಲ್ಲ ಅಂದರೆ ಅವಳಿಗೆ ಒಂದು ಸ್ಥಾನಮಾನ ಸರಿಯಾಗಿ ಸಿಗೋದಿಲ್ಲ. ಅದು ಪ್ರತಿಯೊಂದು ಹೆಣ್ಮಗಳು, ವೈವಾಹಿಕ ಮಹಿಳೆ ಯಾವ ತಾನು ತಾಯ್ತನವನ್ನು ಬಯಸುತ್ತಾಳೆ. ಯಾಕಂದರೆ ಸಮುದಾಯದಲ್ಲಿ ಮತ್ತು ಅವಳ ಜೀವನದ ಮಗು ಆದ ಮೇಲೇ ಅವರ ಜೀವನ ಪೂರ್ಣ ಅಂತ ಹೇಳಿ ಒಂದು ನಮ್ಮಲ್ಲಿ ಭಾವನೆ ಇದೆ ತಾಯಿಗೆ. ಅದರಿಂದ ಗರ್ಭಾವಸ್ಥೆ ಬಹಳ ಮುಖ್ಯ. ಗರ್ಭಧಾರಣೆ ಆಗಬೇಕಾದ್ರೆ ಅದರಲ್ಲಿ ಎಲ್ಲ ಅಂಶಗಳು ಸರಿ ಇರಬೇಕು. ಮೊದಲನೇದಲ್ಲಿ ನಮ್ಮ ಸಮುದಾಯದೊಳಗೆ ಇನ್ನೂ ಹೆಣ್ಮಕ್ಕಳನ್ನೇ ನಾವು ಆದಷ್ಟು ನಿಂದನೆಗೆ ಒಳಪಡಿಸ್ತೀವಿ. ಈಗ ಮಕ್ಕಳಾಗಲಿಲ್ಲ ಅಂದರೆ ದಂಪತಿಗಳಿಗೆ ಫಸ್ಟ್ ವಿಕ್ಟಿಮ್ ಬಲಿ ಅಂದರೆ ಆ ಹೆಣ್ಮಗಳೇ. ಆದರೆ ನಾವು ಮಗು ಅಂದರೆ ಒಂದು ಚಪ್ಪಾಳೆ ಅಂತ ನೋಡ್ತೀವಿ. ಚಪ್ಪಾಳೆಗೆ ಎರಡು ಕೈಗಳು ಬೇಕು. ಈ ಎರಡು ಕೈಗಳು ಮಗು, ಚಪ್ಪಾಳೆ ಅಂದರೆ ಮಗು. ಮಗು ಆಗಬೇಕಾದ್ರೆ ಗಂಡನೂ ಅಷ್ಟೇ ಮುಖ್ಯ, ಹೆಂಡತಿಯೂ ಅಷ್ಟೇ ಮುಖ್ಯ. ಅಂದರೆ ಮೇಲೂ ಅಷ್ಟೇ ಇಂಪಾರ್ಟೆಂಟು, ಫಿಮೇಲ್ ಆಲ್ಸೋ ಅಷ್ಟೇ ಇಂಪಾರ್ಟೆಂಟ್. ಜನರಲಿ ಅದು ಸರಳಿ ಆಗಬೇಕು ಅಂದರೆ ಗಂಡನೂ ಆರೋಗ್ಯವಂತವನಾಗಿರಬೇಕು, ಹೆಂಡತಿಯೂ ಆರೋಗ್ಯವಂತ. ಅದಕ್ಕೆ ಈ ಗರ್ಭಧಾರಣೆ ಆಗಬೇಕಾದ್ರೆ ನಾವು ಅವರು ಎಲ್ಲ ರೀತಿಯಿಂದ ಆರೋಗ್ಯವಂತರಾಗಿರ್ಬೇಕು. ಅದು ಸರಿಯಾಗಿ ಆಗಿ ಆಮೇಲೆ ಅವು ತೊಂದರೆ ಆದರೆ ಅದು ಅದನ್ನು ನಾವು ತಡೆಗಟ್ಟು ಸಲುವಾಗಿ ಇದನ್ನು ಮುಂಚೆ ಐರೋಪ್ಯ ಮತ್ತು ಅಮೆರಿಕಾ ದೇಶಗಳಲ್ಲಿ ಇದನ್ನು ಅದರ ರಿಮೆಂಬ್ರೆನ್ಸ್ ಅಂತ ಮಾಡಿ ಮುಖ್ಯ ಉದ್ದೇಶ ಹೆಲ್ದಿ ಪ್ರೆಗ್ನೆನ್ಸಿ ಆಗಿ ಆರೋಗ್ಯವಂತ ಗರ್ಭಾವಸ್ಥೆ.

0: ಸಂಸ್ಥೆ ಆರೋಗ್ಯಪೂರ್ಣ ಮಗುವಿನ ಹೆರಿಗೆ. ಇದರದ ಉದ್ದೇಶ ಐತಿ, ಯಾವ ತಾಯಂದಿರು ಅವತರನ್ನ ಗರ್ಭಾವಸ್ಥೆಯೊಳಗೆ ಮಕ್ಕಳನ್ನ ಕಳ್ಕೊಂಡಿರ್ತಾರೆ, ಕೆಲವೊಬ್ಬರಿಗೆ ಗರ್ಭಪಾತ ಅನ್ಬಹುದು, ಕೆಲವೊಬ್ಬರಿಗೆ ಗರ್ಭದಲ್ಲಿ ಮಗುವಿನ ತೀರಿಕೊಳ್ಳೋದು ಅಂತೀವಿ. ಸೊ ಇದನ್ನ ನಾವು ವೈದ್ಯಕೀಯ ಟರ್ಮಿನಾಲಜಿ ಅಂತೀವಿ, ವೈದ್ಯಕೀಯ ಭಾಗದಲ್ಲಿ ಅವಕ್ಕೆ ನಾವು ಗರ್ಭಪಾತ ಅಂದ್ರೆ ಅಬಾರ್ಷನ್ ಅಥವಾ ಮಿಸ್ ಕ್ಯಾರೇಜ್ ಅಂತೀವಿ. ಮಿಸ್ ಕ್ಯಾರೇಜ್ ಅಂದ್ರೆ ಇಲ್ಲಿ ಮಗು ತನ್ನಷ್ಟಕ್ಕೆ ತಾನು ಬೆಳೆಯೋ ರೀತಿಯಲ್ಲಿ ಇರುದಿಲ್ಲ, ಅದನ್ನ ನಾವು 20-22 ವಾರವರೆಗೂ ಬೆಳವಣಿಗೆ ಆಗ್ಬೇಕು. 22-28 ವಾರವೂ ನಮ್ಮಲ್ಲಿ ಇನ್ನೂ ಮಗುಗಳು ಉಳಿಯೋ ಸಂಭವ ಬಹಳ ಕಡಿಮೆ. ಜಗತ್ತಿನಾದ್ಯಂತ ಜಾಗತಿಕ ಆರೋಗ್ಯ ಸಂಸ್ಥೆ WHO ವಯಾಬಿಲಿಟಿ ಅಂದ್ರೆ ಇಂಡಿಪೆಂಡೆಂಟ್ ಬೇಬಿ ಸರ್ವೈವಲ್ ಔಟ್ಸೈಡ್ ದ ವೂಂಬ್ ಆಫ್ ದ ಮದರ್ ಅಂತೀವಿ, ಅಂದ್ರೆ ಗರ್ಭ ಚೀಲದಿಂದ ಹೊರಗೆ ಬರ್ ಗರ್ಭಾಶಯದಿಂದ ಹೊರಗೆ ಬಂದ ಮೇಲೆ ಮಗುವಿಗೆ ತನ್ನಷ್ಟಕ್ಕೆ ತಾನೇ ಜೀವಂತವಾಗಿರುವುದಕ್ಕೆ ಸಾಧ್ಯತೆ ಆ ಗರ್ಭಾವಸ್ಥೆ ಅವಧಿಗೆ ನಾವು ಪೀರಿಯಡ್ ಆಫ್ ವಯಾಬಿಲಿಟಿ ಅಂತೀವಿ. ಅದು ಮಗು ಅಲ್ಲಿಂದ ಅದು ಇಂಡಿಪೆಂಡೆಂಟ್ ವಿಶೇಷ ಕಾಳಜಿ ಕೊಡಬೇಕಾಗತ್ತೆ. ಬಹಳ ವಿಶೇಷ ಕಾಳಜಿ ಕೊಟ್ಟರು 22-26 ವಾರೊಳಗೆ ಉಳಿಯೋದು 10-20% ಮಕ್ಕಳು ಮಾತ್ರ. ಬಟ್ ಲಕ್ಷಾನುಗಟ್ಟಲೆ ಅಥವಾ ಕೋಟಿ ಗಂಟಲೆ ದುಡ್ಡು ಖರ್ಚು ಮಾಡಿ ಅದನ್ನು ಉಳಿಸ್ತಾರೆ, ಬಟ್ ಅದರಲ್ಲಿ ಕೆಲವೊಂದು ನ್ಯೂನತೆಗಳನ್ನು ಮಕ್ಕಳಿಗೆ ಇರ್ತಾವೆ. ಅದನ್ನ ಎರಡನೇದು, ನಮ್ಮ ದೇಶದೊಳಗೆ ನಾವು ಜನರಲಿ ಇನ್ನು 1,000 ಗ್ರಾಂ ಅಂದ್ರೆ 1 ಕಿಲೋ ಮಗು ಚೆನ್ನಾಗಿ ಉಳಿಯೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಮಾಡ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ಹುಟ್ಟಿದ ಮಗು ಉಳಿಯೋದು ಕಠಿಣ. ಸೊ ಈಗ ಈ 15 ಅಥವಾ ಇದೊಂದು ವಾರನ್ನ ನಾವು ಗರ್ಭಧಾರಣೆ ಮತ್ತು ಗರ್ಭಾಶಯ ಅಥವಾ ಗರ್ಭದೊಳಗನ ಕಳ್ಕೊಂಡಂತ ಮಕ್ಕಳನ್ನ ನೆನಪಿಸುವುದಿನ ಉದ್ದೇಶ ಏನಂದ್ರೆ ಇನ್ನು ಮುಂದೆ ಅಟ್ಲೀಸ್ಟ್ ಆ ತಾಯಿಗಾಗ್ಲಿ ಆ ಸಮುದಾಯದೊಳಗೆ ನಾವು ಅಷ್ಟು ಆಗಬಾರ್ದು. ಇದು ನಮ್ಮ ದೇಶದೊಳಗೆ ಸ್ವಲ್ಪ ಜಾಸ್ತಿ ಇದೆ ರೀ, ಇದು ನಮ್ದು ಇನ್ನು ಮುಂದುವರೆದ ಅಭಿವೃದ್ಧಿ ಹೊಂದುತ್ತಿರುವಂತ ರಾಷ್ಟ್ರ, ಮುಂದುವರಿದ ರಾಷ್ಟ್ರ ಇಲ್ಲ. ಈಗ ಜಗತ್ತಿನೊಳಗೆ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತೇಳಿ ಡಿವೈಡ್ ಮಾಡ್ತಾರೆ. ಯಾವ ಬೇಸಸ್ ಅಂದ್ರೆ ನಾವು ಮಂಗಳ ಗ್ರಹಕ್ಕೂ ಹೋಗಿ ಬಂದಿದ್ರಿ ನಮ್ದು, ಆದ್ರೆ ಅಥವಾ ಸೂರ್ಯ ಚಂದ್ರನ ಮೇಲೆ ನಾವು ಸೌತ್ ಏರಿಯಾ ಎಂಟ್ರಿ ಮಾಡಿದ್ರು ನಮ್ಮನ್ನ ಇನ್ನೂ ಮುಂದುವರಿದ ರಾಷ್ಟ್ರ ಅನ್ನೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಸುರಕ್ಷಿತ ತಾಯ್ತನ ಸುರಕ್ಷಿತ ಮಕ್ಕಳ ಬೆಳವಣಿಗೆ ಇನ್ನೂ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ನಾವು ಇನ್ನೂ ಸುಮಾರು 100,000 ಜೀವಂತ ಹೆರಿಗೆಯೊಳಗೆ 87 ತಾಯಂದಿರನ್ನ ಕಳ್ಕೊತಾ ಇದ್ದೀವಿ. ಸುಮಾರು 1990 ನಾನು ಇಲ್ಲಿ ಲೆಕ್ಚರರ್ ಆಗಿ ಫಸ್ಟ್ ಕನ್ಸಲ್ಟೆಂಟ್ ಅಂತ ಜಾಯಿನ್ ಆದಾಗ ಅದೇ 560-600 ಹೆಣ್ಮಕ್ಳು ತೀರ್ಕೊತಿದ್ರು. ನಾವು ಬಹಳ ಅದನ್ನು ಕಡಿಮೆ ಮಾಡಿದೀವಿ, ಬಟ್ ಆದ್ರೂ ಇನ್ನೂ ಕಡಿಮೆ ಮಾಡಬೇಕು. ಯಾಕಂದ್ರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಸಿಂಗಲ್ ಡಿಜಿಟ್ ಅಂತೀವಿ, ಅಂದ್ರೆ 1 ಅಂಕಿ ಅಂದ್ರೆ 10 ಕಡಿಮೆ ಅದಾವ. ಆಮೇಲೆ ನಮ್ಮ ಹುಟ್ಟುವ ಪ್ರೆಗ್ನೆನ್ಸಿ ಒಳಗೆ ಎಲ್ಲಾ ಪ್ರೆಗ್ನೆನ್ಸಿನೂ ಆರೋಗ್ಯವಂತ ಮಕ್ಕಳನ್ನೇ ಆಗುದಿಲ್ಲ, ನಮ್ಮಲ್ಲಿ ಅವು ಬಹಳ ಹೋಗ್ತಾ ಇದಾವೆ. ಅವಕ್ಕೆ ನಾವು 22 ವಾರ ವಯಾಬಿಲಿಟಿ ಪೀರಿಯಡ್ ಆದ್ಮೇಲೆ ಮಗು ತೀರ್ಕೊಂಡ್ರೆ ಅದಕ್ಕೆ ನಾವು ಸ್ಟಿಲ್ ಬರ್ತ್ ಅಂತೀವಿ, ಅಂದ್ರೆ ಸತ್ತ ಮಗುವಿನ ಜನನ. ಅದು ಕೆಲವೊಂದು ಕಾರಣ ಇರ್ತಾವ್ರಿ, ಅದು ಆಮೇಲೆ ನಿಮ್ಗೆ ಮುಂದೆ ನಾನು ಮಾತಾಡ್ತೀನಿ. ಬಟ್ ಈ ಸತ್ತು ಹುಟ್ಟಿದ ಮಕ್ಕಳಿಗೆ ನಾವು ಸ್ಟಿಲ್ ಬರ್ತ್ ಅಂತೀವಲ್ಲ, ಅದರಲ್ಲಿ 2 ವಿಧ ಇರ್ತವೆ. ಒಂದು ಫ್ರೆಶ್ ಸ್ಟಿಲ್ ಬರ್ತ್, ಇನ್ನೊಂದು ಮ್ಯಾಸರೇಟೆಡ್ ಸ್ಟಿಲ್. ಮ್ಯಾಸರೇಟ್ ಸ್ಟಿಲ್ ಬರ್ತ್ ಅಂದ್ರೆ ಗರ್ಭಾಶಯದೊಳಗೇನೆ ಕೆಲವೊಂದು ತೊಂದರೆಯಿಂದ ಮಗು ತೀರ್ಕೊಂಡಿರ್ತದೆ. ಫ್ರೆಶ್ ಸ್ಟಿಲ್ ಬರ್ತು ಹೆರಿಗೆ ಅವಸ್ಥೆಯಲ್ಲಿ ಕೆಲವೊಂದ್ಸಲ ತೊಂದರೆಯಾಗಿ ವಿತಿನ್ ಡೆತ್ ಅಥವಾ ಡೆತ್ ಆಗಿ 24 ಒಳಗಡೆನೆ ಹೆರಿಗೆ ಆಗ್ತಿರ್ತದೆ, ಅವಕ್ಕೆ ಫ್ರೆಶ್ ಸ್ಟಿಲ್ ಬರ್ತ್ ಅಂತೀವಿ. ಅದಕ್ಕೆ ಕಾರಣಗಳು ಬೇರೆ ಇರ್ತವೆ, ಮ್ಯಾಸರೇಟೆಡ್ ಸ್ಟಿಲ್ ಬರ್ತ್ ಕಾರಣಗಳು ಬೇರೆ ಇರ್ತವೆ. ಸೊ ಇದನ್ನ ಸ್ಮರಣೆ ಮಾಡೋದು ಏನಂದ್ರೆ ನಾವು ಅದನ್ನ ಸರಿಯಾಗಿ ಮಾಹಿತಿ ತಗೊಂಡು ಅವು ಸ್ಟಿಲ್ ಬರ್ತು ಗರ್ಭಪಾತ ಮತ್ತು ತಾಯಂದಿರ ಆರೋಗ್ಯ ಮೇಂಟೈನ್ ಮಾಡಿ ಸರಿಯಾಗಿ ನಾವು ಕಾಳಜಿ ವಹಿಸಬೇಕನ್ನೋದನ್ನ ನೆನಪಿಸುವ ದಿವಸಕ್ಕೆ ಇದನ್ನ 15 ಗರ್ಭಧಾರಣೆ ಮತ್ತು ಗರ್ಭಾವಸ್ಥೆಯ ಒಳಗೇನೆ ಮಗುವಿನ ಮರಣದ ನೆನಪನ್ನು ನೆನಪಿಸಿಕೊಳ್ಳುವಂತ ದಿನ ಆಚರಣೆ ಮಾಡ್ತಾ ಇದೀವಿ. ಇದನ್ನ ಸಮುದಾಯಕ್ಕೆ ಒಳ್ಳೆಯದು, ತಾಯಂದಿರಿಗೂ ಒಳ್ಳೆಯದು, ಮಹಿಳೆಯರಿಗೂ ಒಳ್ಳೆಯದು ಆಗಲಿ, ಮತ್ತು ಎವರಿ ದಂಪತಿಗಳು ತಾವು ಬಯಸಿದ ಮಗುವಿಗೆ ತಾವು ಅದನ್ನ ಗುರಿ ಮುಟ್ಟಬೇಕು ಅಂತೇಳಿ ನೆನಪಿಸುವಂತ ಇದು ಕಾರ್ಯಕ್ರಮ.
1: ಖಂಡಿತ ಸರ್. ಇವಾಗ ಗರ್ಭಾವಸ್ಥೆಯಲ್ಲಿ ಮಗು ಒಂದು ನಷ್ಟವನ್ನ ಹೊಂದುತ್ತೆ ಅಂತ ತಾವು ತಿಳಿಸಿದ್ರಿ, ಅದಕ್ಕೆ ಸಾಮಾನ್ಯ ಕಾರಣಗಳು ಏನೆಲ್ಲ ಇರಬಹುದು ಸರ್?
0: ಗರ್ಭಾವಸ್ಥೆಯಲ್ಲಿ ಮಗು ತೀರ್ಕೊಳ್ಳಕ್ಕೆ ಸುಮಾರು ಕಾರಣಗಳಿದೆ, ಅದು ತಾಯಂದಿರಲ್ಲಿ ಇರಬಹುದು, ಅದು ಮಗುವಿನ ದೋಷನೇ ಇರಬಹುದು. ಇದು ಹೆಂಗೆ ಇರ್ತಾವೆ ಅಂದ್ರೆ ಕೆಲವೊಂದು ಇದಕ್ಕೆ ಬೇಬೀಸ್ ಕಂಡೀಷನ್ ಅಂತೀವಿ, ಪ್ಲಾಸೆಂಟ ಕೂಸಿನ ಮಾಸ್ ಇರುತ್ತದು, ಅದಕ್ಕೆಲ್ಲ ನ್ಯೂಟ್ರಿಷನ್ ಎಲ್ಲ ಸಪ್ಲೈ ಮಾಡೋದು, ಅಥವಾ ತಾಯಂದಿರಿಗೆ ಇರುವಂತ ಕಾಯಿಲೆಗಳು, ಅಥವಾ ತಾಯಿ ಸೋಂಕು ಪ್ರೆಗ್ನೆನ್ಸಿ ಒಳಗೆ ಕೆಲವೊಂದ್ಸಲ ಸೋಂಕು ಆಗೋದ್ರಿಂದನೂ ಒಳಗೆ ಮಗು ತೀರ್ಕೋತದೆ. ಈಗ ಮೊದಲನೇದಾಗಿ 1 by 1 ನಾವು ನೋಡಿದ್ರೆ ಮಗು ಒಳಗೆ ನ್ಯೂನತೆ ಇರ್ತಾವ, ಕಂಜನೈಟಲ್ ಎನಾಮಲಿ ಇರ್ತಾವ, ಅದರಿಂದ ನಾವು ಮಕ್ಕಳನ್ನ ಮಗು ತಾನೇ ತೀರ್ಕೋಬಹುದು. ಎರಡನೇದು ಈ ತಾಯಿಗೆ ಕೆಲವೊಂದು ಇನ್ಫೆಕ್ಷನ್ಸ್ ಆಗಿ ಅದನ್ನ ಈಗ ವ್ಯಾಕ್ಸಿನ್ಸು ಬಂದವ್ರೆ, ಬಟ್ ನಮ್ಮ ಹೆಣ್ಮಕ್ಳು ಎಲ್ಲಾನು ಸರಿಯಾಗಿ ತಗೊಂಡಿರೋದಿಲ್ಲ. ಸೊ ಈಗ ರುಬೆಲ್ಲ ವ್ಯಾಕ್ಸಿನ್ ಐತಿ, ರುಬೆಲ್ಲ ನಮ್ಗೆ ಗೊತ್ತಾಗಿಲ್ಲದ ಅವ್ರು ತಗೊಂಡಿರ್ಕಿಲ್ಲ ಅಂದ್ರೆ ಆ ಮಗು ರುಬೆಲ್ಲ ಆಯ್ತು ಅಂದ್ರೆ ಎಲ್ಲ ಎನಾಮಲಿ ಆಗಿ ಬಹಳ ಬೇಗ ಆದ್ರೆ ಗರ್ಭಪಾತ ಆಗುತ್ತೆ. ತಡ ಮಾಡಿ ಗೊತ್ತ ಆಯ್ತಂದ್ರೆ ಅವಾಗ ನ್ಯೂನತೆಗಳು ಇರ್ತಾವ್ರಿ, ಕಂಜನೆಟಲ್ ಅನಾಮಲೀಸ್. ಆಮೇಲೆ ಬೇರೆ ವೈರಲ್ ಇನ್ಫೆಕ್ಷನ್ ಅಂತೀವಿ, ವೈರಲ್ ಹೆಪಟೈಟಿಸ್, ಇದು ಸೈಟೋಮೆಗಲೋ ವೈರಸ್ ಅಂತ ಹೇಳಿ, ಇವೆಲ್ಲಾನು ಬೇಬಿನ ಅವನ್ನ ತೊಂದರೆ ಮಾಡಿ ಸ್ಟಿಲ್ ಬರ್ತ್ ಆಗೋ ಚಾನ್ಸ್ ಇರುತ್ತೆ. ಪಾರೋ ವೈರಸ್ ಅಂತ ಬರ್ತಾವ, ಇದು ಇನ್ಫೆಕ್ಷನ್ ಸೋಂಕು ಅಂತಾರೆ. ಎರಡನೇದು ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಗರ್ಭಿಣಿ ಇರಲಿ, ಬೇರೆ ಇರಲಿ, ಜಾಬ್ ಮಾಡಲಿ, ಮನೆಯಾಗಿರಲಿ, ಸ್ಕೂಲ್ ಟೀಚರ್ ಇರಲಿ, DC ಇರಲಿ, ಯಾವ ಆಫೀಸರ್ ಇದ್ರು, ಹೆಣ್ಮಕ್ಳು ನಮ್ಮ ಅಭಿಪ್ರಾಯದೊಳಗೆ ಕಳೆದ 38-40 ನಾನು ವಿವಿಧ ಶ್ರೇಣಿಯಲ್ಲಿ ಇರುವಂಥ ಹೆಣ್ಮಕ್ಳನ್ನು ನೋಡಿದ್ದೀನಿ, ಡಾಕ್ಟರ್ಗಳನ್ನೂ ನೋಡಿದ್ದೀನಿ, ಅವರು ನೀರು ಜಾಸ್ತಿ ಕುಡಿಯಲ್ಲ ರೀ. ನಮ್ಮ ಹೆಣ್ಮಕ್ಳು ಮುಖ್ಯ ಕಾರಣ ಅಂದ್ರೆ ಕೆಲವರು ಮನೆಯಾಗಿದ್ದರೂ ನೀರು ಕುಡಿಯಂಗಿಲ್ಲ. ನಾವು ಹೊರಗಂದರೆ ನೀವು ವರ್ಕ್ ಪ್ಲೇಸಲ್ಲಿ ಯೂರಿನಲ್ಸ್ ಹೋಗೋಕ್ಕೆ ಸರಿ ಸ್ಥಳ ಇರಲಿಕ್ಕಿಲ್ಲ, ಫೆಸಿಲಿಟಿ ಇರಲಿಕ್ಕಿಲ್ಲ, ಆದರೆ ನೀರು ಹೆಣ್ಮಕ್ಳು ಬೇಸಿಕ್ಲಿ ಕುಡಿಯಂಗಿಲ್ಲ. ಈಗ ಅವ್ರು ರಾತ್ರಿ ಎಲ್ಲರೆ ಟ್ರಾವೆಲ್ ಮಾಡೋದಿದ್ರೆ ನೋಡ್ರಿ, ಬಸ್ನಿಂದ ಒಬ್ಬಳು ಹೆಣ್ಮಗಳು ಇಳಿಯಂಗಿಲ್ಲ, ಅವ್ರು ಮಧ್ಯಾಹ್ನದಿಂದನೇ ನೀರು ಕುಡಿಯೋದು ಬಿಟ್ಟಿರ್ತಾರೆ ರಾತ್ರಿ ಪ್ರಯಾಣ ಮಾಡೋದಿದ್ರೆ. ಆದ್ರೆ ಬಂದ ಮೇಲೆ ಫಸ್ಟ್ ಸಿಂಪ್ಟಮ್ ಆಗೋದು ಅವ್ರಿಗೆ ಕಾಲ್ಮಡಿ ಇನ್ಫೆಕ್ಷನ್ ಅಥವಾ ಯೂರಿನರಿ ಇನ್ಫೆಕ್ಷನ್ ಅಂತೀವಿ, ಅಥವಾ ಮೂತ್ರ ಜನಾಂಗದ ಇನ್ಫೆಕ್ಷನ್. ಇದು ಬೇರೆ ಬೇರೆ ರೀತಿ ಹಂತದೊಳಗೆ ಬೇಬಿನ ತ್ರಾಸ ಮಾಡ್ತದೆ. ಮೊದಲು ಕುಂಠಿತ ಬೆಳವಣಿಗೆ ಆಗ್ತದೆ, ಇನ್ಫೆಕ್ಷನ್ ಇರೋದ್ರಿಂದ ಬೇಬಿಗೂ ಡೆವಲಪ್ ಆಗ್ತದೆ, ಫೀವರ್ ಇವೆಲ್ಲ ಬಂದು ಅವಳು ತೊಂದರೆ ಆಗ್ತದೆ. ಎರಡನೇದು ಪ್ಲಾಸೆಂಟಾ ಅಂತೀವಿ, ಒಂದು ಹೈಪರ್ ಟೆನ್ಷನ್ ಅಂತ ಬರ್ತದೆ ರೀ, ಅದಕ್ಕೆ ಪ್ರೀ ಎಕ್ಲಾಂಪ್ಸ್ ಅಂತೀವಿ. ಈ ತೊಂದರೆಯಿಂದನೂ ಕೂಸಿನ ಬೆಳವಣಿಗೆ ಸರಿಯಾಗೋದಿಲ್ಲ, IUD ಆಗ್ತದೆ, ಇಂಟ್ರಾಯುಟ್ರೈನ್ ಡೆತ್ ಅಂತೀವಿ. ಆಮೇಲೆ ಡಯಾಬಿಟಿಸ್, ಈಗ ನಮ್ಮಲ್ಲಿ ಮೊದಲಿನ ನಮ್ಮ ಹಿರಿಯರಿಗೆ ಡಯಾಬಿಟಿಸ್ ತುಂಬ ಕಡಿಮೆ ಇತ್ತು, ಅವಾಗ ಟೆಸ್ಟ್ ಫೆಸಿಲಿಟಿನೂ ಇರಲಿಲ್ಲ. ಆದರೆ ಈಗ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಕಡಿಮೆ, ಅಂದರೆ ನಾವು ಕಾರ್ನಾಗ ಬರ್ತೀವಿ, ಸ್ಕೂಟರ್ ಮೇಲೆ ಬರ್ತೀವಿ, ಇವನ್ ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೂ ನಾವು ನಡ್ಕೊತ ಹೋಗುವಂಥ ಶಕ್ಯತೆ ಇದ್ದರೂ ಹೋಗೋದಿಲ್ಲ. ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರೋದ್ರಿಂದ ಊಟದ ಪ್ರಮಾಣ ಕಡಿಮೆ ಆಗಿಲ್ಲ. ನಾವು ಈಗ ಜಾಸ್ತಿ ನಮ್ಮಲ್ಲಿ ಪ್ರೋಟೀನ್ಕಿಂತ ಹೆಚ್ಚು ನಾವು ಸ್ವೀಟ್ ತಿಂತೀವಿ. ಸ್ವೀಟು ಇದು ಒಳ್ಳೆಯದಲ್ಲ, ಇದರಿಂದ ಬೊಜ್ಜು ಬರುತ್ತೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಡಯಾಬಿಟಿಸ್ ಇದ್ರಂತೂ ಅವ್ರಿಗೆ ಅವ್ವ ಅಪ್ಪಗೆ ವಯಸ್ಸಾದ್ಮೇಲೆ ಶುಗರ್ ಬಂದಿದ್ರು, ಈ ಗರ್ಭಾವಸ್ಥೆಯಲ್ಲಿ ಅದು ಶುಗರ್ ಬೇಗನೆ ಬಂದು ಬರುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಈಸ್ ಅ ಟೆಸ್ಟ್ ಫಾರ್ ದ ವುಮನ್ಸ್ ಪ್ಯಾನ್ಕ್ರಿಯಾಟ್ಸ್ ಅಂತೀವಿ ನಾವು, ಅಂದರೆ ಅವಳಿಗೆ ಸಕ್ಕರೆ ಕಾಯಿಲೆ ಪ್ರೆಗ್ನೆನ್ಸಿಯಲ್ಲಿ ಬರಲಿಲ್ಲ ಅಂದರೆ, 40 ವರ್ಷ ಒಳಗೂ ಅವಳು ದಪ್ಪ ಆಗಲಿಲ್ಲ ಅಂದರೆ ಡಯಾಬಿಟಿಸ್ ಬರೋದಿಲ್ಲ. ಬಟ್ ಅವಳಿಗೆ ಮುಂದೆ ಡಯಾಬಿಟಿಸ್ ಬರೋದಿದ್ರೆ ಪ್ರೆಗ್ನೆನ್ಸಿ ಅವಳಿಗೆ ಗೊತ್ತೇ ಆಗುತ್ತೆ. ಅದರ ಮುಖ್ಯ ಕಾರಣ ಅದು ಸ್ಟಿಲ್ ಬರ್ತ್ ಅಂತೀವಿ, ಗರ್ಭಾವಸ್ಥೆಯಲ್ಲಿ ಮಗುವಿನ ಮರಣ ಅಂತ. ಇದು ಕೆಲವೊಂದು ಮುಖ್ಯ ಕಾರಣ. ಒಮ್ಮೊಮ್ಮೆ ಹೈ BP ಆಗಿ ಕೂಸಿನ ಮಾಸ್ ಸರದು, ಇದರಿಂದನೂ ತೊಂದರೆ ಆಗುತ್ತೆ ರೀ. ಇದಕ್ಕೆ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾಸಸ್. ಈಗ ನಾವು ಸ್ಟಿಲ್ ಬರ್ತ್ ನಮ್ಮಲ್ಲಿ ಪ್ರತಿ 1,000 ಹೆರಿಗೆಗಳೊಳಗೆ ನಾವು ಸುಮಾರು 16 ಮಕ್ಕಳನ್ನ ಕಳ್ಕೊತೀವಿ. ಇದು ಜಾಗತಿಕ ಮಟ್ಟದಲ್ಲಿ ಹೆಚ್ಚು, ಬಟ್ ಕರ್ನಾಟಕದ ಕಡಿಮೆ ಇದೆ, ಅದು ಇನ್ನೂ ಕಡಿಮೆ ಆಗ್ಬೇಕಂತಿದ್ದೀವಿ. ಅದು ಸಿಂಗಲ್ ಡಿಜಿಟ್ ಮುಟ್ಟಬೇಕು ಅಂತ ಇದ್ದೀವಿ, ಅದು 2030 SDG ಗೋಲ್ ಅಂತೇವೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್. ಅದೇ ಪ್ರಕಾರ ತಾಯಂದಿರನ್ನು ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗೆ 70 ತರಬೇಕಂತ. ಸೊ ಮಗು ಆರೋಗ್ಯವಾಗಿರ್ಬೇಕಾದ್ರೆ ಫಸ್ಟ್ ತಾಯಿ ಆರೋಗ್ಯವಾಗಿ, ತಾಯಿ ಆರೋಗ್ಯವಾಗಿರ್ಬೇಕಾದ್ರೆ ತಾಯ್ತನಕ್ಕೆ ಅವಳು ಆರೋಗ್ಯವಂತಳಾಗಿ ಇದ್ದಾಳ ಅಂಥೇಳಿ ನಾವು ಮದುವೆ ಮಾಡುವಾಗ ಅಥವಾ ಮದುವೆ ಟೈಮಲ್ಲೇ ಹೆಣ್ಮಕ್ಳನ್ನ ಸರಿಯಾಗಿದ್ದಾರೆ ಇಲ್ಲೋ ಅಂತೇವೆ. ಅದಕ್ಕೆ ಗರ್ಭಾವಸ್ಥಾ ಪೂರ್ವ ಕಾಳಜಿ, ಗರ್ಭಧಾರಣೆಯ ಪೂರ್ವ ಕಾಳಜಿ ಇನ್ನೂ ನಮ್ಮ ದೇಶದೊಳಗೆ ಅದು ಮೂಡಿಲ್ಲ. ಎಜುಕೇಟೆಡ್ ಕ್ಲಾಸಲ್ಲೂ ಇಲ್ಲ, ಹೈ ಲೆವೆಲ್ ಹೆಣ್ಮಕ್ಕಳಲ್ಲಿಯೂ ಅಥವಾ ಕುಟುಂಬಗಳಲ್ಲಿನೂ ಇಲ್ಲ. ಸೊ ಬಟ್ ನಾನು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ಸಮಾಜದವ್ರಿಗೆ ವಿನಂತಿ ಏನು ಮಾಡ್ಕೋತಿದ್ದೇನಂತೆ, ನಾನು ಗರ್ಭಿಣಿಗೆ ಆರೋಗ್ಯವಂತ ಗರ್ಭಾವಸ್ಥೆಗೆ ಈಗ ನಾವು ಒಂದು ಯುದ್ಧ ಮಾಡಬೇಕಾದ್ರೆ ಪ್ರಿಪೇರ್ ಆಗಿ ಹೋಗ್ತೀವಿ, ಆದರೆ ಹೆಣ್ಮಗಳು ಒಂದು ಪ್ರೆಗ್ನೆನ್ಸಿ ಅಂದರೆ ಅದೊಂದು ಯುದ್ಧನೇ, ಅದಕ್ಕೆ ನಾವು ತಯಾರಿ ಆಗಿದ್ದೀವ ಅಂತ ಅವಳು ತಯಾರಿ ಇದ್ದಾಳ ಯಾರಾದರೂ ನೀವು ಕ್ವಶನ್ ಮಾಡ್ಕೋತೀರಾ? ಇಲ್ಲ. ಅದು ಕೆಲವೊಂದು ತೊಂದರೆ ಇರ್ತವೆ, ಥೈರಾಯ್ಡ್ ತೊಂದರೆ ಇರುತ್ತೆ, ಥೈರಾಯ್ಡ್ ಆಲ್ಸೋ ಒನ್ ಆಫ್ ದ ಕಾಸ್ ಫಾರ್ ಸ್ಟಿಲ್ ಬರ್ತ್. ಸೊ ದೇರ್ ಬಹಳ ಕಾರಣಗಳು ಇದಾವೆ ರೀ. ಆದರೆ ಪ್ರೆಗ್ನೆನ್ಸಿ ಆಗೋಕ್ಕಿಂತಲೂ ಮುಂಚೆನೆ ಗಂಡ ಹೆಂಡತಿ ಕೂಡಿ, ನಾನು ಲಾಸ್ಟ್ ಟೈಮ್ ನೀವು ಒಂದು ಕಾರ್ಯಕ್ರಮದೊಳಗೆ ಹೇಳಿದ್ದೆ, ಮೆಟರ್ನಲ್ ಮಾರ್ಟಾಲಿಟಿ ಗರ್ಭಾವಸ್ಥೆಯನ್ನು ಹೆಲ್ದಿ ಹೆಂಗೆ ಮಾಡಬೇಕು ಅಂದರೆ, ಅವಳು ಆರೋಗ್ಯ ರಿಜಿಸ್ಟ್ರೇಷನ್ ಮಾಡ್ತಾರೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಇನ್ ಇಂಡಿಯಾ ಇಸ್ ಬಿಕಮ್ ಕಂಪಲ್ಸರಿ. ಅಟ್ ದಟ್ ಟೈಮ್ ಅವರು ಆರೋಗ್ಯವಂತ ಆಗಿದ್ದಾರಂತ ಕೆಲವೊಂದೆಲ್ಲ ಡಾಕ್ಟರಿಂದ ಟೆಸ್ಟ್ ಮಾಡಿಸ್ಬೇಕು, ಅದಕ್ಕೆ ಅವರು ಎಸ್ ಅಂದ ಮೇಲೇ ರಿಜಿಸ್ಟ್ರೇಷನ್ ಮಾಡಬೇಕು. ಬಟ್ ಅದು ಬೇರೆ ಹಂತಕ್ಕೆ ಲಂಚ ಅಥವಾ ಬ್ರೈವ್ದಿಂದ ಸುಳ್ಳು ರಿಪೋರ್ಟನ್ನು ಬರೆಸಬಾರ್ದು. ಅದನ್ನು ಸರಿಯಾಗಿ ಉದ್ದೇಶ ಏನಂದರೆ ಆರೋಗ್ಯವಂತ ಮಹಿಳೆ ಮದುವೆಯಾಗಿ ಬರ್ತಾ ಇದ್ದಾಳೆ ಅಂತ ಪ್ರೂವ್ ಮಾಡಲಿಕ್ಕೆ. ಸೊ ಇದನ್ನು ನಾವು ಭಾಳ ಸ್ಟ್ರೆಸ್ ಕೊಡಬೇಕು. ಈ ನಿಮ್ಮ ರೇಡಿಯೋ ಕಾರ್ಯಕ್ರಮದಿಂದನೂ ನಾನು ಜನರಿಗೆ ವಿನಂತಿ ಮಾಡ್ಕೊಳ್ಳೋದಂದರೆ, ಮದುವೆ ಆದ ತಕ್ಷಣ ಅಥವಾ ಮದುವೆಗಿಂತಲೂ ಮುಂಚೆ ಅವಳು ಆರೋಗ್ಯವಾಗಿದ್ದಾಳೆ, ಅದಾದಮೇಲೆ ಅವನು ಗರ್ಭಾವಸ್ಥೆಯ ಪೂರ್ವ, ಬಿಕಾಸ್ ಮೆಜಾರಿಟಿ ನಮ್ಮ ಹೆಣ್ಮಕ್ಳು ಅನ್ಪ್ಲಾನ್ಡ್ ಪ್ರೆಗ್ನೆನ್ಸಿ ಇತ್ತು, ಅಂದರೆ ಯೋಚಿಸಲಾರ್ದೇ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಪ್ಲಾನಿಂಗ್ ಮಾಡ್ಕೋಬೇಕಂದ್ರೆ ಅವರು ಆರೋಗ್ಯವಂತರಾಗಿದ್ದಾರೆ ಅಂತೇಳಿ ಮದುವೆ ಆದ ತಕ್ಷಣ ಮಾಡ್ಬೇಕು. ಯಾಕಂದ್ರೆ ಮುಂದೆ 6 ತಿಂಗಳು ಬಿಡಲಿ, 1 ವರ್ಷ ಆಗಲಿ ಅವಳು ಗರ್ಭಾವಸ್ಥೆಯನ್ನು ಮುಟ್ಟವಳೇನೆ, ಅದಕ್ಕೆ ಅವಳು ಆರೋಗ್ಯವಾಗಿದ್ದಾಳೆ ಅಂತ ಫಸ್ಟ್ ಇದನ್ನು ನಾವು ಅನುಸರಿಸಬೇಕಾದಂತ ಮುಖ್ಯವಾದ.
1: ಖಂಡಿತ ಸರ್. ಸರ್, ಇನ್ನು ಗರ್ಭಾವಸ್ಥೆಯಲ್ಲಿರುವಂತಹ ಮಗುವಿನ ಆರೋಗ್ಯವನ್ನ ತಿಳಿದುಕೊಳ್ಬೇಕು ಅನ್ನೋದಾದ್ರೆ ಯಾವೆಲ್ಲ ವೈದ್ಯಕೀಯ ತಪಾಸಣೆಗಳು ಮುಖ್ಯವಾಗುತ್ತೆ ಸರ್?
0: ಮೊದಲನೇದಾಗಿ ಗರ್ಭಾವಸ್ಥೆಯಲ್ಲಿ ಮುಟ್ಟಿದ್ದೀನಿ ಅಂತ ಹೆಂಗ್ ಗೊತ್ತಾಗುತ್ತೆ? ಪಿರಿಯಡ್ ಮಿಸ್ ಆಗುತ್ತೆ, ಅವಳು ಮುಟ್ಟು ಬಂದಾಗಿರುತ್ತೆ. ಮುಟ್ಟು ಬಂದಾದ ತಕ್ಷಣ ಆದಷ್ಟು ಬೇಗನೆ ಫಸ್ಟ್ ವಿಸಿಟ್ ಅಂತೀವಿ ನಾವು ಅದಕ್ಕೆ. ಬಟ್ ಇದಕ್ಕಿಂತ ಮೊದಲು ಐ ಟೋಲ್ಡ್ ಯು ಪ್ರೀ ಕನ್ಸೆಪ್ಷನಲ್ ಕೇರ್ ಅಥವಾ ಗರ್ಭಧಾರಣೆ ಪೂರ್ವ ಕಾಳಜಿನ ಮಾಡ್ಕೋಬೇಕು ಅವ್ರು. ಈಗ ಹಳ್ಳಿಗಳನ್ನು ಆಶಾ ವರ್ಕರ್ಸ್ ಇರ್ತಾರ್ರಿ, ಅವರು ಅವ್ರಿಗೆ ಪ್ರತಿ ತಿಂಗಳು ನೋಡ್ತಿರ್ತಾರೆ. ಅವರು ಎಲಿಜಿಬಲ್ ಕಪಲ್ ಅಂತೀರಿ, ಅವರು ಆಶಾಗಳು ಯಾರ್ಯಾರು ಎಲಿಜಿಬಲ್ ಕಪಲ್ ಇದ್ದಾರೆ ಅಂದ್ರೆ ಅರ್ಹ ದಂಪತಿಗಳು, ಆ ಹೆಣ್ಮಗಳನ್ನ ತಪಾಸಣೆಗೆ ತಂದು ಆರೋಗ್ಯವಾಗಿದ್ದಾಳೆ ಅಂತ ಫಸ್ಟ್ ಚೆಕ್ ಮಾಡು. ಎರಡನೇದು ಮುಟ್ಟು ನಿಂತ ತಕ್ಷಣ ಆದಷ್ಟು ಬೇಗನೆ ಸುಮಾರು 6 ವಾರದಲ್ಲಿ ಒಂದು ಸಲ ನಾವು ಅದು ತಪಾಸಣೆ ಮಾಡಿಸ್ಕೋಬೇಕು. ತಪಾಸಣೆ ಮಾಡಿ ನಾವು ಈಗ ಅಲ್ಟ್ರಾಸೌಂಡ್ ಮಾಡಂತ ಹೇಳ್ತೀವಿ. ಫಸ್ಟ್ ಅಲ್ಟ್ರಾಸೌಂಡು ಒಂದು ಸುರಕ್ಷಿತ ಇನ್ವೆಸ್ಟಿಗೇಷನ್ ಅಂತೀವಿ. ಅದರಲ್ಲಿ ನಮಗೆ ಮೊದಲನೇದು ಕೂಸು ಗರ್ಭಾಶಯದೊಳಗೆ ಬೆಳೀತಾ ಇದೆಯಾ ಅಥವಾ ಹೊರಗೆ ಇದೆಯಾ ಅಂದರೆ ಇನ್ನೊಂದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಟ್ಯೂಬ್ಗಿಂತಲೂ ಟ್ಯೂಬ್ನಾಗ ಅದು ಇದ್ರೆ ಅದು ಭಾಳ ಡೇಂಜರಸ್ ಕಂಡೀಷನ್. ರಪ್ಚರ್ ಗಿಪ್ಚರ್ ಆದರೆ ಹೆಣ್ಮಗಳು ಶಾಕ್ನಾಗ ಹೋಗ್ತಾಳೆ, ಅವಳು ಜೀವದ ಮೇಲೆನೂ ತೊಂದರೆ ಆಗುತ್ತೆ. ಸೊ ಮೊದಲನೇ ಹಂತದೊಳಗೆ ಎರಡು ತಿಂಗಳಲ್ಲಿ ಅಥವಾ 1.5 ತಿಂಗಳಲ್ಲಿ ಮಾಡಿದಾಗ ಮೊದಲು ಗರ್ಭಾಶಯದ ಒಳಗಿದೆಯೋ ಹೊರಗಿದೆಯೋ ಅಂತ ಗೊತ್ತು. ಎರಡನೇದು ಸರಿಯಾದ ಪ್ರೆಗ್ನೆನ್ಸಿ ಇದೆಯಾ, ದ್ರಾಕ್ಷಾ ಗರ್ಭ ಇದೆಯಾ ಅಥವಾ ಬೇಬಿ ಸ್ಟಿಲ್ ಒಳಗೇ ಮಿಸ್ಕ್ಯಾರೇಜ್ ಆಗಿದೆಯಾ, ಇವನ್ನೆಲ್ಲನೂ ಗೊತ್ತಾಗುತ್ತೆ. ಮತ್ತು 9-11 ವಾರಕ್ಕೆ ನಾವು ಸ್ಕ್ಯಾನ್ ಮಾಡೋದ್ರಿಂದ ಈ ಮಗುವಿನ ಗರ್ಭಾವಸ್ಥೆ ಅವಧಿ ಸರಿಯಾಗಿ ಗೊತ್ತಾಗಿಬಿಡ್ತದೆ. ಎರಡನೇದು ಅವಳದ್ದು ಡೆಲಿವರಿ ಡೇಟನ್ನು ನಾವು ಅವಾಗ ಕರೆಕ್ಟಾಗಿ ಹೇಳ್ಬೋದು. ಅಲ್ಲಿ ಡಿಫ್ರೆನ್ಸ್ ಆಫ್ ಬಿಟ್ವೀನ್ 3-5 ಡೇಸ್ ಅಷ್ಟೇ ಇರುತ್ತೆ. ಸೊ ಮುಖ್ಯವಾಗಿ ಸುಮಾರು 9-11 ವಾರದೊಳಗೆ ಇದನ್ನು ಅಲ್ಟ್ರಾಸೋನೋಗ್ರಫಿ ಅಂತೀವಿ ನಾವು, ಅದನ್ನು ಮಾಡಿಸ್ಕೋಬೇಕ್ರಿ. ಮತ್ತು ಕೆಲವೊಂದು ರಕ್ತ ತಪಾಸಣೆ, ಮೂತ್ರ ತಪಾಸಣೆ ಇವೆಲ್ಲ ಸ್ಪೆಷಲೈಸ್ ಟೆಸ್ಟ್ ಮಾಡಿಸ್ತೀವಿ. ಆಮೇಲೆ ಮಗು ಹೆಲ್ದಿ ಇದೆಯೋ ಇಲ್ಲೋ ಅಂತೇಳಿ ಈಗ ಸುಮಾರು 12th-13th ವಾರದೊಳಗೆ ಎಂಟಿ ಸ್ಕ್ಯಾನ್ ಅಂತ ಮಾಡ್ತೀವಿ, ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ಸೋನೋಗ್ರಫಿ. ಅದು ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ಜಾಸ್ತಿ ಇದ್ದರೆ ಮಗು ಎಬ್ನಾರ್ಮಲ್ ಲೈಕ್ ಡೌನ್ಸ್ ಬೇಬಿ ಅದು ಗೊತ್ತಾಗುತ್ತೆ. ಅದನ್ನು ನಾವೀಗ ಬೇರೆ ಬೇರೆ ಟೆಸ್ಟ್ ಅದಾವ್ರಿ. ಅದಾದಮೇಲೆ ಈ ಎಂಟಿ ಸ್ಕ್ಯಾನ್ ನೋಡಿ, ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ನೋಡಿ ನಾವು NIPS ಅಂತ ಹೇಳ್ತೀವಿ. ಅದನ್ನು ಈ ಮಗುವಿನ ರಕ್ತ ಕಣಗಳನ್ನು ತಾಯಿಯ ರಕ್ತದಲ್ಲಿನೇ ಕಂಡು ಹಿಡಿದು ಅದ್ರ ತಪಾಸ್ ಮಾಡಿ ಈ ತಾಯಿ ಆರೋಗ್ಯಪೂರ್ಣ ಮಗು ಇದೆಯೋ ಅಥವಾ ಎಬ್ನಾರ್ಮಲ್ ಮಗು ಇದೆ ಅಂತ ಗೊತ್ತಾಗುತ್ತೆ. NIPS, ಡ್ಯುಯಲ್ ಮಾರ್ಕರ್ ಇವೆಲ್ಲ ಟೆಸ್ಟ್ಗಳಿದಾವ್ರಿ. ಅದು ಎಂಟಿ ಸ್ಕ್ಯಾನ್ ಜೊತೆ ಮಾಡಿಸ್ಕೋಬೇಕ್ರಿ. ಇವು ಸ್ವಲ್ಪ ನಿಮಗೆ ಖರ್ಚು ಅನಿಸ್ಬೋದು, ಬಟ್ ಒಂದು ಲಾಂಗ್ ಟರ್ಮಲ್ಲಿ ವಿಚಾರ ಮಾಡಿದರೆ ಎಷ್ಟೊಂದು ತೊಂದರೆನ ಕಡಿಮೆ ಮಾಡ್ಬೋದು. ಇವು ಎಬ್ನಾರ್ಮಲ್ ಬೇಬಿ ಇದ್ದರೆ ನಾವು ತೆಗಿಲಿಕ್ಕೆ ಬರುತ್ತೆ, ಇಲ್ಲಾಂದರೆ ಒಂದು ಡೌನ್ಸ್ ಬೇಬಿ ತಾಯಂದಿರ ಮತ್ತು ಕಪಲ್ ದಂಪತಿಗಳ ಪೂರ್ಣ ಜೀವನವನ್ನೇ ಮುಡಿಪಾಗಿಡಬೇಕಾಗುತ್ತೆ ಆ ಮಗುವಿನ ಸಲುವಾಗಿ. ಇವತ್ತು ನಾವು ಆರೋಗ್ಯವಂತ ಇರುವಂಥ ಮಕ್ಕಳನ್ನ ನೋಡೋಕ್ಕನ ಅವು ಅಪ್ಪುಗಳಿಗೆ ಟೈಮ್ ಕಡಿಮೆ ಇರುತ್ತೆ. ಈಗ ಇಂಥ ಸಂದರ್ಭದಲ್ಲಿ ಇಂಥ ಎಬ್ನಾರ್ಮಲ್ ಬೇಬೀಸ್ ಡೌನ್ ಸಿಂಡ್ರೋಮ್ ಇದು ಮೊದಲನೇ 3 ತಿಂಗಳಲ್ಲಿ, ಅದಾದಮೇಲೆ ಪಿರಿಯಾಡಿಕಲಿ ಚೆಕ್ ಮಾಡ್ಕೋತಿರ್ಬೇಕು ಬಿ ಪಿ ಸರಿಯಾಗಿ ಬೇಬಿ ಬೆಳವಣಿಗೆ ಆಗ್ತಾ ಇದೆಯಲ್ಲ ಅಂತೇಳಿ ತಪಾಸಣೆ ಮಾಡೋದ್ರಿಂದ ಗೊತ್ತಾಗುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸುಮಾರು ಮೊದಲನೇ ಸ್ಕ್ಯಾನು 2 ತಿಂಗಳಲ್ಲಿ, 9-12 ವಾರಕ್ಕೆ ಇಂಪಾರ್ಟೆಂಟ್ ಜೆಸ್ಟೇಷನಲ್ ಏಜ್, ಆಮೇಲೆ ಎಂಟಿ ಸ್ಕ್ಯಾನ್ ಅಂತ ಮಾಡ್ತೀವಿ. 5ನೇ ತಿಂಗಳಲ್ಲಿ 20-22, ಮೊದಲು ನಾವು 20 ವಾರ ಒಳಗೆ ಮಾಡ್ತಿದ್ವಿ, ಯಾಕಂದರೆ ಈಗ ಎಬ್ನಾರ್ಮಲ್ ಬೇಬಿ ಇದ್ದರೆ ತೆಗಿಯೋಕ್ಕೆ ಟೈಮ್ ಇರ್ತಿತ್ತು, 20 ವಾರ ಅಷ್ಟೇ ಇತ್ತು. ಈಗ ಸರ್ಕಾರ ಅಪ್ ಟು 24 ವಾರವರೆಗೂ ತೆಗಿಲಿಕ್ಕೆ ಅಲೌ ಮಾಡಿದ್ದಾರೆ. ಬಿಯಾಂಡ್ 24 ವೀಕ್ಸಲ್ಲಿ ಪ್ರಾಬ್ಲಮ್ ಇದ್ರೂ ಕಮಿಟಿ ಥ್ರೂ ಅಪ್ರೂವಲ್ ತೊಗೊಂಡ್ರೂ ತೆಗೆಸ್ಬೋದು. ಅದಕ್ಕೆ 20ರಲ್ಲಿ 22 ವಾರ 5ನೇ ತಿಂಗಳು ಎಬ್ನಾರ್ಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಆಮೇಲೆ 7 ತಿಂಗಳು ಮೇಲ್ಪಟ್ಟ ಮೇಲೆ ಗ್ರೋತ್ ಆ್ಯಂಡ್ ಇವಾಲ್ವಿಂಗ್ ಎನಾಮಲಿ ಅಂತಾರೆ, ಒಮ್ಮೆ 5 ತಿಂಗಳು ಮೇಲ್ಪಟ್ಟು ಕೆಲವೊಂದು ಎನಾಮಲಿ ಬರ್ತವೆ. ಆಮೇಲೆ ಈ ಬೇಬಿ ಬೆಳವಣಿಗೆ ಸರಿ ಐತೋ ಇಲ್ಲೋ ಅಂತೇಳಿ 7ನೇ ತಿಂಗಳಿಗೊಮ್ಮೆ ಮಾಡ್ತೀವಿ. ಕೊನೆಗೆ ಅದನ್ನು ಮಾಡಿಸ್ಬೋದು ಬಿಡ್ಬೋದು, ಬೆಳವಣಿಗೆ ಸರಿ ಇರಲಿಲ್ಲ ಅಂದರೆ 36ನೇ ವಾರ, ಅಂದರೆ ಡೆಲಿವರಿ ಇನ್ನೂ 2 ವಾರಕ್ಕಿಂತ ಮುಂಚೆ 3 ವಾರ, ನಾರ್ಮಲಿ 40 ವಾರಕ್ಕೆ ಡೆಲಿವರಿ ಆಗುತ್ತೆ. 36ನೇ ವಾರದಲ್ಲಿ ಮಾಡಿದರೆ ಬೇಬಿ ವೇಟ್ ಎಷ್ಟು ಐತಿ ಇದು ಎಲ್ಲನೂ ಗೊತ್ತಾಗ್ತದೆ. ಪ್ಲ್ಯಾನ್ ಎಲ್ಲ ಸರಿಯಾಗಿ ಮಾಡಬೇಕು. ಮುಂಚೆ ಏನಂದರೆ ಪ್ರತಿಯೊಂದು ಹಂತದೊಳಗೆ ವೈದ್ಯಕೀಯ ಏನು ಅವ್ರನ್ನ ಅಡ್ವೈಸಸ್ ಅಂತೀವಲ್ಲ ಅವನ್ನ ನಾವು ಸರಿಯಾಗಿ ಪಾಲನೆ ಮಾಡಬೇಕು. ಮತ್ತು ಸರಿಯಾಗಿ ಗರ್ಭಿಣಿ ಹೆಣ್ಮಗಳದ್ದು ವೇಟ್ ಗೇನ್ ಆಗ್ತಾ ಇದೆಯೋ ಇಲ್ಲ ನೋಡಬೇಕು. ವೇಟ್ ಗೇನ್ ತೂಕ ಪ್ರತಿ ತಿಂಗಳು 2 ಕೆಜಿ ಹೆಚ್ಚಾಗಬೇಕು ಅಂದರೆ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಭಾಳ ದಪ್ಪ ಇದ್ರು ಸ್ಥೂಲಕಾಯ ಅಂತಾರೆ, ಒಬೆಸಿಟಿ ಇಸ್ ಒನ್ ಆಫ್ ದ ಕಾಸ್ ಫಾರ್ ಅಗೇನ್ಸ್ಟ್ ಇಲ್ಬೆಟ್ ಅದು ಸ್ಥೂಲಕಾಯ. ಅಂಥವರಲ್ಲಿ ಗ್ರೋತ್ ಕ್ಯಾಲ್ರಿ ಅಂದರೆ ಸ್ವೀಟ್ಸು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಪ್ರೋಟೀನ್ ಅಂಶ ಜಾಸ್ತಿ ತಗೋಬೇಕು. ಮತ್ತೆ ಈ ಗರ್ಭಾವಣಿ ಹೆಣ್ಮಗಳು ಎಲ್ಲ ಒಮ್ಮೆ ಎರಡೋ ಊಟ ಮೂರ ಮೂರೋ ಊಟ ಮಾಡೋಕ್ಕಾಗಲ್ರಿ, ಯಾಕಂದ್ರೆ ನಮ್ಗೆ ಡಿಸ್ಟೆನ್ಷನ್ ಫೀಲ್ ಬರ್ತೈತೆ. ಅದಕ್ಕೆ ಹಂತದೊಳಗೆ ಸ್ಮಾಲ್ ಸ್ಮಾಲ್ ಅಮೌಂಟ್, ಕಡಿಮೆ ಕಡಿಮೆ ಆಹಾರ ಜಾಸ್ತಿ ಹೊತ್ತು ತಿನ್ಬೇಕು. ನಾನು ಯೂಶಲಿ ನಮ್ಮ ಗರ್ಭಾವಸ್ಥೆ ಹೆಣ್ಮಕ್ಳು ಬಂದವ್ರಿಗೆ ಈ ಸಲ ತಿಳಿಸಿ ಹೇಳ್ತೀವಿ, ಯಾವ ಥರ ಅಂದರೆ ಬೆಳಗ್ಗೆ ಎದ್ದು ಹಲ್ಲು ಉಜ್ಜ ಆದಮೇಲೆ ಮೊದಲು ಒಂದು ಗ್ಲಾಸ್ ನೀರು ಕುಡೀರಿ, ಅದಾದಮೇಲೆ ಒಂದು ಗ್ಲಾಸ್ ಹಾಲು ಕುಡೀರಿ, ನೀವು ಪ್ರೋಟೀನ್ ಪೌಡರ್ ಹಾಕ್ಕೊಂಡು ಕುಡೀರಿ ಅಥವಾ ನಿಮ್ಗೆ ಏನು ಹೋಗ್ತದೆ ಹಂಗನೂ ಕುಡಿಬೋದು. ಅದಾದಮೇಲೆ ಒಂಬತ್ತಕ್ಕದು ನಾಷ್ಟ ಸರಿಯಾಗಿ ಮಾಡಬೇಕು. ನಮ್ಗೆ ಯಾವ ಹೊಂತಾವ ಅದನ್ನೇ ನಾಷ್ಟ ಮಾಡಬೇಕು. ರೊಟ್ಟಿ ಪಲ್ಯ ಕಾಳು ಪಲ್ಯ ತಿನ್ಬೋದು, ಸ್ಪ್ರೌಟ್ಸ್ ಅಂತೂ ನಮ್ಮ ಹೆಣ್ಮಕ್ಳು ತಿನ್ನಂಗೆ ಇಲ್ಲರಿ, ಅದನ್ನು ಅವ್ರು ತಿನ್ಬೇಕು. ಅದಕ್ಕೆ ಒಳ್ಳೆ ಟೇಸ್ಟ್ ಬರಬೇಕಾದ್ರೆ ನಾನು ಅದನ್ನು ಸಜೆಸ್ಟ್ ಮಾಡ್ತಿರ್ತೀವಿ. ಈಗ ಸ್ಪ್ರೌಟ್ಸು, ಹೆಸರು ಕಾಳು, ಮಡಿಕೆ ಕಾಳು ಇವನ್ನೆಲ್ಲ, ಅವು ಸ್ಪ್ರೌಟ್ಸ್ ಬಂದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡ್ರೆ ಅದು ಟೇಸ್ಟ್ ಬರ್ತದೆ. ಅದನ್ನು ತಿನ್ನೋದ್ರಿಂದ ಅವು ಮೊಳಕೆ ಈ ಮೊಳಕೆ ಹೊಡೆದ ಕಾಳುಗಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಈಗ ಅದು 1 ಗ್ರಾಮ್ ಇರ್ತಿದ್ರಂದ್ರೆ ಮೊಳಕೆ ಹೊಡೆದು ತಿಂದದ್ದು 1.5 ಆಗಿದೆ. ಸೊ ಇದರದ ಅಡ್ವಾಂಟೇಜ್. ಅದಾದಮೇಲೆ 9 ನಾಷ್ಟ ಆದಮೇಲೆ 10:30 ಒಂದು ಹಣ್ಣು ತಿನ್ನಬೇಕು, 12:30 ಒಂದಕ್ಕೆ ಊಟ ಮಾಡಬೇಕು, 3 ಗಂಟೆಗೆ ಮತ್ತೇನಾದರೂ ಸ್ಮಾಲ್ ಸ್ನ್ಯಾಕ್, 5:30 ಇನ್ನೊಂದು ಗ್ಲಾಸ್ ಹಾಲು ಕುಡಿಯೋದು, 7 ಗಂಟೆಗೆ ಮತ್ತೇನಾದರೂ ತಿನ್ನಬೇಕು, ಅದಲ್ಲದೆ ರಾತ್ರಿ 9 ಊಟ ಮಾಡಿ ಮಲಗುವಾಗಿ ಇನ್ನೊಂದು ಹಣ್ಣು ತಿನ್ನಬೇಕು. ಇದರ ನಡುವೆ ಅವ್ರ ಪರ್ಸ್ಗಳೊಳಗೆ ಸಲ್ಲೊಂದು ಇವು ಶೇಂಗಾ ಅಂದರೆ ನಾವು ಪೀನಟ್ಸ್ ಅಂತೀವಿ, ಶೇಂಗಾ ಆಗಲಿ, ಕಾಜು ಆಗಲಿ, ಬಾದಾಮ್ ಆಗಲಿ, ನಿಮಗೆ ಯಾವುದು ಹೊಂದುತ್ತದೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ. ಬೇಳೆಕಾಳುಗಳು ಪಲ್ಯ ಅದು ಭಾಳ ಜಾಸ್ತಿ ತಿನ್ನಬೇಕು. ಇವನ್ನ ನೀವು ಪರ್ಸಲ್ಲಿ ಇಟ್ಕೊಂಡಿದ್ರೆ ಅಲ್ಲಿ ಇಲ್ಲಿ ಖಾಲಿ ಕುಂತಾಗೂ ಹೋಗ್ಬೋದು, ಯಾಕಂದರೆ ಹೆಣ್ಮಗಳು ಗರ್ಭಿಣಿ ಹೆಣ್ಮಗಳು ಒಮ್ಮೆ ಎಲ್ಲ ಊಟ ಮಾಡೋಕ್ಕಾಗಲ್ಲ. ಆಮೇಲೆ ಅತ್ತಿಗಳಿಗೂ ನಾವು ತಿಳಿಸಿ ಹೇಳಬೇಕಿದು, ಅವರು ತಿಳಿಸ್ಕೋಬೇಕು, ಯಾಕಂದರೆ ತಾವು ಪ್ರೆಗ್ನೆಂಟ್ ಇದ್ದಾಗೂ ನೋಡಿರ್ತಾರೆ. ಬಟ್ ಇಲ್ಲಿ ವೈರತ್ವ ಮನೋಭಾವ ಇರಬಾರ್ದು, ಅತ್ತೆ ಸೊಸೆ ತಾಯಿ ಮಗಳ ಥರ ಇರಬೇಕು. ಭಾಳ ಡಿಫಿಕಲ್ಟ್ ಹೇಳೋದು, ಈಸಿ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು. ನಾ ಇಷ್ಟು ಕಷ್ಟ ಅನುಭವಿಸಿದ್ದೀನಿ, ನನ್ನ ಸೊಸಿ ಇನ್ನೂ ಆರಾಮದಳ್ಳ ಅಂತ ಅದನ್ನು ಅದು ಆ ತಿರಿ ಆ ಥರ ಆಗಬಾರ್ದು. ನಾ ಅನುಭವಿಸಿದ್ದೀನಿ, ನನ್ನ ಸೊಸಿಗೆ ಅದು ಆಗಬಾರ್ದು ಅಂತ ಒಂದು ಒಳ್ಳೆ ಭಾವನೆ ಇರಬೇಕು. ಈ ಅತ್ತೆ ಸೊಸೆಯರ ಸಂಬಂಧ ನಮ್ಮಲ್ಲಿ, ಮತ್ತು ನಮ್ಮಲ್ಲಿ ಎರಡನೇ ಕನ್ಸೆಪ್ಟ್ ಹೋಗಬೇಕಾಗಿರೋದು ಈ ತವರ್ ಮನೆ ಗಂಡನ

0: ದೊಡ್ಡ ಆಫೀಸರ್ ಇರ್ತಾರೆ, ತವ್ರ ಮನೆಗೆ ಕಳಿಸ್ತಾರೆ. ಅಲ್ಲಿ ಹೈ ಬಿ ಪಿ ಆಗಿ ಬಂದು ನಾವು ಎಷ್ಟೊಂದು ಮಗು ಕಳ್ಕೊಳ್ಳೋದು ನೋಡಿದ್ದೀವಿ. ಅವು ಉಳಿಸುವಂತ ಮಗು, ಆಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಎಲ್ಲ ಕಾಳಜಿ ಮಾಡ್ಲಿಕ್ಕೆ ಬರ್ತಾರೆ, ಬಟ್ ನಾವು ಯಾಕೆ ಕಳ್ಕೋಬೇಕು? ಸೊ ದಯವಿಟ್ಟು, ಮೊದಲನೇ ಪ್ರೆಗ್ನೆನ್ಸಿ ಇಸ್ ದ ಮೋಸ್ಟ್ ಹೈ ರಿಸ್ಕ್ ಕೇಸ್. ಪ್ರತಿಯೊಂದು ಕ್ಷೇತ್ರದೊಳಗೆ ನಾವು ಹೇಳ್ತೇವೆ, ಪ್ರೈಮಿ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಇಸ್ ದ ಮೋಸ್ಟ್ ಡೇಂಜರಸ್. ಇಫ್ ಥಿಂಗ್ ಗೋಸ್ ವೆಲ್, ಸಬ್ಸಿಕ್ವೆಂಟ್ಲಿ ಸಿ ವಿಲ್ ಹ್ಯಾವ್ ಸ್ಮೂತ್ ಲೈಫ್. ಆಮೇಲೆ ಒಂದ್ ಮಗು ನಾವು ಅವಳು ಕಳ್ಕೊಂಡ್ಳು ಒಂದು ಪ್ರೆಗ್ನೆನ್ಸಿ ಒಳಗೆ, ಸಮುದಾಯ ಕುಟುಂಬ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡ್ತಾವೆ. ಅದನ್ನ ನಾನು ಮುಂದುವರೆದು ನಿಮ್ಮ ಈ ಸಂದರ್ಶನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಸರ್, ಈಗ ಮಗುವನ್ನು ಕಳೆದುಕೊಂಡಂತಹ ತಾಯಿ ಈಗ ಮಾನಸಿಕವಾಗಿ ಹಾಗೇನೆ ಭಾವನಾತ್ಮಕವಾಗಿ ಬಹಳಷ್ಟು ಕುಗ್ಗಿ ಹೋಗಿರ್ತಾಳೆ. ಅಂತಹ ಸಂದರ್ಭದಲ್ಲಿ ಆ ಒಂದು ತಾಯಿಗೆ ಕುಟುಂಬದ ಸದಸ್ಯರಾಗಿರ್ಬಹುದು ಅಥವಾ ಗಂಡ ಆಗಿರ್ಬಹುದು, ಯಾವ ರೀತಿ ಬೆಂಬಲ ನೀಡಬೇಕು ಅಂತ ತಾವು ತಿಳಿಸ್ತೀರಾ ಸರ್?
0: ಯೂಸ್ವಲಿ ಇವು ಹೆರಿಗೆ ಆಗೋದು ಹೆಂಗಿರ್ತಾವೆ ಅಂದ್ರೆ, ಸ್ಟಿಲ್ ಬರ್ತ್ ಮಕ್ಕಳಾದ್ಮೇಲೆ ಆ ಹೆಣ್ಮಕ್ಳು ಬಹಳ ವೇದನೆ ಒಳಗಿರ್ತಾರ್ರಿ. ಎರಡನೇದು ಮಾನಸಿಕ ನೆಮ್ಮದಿ ಇರೋದಿಲ್ಲ, ಏನು ಕಳ್ಕೊಂಡೆ ನಾನು 9. ಈಗ ನೀವೇ ಒಂದು ಯೋಚನೆ ಮಾಡಿರಿ, ನಾನು ಇದನ್ನು ನಮ್ಮ ವೈದ್ಯಕೀಯ ಜನರಲ್ಲಿನೂ ನಾವು ಇದನ್ನು ತಿಳುವಳಿಕೆ ಕೊಡುವಾಗ ಹೇಳ್ತೀನಿ. ಒಂದು 9-10 ಕಿಲೋ ಕಲ್ಲನ್ನು ನಾವು ಹೊಟ್ಟೆ ಮುಂದೆ ಕಟ್ಕೊಂಡು ಈಗ ಊರೆಲ್ಲ ಸುತ್ತಾಕೋದಂದ್ರೆ ಎಷ್ಟು ತೊಂದರೆ ಇದೆ ಅಂದರೆ, ಒಂದು 9 ತಿಂಗಳು ಹೆರಿಗೆ ಹೆಣ್ಮಗಳು ಅದನ್ನು ತೊಗೊಂಡು ಎಲ್ಲ ಸುತ್ತಾಡಬೇಕು, ಅದು ನಾಟ್ ಎನ್ ಈಸಿ ಜಾಬ್. ಅಂತ ಸಂದರ್ಭದಲ್ಲಿ 9 ತಿಂಗಳು ಆದ್ಮೇಲೆ ನಾನು ಮಗು ಇಲ್ಲ ಅಂದರೆ ಯಾವ ರೀತಿ ಮನಸ್ಸಿಗೆ ವೇದನೆ ಆಗುತ್ತೆ ನಾವೇ ವಿಚಾರ ಮಾಡಬೇಕು. ಸೊ ಈ ಥರ ನಾವು ವೈದ್ಯರಿದ್ದವರು ಆಸ್ಪತ್ರೆ ಒಳಗೆ ನಾವು ಹೇಳ್ತೇವೆ ಅವ್ರಿಗೆ, ಈ ಸ್ಟಿಲ್ ಬರ್ತ್ ಆಗೈತಮ್ಮ, ಇದು ಪೂರ್ತಿ ಇದು ಪ್ರಿವೆಂಟ್ ಮಾಡುವಂಥದ್ದು, ನಿಯಂತ್ರಿಸಬಹುದಾದಂಥ ತೊಂದರೆ ಇದೆ, ಬಟ್ ನೀವು ಬೇಗ ಬರಲಾರ್ಕ ನಾವು ಇದು ಅಥವಾ ಬೇಗ ಆಗ್ಲಾರ್ಕ ಇದು, ಆದರೆ ನೀನು ಮುಂದೆ ಎಲ್ಲ ಸರಿಯಾಗುತ್ತೆ, ನಿನಗೆ ಸರಿಯಾದ ಕಾಳಜಿ ಬೇಕಾಗುತ್ತೆ, ನೀನು ಸರಿಯಾಗಿ ಈ ಥರ ನಾವು ವೈದ್ಯರಾದವರು ಅಥವಾ ವೈದ್ಯಕೀಯ ಉಪಚಾರ ಮಾಡುವಂಥ ಹೆಲ್ತ್ ಕೇರ್ ವರ್ಕರ್ಸ್ ಇವರು ನಾವು ಸಮಾಧಾನವಾಗಿ ಹೇಳಬೇಕಾಗುತ್ತೆ. ಎರಡನೇದು, ಇದಕ್ಕೆ ಕುಟುಂಬದ ಮತ್ತು ಸಮುದಾಯದನ್ನು ಸಹಕಾರ ಬಹಳ ಮುಖ್ಯ. ಈಗ ನಮ್ಮಲ್ಲಿ ಹೆಂಗಿದೆ ಅಂದ್ರೆ, ತವ್ರ ಮನೆ ಕಳಿಸಿದ್ರೆ ಅವ್ರ ಜವಾಬ್ದಾರಿ ಅಂತ ಹಿಂಗೆ ಬಿಟ್ಬಿಡ್ತಾರ್ರಿ, ಅದು ಆಗಬಾರ್ದು. ಅವ ಗಂಡಾದ್ರೆ ಇವತ್ತು ಮದುವೆ ಆದ ತಕ್ಷಣ ಆ ಹೆಣ್ಮಗಳು ತನ್ನ ಎಲ್ಲ ಸರ್ವಸ್ವವನ್ನು ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ. ಅವರು ಆಕೆಗೆ ಮುಖ್ಯ ಇಲ್ಲಿ ಸಹಪಾಠಿ ಯಾರು ಅಂದ್ರೆ ಗಂಡ. ಗಂಡನ ಮೇಲೆ ಎಷ್ಟು ಇರುವಂತ ನಂಬಿಕೆ ಬೇರೆ ಕುಟುಂಬದ ಯಾರ ಸದಸ್ಯರ ಮೇಲೆ ಇರುವುದಿಲ್ಲ. ಬಟ್ ನಮ್ಮಲ್ಲಿ ಇನ್ನೂ ಅದೊಂದು ಕೆಲವೊಂದು ಸಂಪ್ರದಾಯದೊಳಗೆ ಗಂಡ ಡೆಲಿವರಿಗೆ ಟೈಮ್ದಲ್ಲೇ ಇರಲ್ಲ, ಅವ್ರಿಗೂ ಗೊತ್ತಾಗಬೇಕು ಹೆಣ್ಮಗಳು ಯಾವ ರೀತಿ ತೊಂದರೆ ಅನುಭವಿಸ್ತಾಳೆ, ಅದಕ್ಕೆ ನಾನು ಎಷ್ಟು ಸಹಕಾರ ಕೊಡಬೇಕು, ಇದು ಬಹಳ ಮುಖ್ಯ. ಅದಕ್ಕೆ ಫಾರಿನ್ನಲ್ಲಿ ಬೇರೆ ದೇಶಗಳೊಳಗೆ ಹೆರಿಗೆ ರೂಮಲ್ಲಿ ಕಂಪ್ಯಾನಿಯನ್ಶಿಪ್ ಅಂತ ಹೇಳಿ ಗಂಡನ ಸಹಿತ ಅಲೌ ಮಾಡ್ತೀವಿ. ನಮ್ಮಲ್ಲಿ ನಾವು ಹೆಣ್ಮಕ್ಳಿಗೆ ಅಲೌ ಮಾಡ್ತೀವಿ, ಫ್ಯಾಮಿಲಿಯಲ್ಲಿ ಕುಟುಂಬದ ಸದಸ್ಯರು ಇರಬೇಕು ಅಂತ ಅವಳಿಗೆ ಸಮಾಧಾನ ಹೇಳಬೇಕು, ಹೆರಿಗೆ ಪೇನ್ ಆಗ್ತಿರುತ್ತೆ ಎಲ್ಲ. ಅಂಥ ಸಂದರ್ಭದಲ್ಲಿ ಈಗ ಮಗು ತೀರ್ಕೊಂಡು ಬಂದಿತ್ತು ಅಂದರೆ ಒಳಗೆ ಅಲ್ಲಿ ಸಮಾಜದ ಕುಟುಂಬದ ಸಹಕಾರ ಮತ್ತು ಅವ್ರಿಗೆ ನಾವು ತಿಳಿಸಿ ಹೇಳಬೇಕಾಗತ್ತೆ. ಅವಳು ಮೊದಲೇ ವೇದನೆ ಇರ್ತೈತಿ. ಇಂಥ ಸಂದರ್ಭದಲ್ಲಿ ಮಾನಸಿಕ ಅಸ್ವಸ್ಥತೆ ಆಗೋದು ಬಹಳ ತೊಂದರೆ ಇರ್ತೈತಿ. ಸೈಕಲಾಜಿಕಲ್ ಡಿಪ್ರೆಷನ್ ಅಂತೀವಿ, ಪೇಷಂಟ್ ಗೋಸ್ ಇನ್ ಟು ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಇವು ಮಾನಸಿಕ ರೋಗಕ್ಕೂ ಗುರಿ ಆಗ್ತಾರೆ. ಅದಕ್ಕೆ ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ಕುಟುಂಬದವ್ರ ಮಧ್ಯೆ ಇರಬೇಕು, ಅವಳಿಗೆ ಎನ್ಕರೇಜ್ ಮಾಡ್ಕೋತಿರ್ಬೇಕು, ಸಪೋರ್ಟ್ ಮಾಡ್ತಿರ್ಬೇಕು. ಇದೇನಾಗಿಲ್ಲ, ಇದೊಂದು ಆಗಿದ್ದು ಹೋಯ್ತು, ಮುಂದಿನ ಸಲ ಸರಿಯಾಗಿ ಕಾಳಜಿ ಮಾಡಿ ನಿನಗೊಂದು ಸರಿಯಾದ ಮಗು ಆಗುವಂಥವು ಕಾಳಜಿ ಮಾಡೋಣ ಅಂತ ಹೇಳಿ ಒಂದು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇರ್ಬೇಕು, ನಾವು ಉತ್ತೇಜಿಸ್ಕೋತಿರ್ಬೇಕಾಗತ್ತೆ. ಆಕಿನ ಒಬ್ಬಳನೇ ಇರ್ಲಿಕ್ಕೆ ಬಿಡಬಾರ್ದು. ಒಬ್ಬಳನೇ ಇರೋದ್ರಿಂದ ಅದನ್ನೇ ಯೋಚನೆ ಬರ್ತೈತೆ, ಐ ಲಾಸ್ಟ್ ಮೈ ಬೇಬಿ, ದಿಸ್ ಇಸ್ ಅ ಡಿಪ್ರೆಷನ್. ಆಮೇಲೆ ಅವಳಿಗೆ ಒಂಥರ ತಿರಸ್ಕಾರ ಮನೋಭಾವ ಬರ್ತೈತೆ, ಇವರೆಲ್ಲ ಸರಿ ನಾನು ನೋಡಲಿಲ್ಲ, ಇವ್ರು ಮಾಡಲಿಲ್ಲ ಅಂತ. ಅದಕ್ಕೆ ಆ ರೀತಿ ಬರಬಾರ್ದಂಗೂ ನಾವು ಸರಿಯಾದ ಕಾಳಜಿ ಮಾಡಿಸ್ಬೇಕು. ಮುಂದಿನ ಸಲ ಹಿಂಗೆಲ್ಲ ಬಾ ಅಂಥೇಳಿ ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋ, ಯಾಕಂದ್ರೆ ಅವಳು ಮಗು ಕಳ್ಕೊಂಡಿರ್ತಾಳೆ, ಹಾಲು ಕುಡ್ಸೋಕ್ಕಾಗಲ್ಲ, ಹಾಲು ಬರಬಾರ್ದಂಗೂ ಮಾತ್ರೆ ಅಥವಾ ಗುಳಿಗೆ ಔಷಧಿ ಕೊಡಬೇಕಾಗುತ್ತೆ, ಮತ್ತು ಅವಳಿಗೆ ಸರಿಯಾಗಿ ಎಂದು ಬರಬೇಕು ಎಲ್ಲ ಹೇಳಬೇಕು. ನಾವು ಆದಷ್ಟು ಈ ಸತ್ತು ಮಗು ಒಳಗಿದ್ದಾಗ ಹೆರಿಗೆ ಮಾಡಿಸೋದನ್ನು ನಾವು ಶಸ್ತ್ರಚಿಕಿತ್ಸೆಯಿಂದ ಮಾಡೋದಿಲ್ಲ, ನ್ಯಾಚುರಲಿ ಅದಕ್ಕೇ ಬಿಡ್ತೀವಿ. ಯಾಕಂದರೆ ಅವಳಿಗೆ ಒಮ್ಮೆ ನಾವು ಶಸ್ತ್ರಚಿಕಿತ್ಸೆ ಮಾಡಿದರೆ ಅವಳದು ಪ್ರೆಗ್ನೆನ್ಸಿ ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗೆಯೋದು ನಂಬರ್ಸ್ ಕಡಿಮೆ ಆಗುತ್ತೆ, ಚಾನ್ಸಸ್ ಕಡಿಮೆ ಆಗುತ್ತೆ. ಅದಕ್ಕೆ ಈ ವೈದ್ಯಕೀಯ ಸಲಹೆ ಸೇವೆ ಕೊಡುವವರು, ಕಾಳಜಿ ಕೊಡುವವರು, ಕುಟುಂಬದವರು, ಗಂಡನ ನಾನು ಬಹಳ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ಆಮೇಲೆ ಸಮಾಜದ ಜನರನ್ನು ಒಂದು ಒಳ್ಳೆಯ ರೀತಿ ನೋಡಬೇಕು. ಅವರು ಆಸ್ಪತ್ರೆಗೆ ಆಮೇಲೆ ಹೋಗೋದೇ ಇಲ್ಲರಿ, ಬಟ್ ಆ್ಯಕ್ಚುಲಿ ಯಾಕಂದ್ರೆ ಐ ಹ್ಯಾವ್ ಲಾಸ್ಟ್ ದಿಸ್ ಬೇಬಿ ಇನ್ ದಿಸ್ ಸೊ ಐ ಡೋಂಟ್ ವಾಂಟ್ ಟು ಗೋ ಅಂತ ಅದಿರಬಾರ್ದು. ಅವ್ರಿಗೆ ಗೊತ್ತಿರುತ್ತೆ ಯಾವ ಕಾರಣಕ್ಕೆ ಈ ಮಗು ತೀರ್ಕೊಂಡಿದೆ ಅಂತ. ಆ ಡಾಕ್ಟರ್ ಹತ್ರನೇ ಹೋದರೆ ಅವ್ರು ಒಳ್ಳೆ ಮೇಲಿನ ಡಾಕ್ಟರ್ ಬೇಕಂದ್ರೂ ಅವ್ರಿಗೆ ಅಲ್ಲಿ ಕಳಿಸ್ತಾರೆ, ಏನು ಕಾರಣ ಇರೋದಿರ್ಬೋದು ಅಂತೇಳಿ ಅದನ್ನು ತಪಾಸ್ ಮಾಡ್ತಾರೆ. ಮತ್ತು ಡೆಲಿವರಿ ಮಾಡಿಸೋದಾದರೂ ಅದು ತೊಂದರೆ ಆಗೋಕ್ಕಿಂತ ಡೆವಲಪ್ ಆಗೋಕ್ಕಿಂತ ಮೊದಲನೇ ಡೆಲಿವರಿ ಮಾಡಿಸ್ತಾರೆ. ಸೊ ಮತ್ತು ಈ ರೀತಿ ತೊಂದರೆ ಆದಾಗ ಮುಂದಿನ ಪ್ರೆಗ್ನೆನ್ಸಿ ಗರ್ಭಾವಸ್ಥೆನ ಒಳ್ಳೆ ಆಸ್ಪತ್ರೆ ಒಳಗೆ ತೋರಿಸಿ, ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಅದು

0: ಜೋಡಿ ಸರಿಯಾಗಿ ಹೇಳಿದ್ದನ್ನ ಪಾಲನೆ ಮಾಡಬೇಕು ಅಂತೇಳಿ ನಾನು ಇದನ್ನ ನಾವು ಮಾನಸಿಕ ಖಿನ್ನತೆಗೊಳಗ ಆಗಬಾರ್ದಂಗ ಇವೆಲ್ಲ ಕಾಳಜಿ ಮಾಡುವಂತ ಪರಿಸ್ಥಿತಿ. ಆ ಹೆಣ್ಮಗಳು ಹೆಲ್ದಿ ಅದಾಳ ಇಲ್ಲ ಅಂತೇಳಿ ಅದು ಹೆರಿಗೆ ಆದ್ಮೇಲೆನು ಸರಿಯಾಗಿ ಬಂದು ತೋರಿಸ್ಕೊಂಡು ಹೋಗ್ಬೇಕು. ಇದನ್ನ ಇಷ್ಟು ನಾವು ಮಾಡಬೇಕಾಗ.
1: ಸರಿ, ಇನ್ನು ಕೊನೆಯದಾಗಿ ಈ ದಿನದ ಅಂಗವಾಗಿ ನಮ್ಮ ಕೇಳಿ ವಣಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಇದು ಗರ್ಭಾವಸ್ಥೆ ಸುರಕ್ಷಿತ ತಾಯ್ತನ ಕೇವಲ ಮಹಿಳೆಗೆ ಸಂಬಂಧಪಟ್ಟದ್ದು ಅಲ್ಲ, ಇಡೀ ಕುಟುಂಬಕ್ಕೆ ಮತ್ತು ದಂಪತಿಗಳಿಬ್ಬರಿಗೂ ಅಲ್ಲದೆ ಕುಟುಂಬ ಸದಸ್ಯರು, ಸಮುದಾಯದ ಕಾಳಜಿ, ವೈದ್ಯಕೀಯ ವ್ಯವಸ್ಥೆಯ ಕಾಳಜಿ ಎಲ್ಲರೂ ನಾವು ಸರಿಯಾಗಿ ಮಾಡಬೇಕು. ಮೊದಲನೇದಾಗಿ ಹೆಣ್ಮಗಳು ಹುಟ್ಟಿದ ತಕ್ಷಣದಿಂದನೇ ಅಡಲಸೆಂಟ್ ಅಂತೀವಿ, ಆಸ್ ಎ ಚೈಲ್ಡ್ ಹೆಲ್ದಿ ಇದ್ದಾಳೋ ಇಲ್ಲೋ, ಅಡಲಸೆಂಟ್ ಅಂದರೆ ಇವು ಯೌವನಾವಸ್ಥೆ ತಾರುಣ್ಯಾವಸ್ಥೆಯಲ್ಲಿ ಆಕೆ ಹೆಲ್ದಿ ಆರೋಗ್ಯವಂತಳಾಗಿದ್ದಾಳೆ. ಪ್ರೆಗ್ನೆನ್ಸಿಕ್ಕಿಂತ ಮೊದಲು ಈಗ ನಾವು ಪ್ರತಿಯೊಂದು ನಾವು ಯಾರು ಚೆಕ್ ಮಾಡಿರೋದನ್ನ ಆರಾಮದಲ್ಲಿ ಅಂತ ಗ್ರಾಂಟೆಡ್ ಇರ್ತೀವಿ, ಬಟ್ ನೀವು ಚೆಕ್ ಮಾಡಿಸಿದಾಗ ನಂಗೆ ಥೈರಾಯ್ಡ್ ಐತೇನು, ಡಯಾಬಿಟಿಸ್ ಐತೇನು, ನಂಗೆ ಮೈಯಾಗ ರಕ್ತಹೀನತೆ ಐತೇನು, ಐರನ್ ಡೆಫಿಷಿಯನ್ಸಿ ಐತೇನು, ಇವನ್ನೆಲ್ಲ ಗೊತ್ತಾಗೋದು ಯಾವಾಗ ನಾವು ಆಸ್ಪತ್ರೆಗೆ ಅಥವಾ ಡಾಕ್ಟರ್ ಹತ್ರ ಹೋಗಿ ತಪಾಸಿಸು. ಸೊ ನಾನು ಅತ್ಯಂತ ಕಳಕಳಿಯಿಂದ ಇಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ನಿಮ್ಮ ಹುಡುಗಿ ಮದುವೆ ಮಾಡೋಕ್ಕಿಂತ ಮೊದಲು ಅವಳು ಆರೋಗ್ಯವಾಗಿದ್ದಾಳೆ ಅದನ್ನು ಮುಚ್ಕೋಬಾರ್ದು. ಅವ್ರಿಗೆ ಏನು ತೊಂದರೆ ಇದ್ರೂ ಓಪನ್ ಆಗಿ ಮಾಡಿದರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು. ಯಾಕಂದರೆ ಪ್ರೆಗ್ನೆನ್ಸಿಕ್ಕಿಂತ ಮೊದಲು ಕಾಳಜಿ ಮಾಡೋದು, ಕೆಲವೊಂದ್ಸಲ ಬಿ ಪಿ ಇರುತ್ತೆ, ಕೆಲವೊಂದ್ಸಲ ಫಿಟ್ಸ್ ಎಪಿಲೆಪ್ಸಿ ಕಾಯಿಲೆ ಇರುತ್ತೆ, ಇವನ್ನ ನಾವು ಸುರಕ್ಷಿತ ಔಷಧಿಗಳಿಗೆ ಚೇಂಜ್ ಮಾಡಬೇಕಾಗುತ್ತೆ. ನಾವೇ ಇಲ್ಲಿ ಎಷ್ಟೊಂದು ಗರ್ಭಿಣಿ ಗರ್ಭಾವಸ್ಥೆಯನ್ನು ತೆಗಿಬೇಕಾಗ್ತದೆ, ಯಾಕಂದ್ರೆ ಅವು ಸುರಕ್ಷಿತವಲ್ಲದ ಗುಳಿಗೆಗಳನ್ನ ತೊಗೋತಿರ್ತಾರೆ, ಅವ್ರ ಪ್ರೆಗ್ನೆನ್ಸಿ ಇರುವುದಿಲ್ಲ, ಆ ಪ್ರೆಗ್ನೆನ್ಸಿದೊಳಗೆ ಅವು ಸೇಫ್ ಇರಲ್ಲ ರೀ. ಸೊ ಅವನ್ನ ಸೇಫ್ ಔಷಧಿಗೆ ಮಾರ್ಪಡಿಸಬೇಕು. ಅವಳು ಹೆಲ್ದಿ ಇರಲಿಲ್ಲ ಅಂದರೆ ಹೆಲ್ದಿ, ಸ್ಥೂಲ ಕಾಯ್ದವಳು ಇಲ್ದ್ರಂದ್ರೆ ವೇಟ್ ಇಳಿಸಕ್ಕೆ ಹೇಳ್ತೀವಿ. ಆಮೇಲೆ ಈಗಿನ ಹುಡುಗಿಯರಲ್ಲಿ ನಾನು ನೋಡ್ತಾ ಇದ್ದೀನಿ ಎಕ್ಸಸೈಸ್ ಇರುವುದಿಲ್ಲ, ಜಂಕ್ ಫುಡ್ ತಿಂತಾರೆ, ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಈಗಿನ ಕಾಯಿಲೆ ಒಳಗೆ ಪಿ ಸಿ ಒ ಎಸ್ ಅಂತೀವಿ, ಇದಕ್ಕೆ ಪಾಲಿ ಮೆಟಬಾಲಿಕ್ ಎಂಡ್ರೋಮಿಕ್ ಎಂಡೋಕ್ರೈನ್ ಸಿಂಡ್ರೋಮ್ ಅಂತಾರೆ ಈಗ ಅದಕ್ಕೆ, ಮೊದಲು ಪಿ ಸಿ ಒ ಎಸ್ ಅಂತ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತಿದ್ವಿ. ಈಗ ಅಂದರೆ ಸ್ಥೂಲ ಕಾಯ ತಿಂಗಳ ಸರಿಯಾಗುವುದಿಲ್ಲ, ಈ ಗಂಡ್ಮಕ್ಳ ಥರ ಈ ಮೀಸೆ ಬರೋದು, ಕೂದಲು ಬೇರೆ ಕಡೆ ಎಲ್ಲ ಬರೋದು, ಇವನ್ನೆಲ್ಲ ನೋಡ್ತೀವಿ, ಅವ್ರಿಗೆ ಮಕ್ಕಳಾಗೋಕ್ಕೂ ತೊಂದರೆ ಆಗ್ತದೆ. ಅದಕ್ಕೆ ನಾ ಹೆಲ್ದಿ ಇದೀನೋ ಇಲ್ಲ, ಆರೋಗ್ಯವಂತರಾಗಿ ಇದೀನೋ ಇಲ್ಲ ಅಂತ ಮೊದಲು ದಯವಿಟ್ಟು ಚೆಕ್ ಮಾಡ್ಕೊರಿ. ಮತ್ತು ಗರ್ಭಾವಸ್ಥೆಯಲ್ಲಿ ಸುರಕ್ಷಿತ ತಾಯ್ತನಕ್ಕೆ ಭಾಳೊಂದು ಕೆಲವೊಂದು ತಪಾಸಣೆಗಳಿರ್ತವೆ, ಅವನ್ನೆಲ್ಲ ಸರಿಯಾಗಿ ಮಾಡಿಸ್ಕೊಂಡ್ರೆ ನಾನು ಒಂದು ಮಾತು ಹೇಳ್ಬೋದು, ನಾವು ಪ್ರೀ ಗರ್ಭಧಾರಣಾ ಪೂರ್ವ ಕಾಳಜಿಯನ್ನು ವ್ಯವಸ್ಥಿತವಾಗಿ ಮಾಡಿದರೆ ಆರೋಗ್ಯ, ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಅಂಶ ಏನಂದ್ರೆ, ಈಗ ನಾವು ಸುರಕ್ಷಿತ ತಾಯ್ತನಕ್ಕೆ ಯಾವುದಾದ್ರೂ ಒಂದು ಮುಖ್ಯ ಕಾರಣ ಅಂತ ಹೇಳಬೇಕಂದ್ರೆ, ಅವಳು ಆ ಹೆಣ್ಮಗಳ ಆರೋಗ್ಯ ಸ್ಥಿತಿ, ಆಪ್ಟಿಮಲ್ ಸ್ಟೇಟ್ ಆಫ್ ಹೆಲ್ತ್ ಎಟ್ ದ ಎಂಟ್ರಿ ಆಫ್ ಪ್ರೆಗ್ನೆನ್ಸಿ ಅಂತ. ಗರ್ಭಾವಸ್ಥೆಯೊಳಗೆ ಕಾಲಿಡಕ್ಕಿಂತಲೂ ಮೊದಲು ಅವಳು ಆರೋಗ್ಯವಾಗಿ ಇದ್ರೆ ಅವಳಿಗೆ ಸುರಕ್ಷಿತ ತಾಯ್ತನ ಆಗ್ತದೆ ಅಂತ ಹೇಳ್ಬೋದು. ಸರಿಯಾಗಿ ತಪಾಸಣೆ ಮಾಡಿಸ್ಕೊಳ್ಳೋದ್ರಿಂದ ಗರ್ಭಾವಸ್ಥೆಯಲ್ಲಿ ಬರುವಂತಹ ತೊಂದರೆಗಳನ್ನು ಮೊದಲೇ ಕಂಡು ಹಿಡಿದು ನಾವು ಸರಿಯಾಗಿ ಕಾಳಜಿ ಕೊಟ್ಟರೆ ಸುರಕ್ಷಿತ ಮತ್ತು ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗುವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ನಾನು ಕುಟುಂಬದ ಸದಸ್ಯರಿಗೂ ಸಮುದಾಯದ ಸದಸ್ಯರಿಗೂ ಒಂದು ವಿನಂತಿ ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅಪಾರ್ಟ್ ಫ್ರಮ್ ದ ವರದಕ್ಷಿಣೆ ಬಿಟ್ಟು ಮೊದಲನೇ ಹೆರಿಗೆ ತಾಯಿ ತವ್ರ ಮನೆಯವ್ರದ್ದು ಗಂಡನ ಮನೆಯವರು ಎಷ್ಟೇ ಇದನ್ನಿದ್ರು ಮತ್ತೆ ಅದಂತಾರೆ, ಮತ್ತು ತವ್ರ ಮನೆಯವರು ಇನ್ಸಿಸ್ಟ್ ಮಾಡಬಾರ್ದು, ಈಗ ಒಂದೊಂದ್ಸಲ ನೋಡ್ತೀನಿ ಇಲ್ರಿ ಅದು ನಾವು ಕರ್ಕೊಂಡೋಗಿ ನಾವು ಮಾಡಿಸ್ಕೋತೀವಿ ಅಂತೇಳಿ ದಯವಿಟ್ಟು ಆ ರೀತಿ ಮಾಡ್ಕೋಬೇಡ್ರಿ. ಎಲ್ಲಿ ಒಳ್ಳೆಯ ಕಾಳಜಿ ಸಿಗುವಂಥ ಜಾಗ ಇರ್ತದೆ, ಆಸ್ಪತ್ರೆ ಇರ್ತದೆ, ಅಲ್ಲೇ ಮಾಡಿಸ್ಕೊರಿ. ಬೇಕಾದ್ರೆ ನೀವೇ ಖರ್ಚು ಕೊಡೋದಿದ್ರು ಕೊಡ್ರಿ, ಬಟ್ ಅಲ್ಲೇ ಮಾಡಿಸ್ರಿ. ಅದು ಬಿಟ್ಟು ಒಳ್ಳೆ ಜಾಗದಿಂದ ಹಳ್ಳಿಗಳು ಕರ್ಕೊಂಡೋಗಿ ತೊಂದರೆ ಮಾಡಿಸ್ಕೊಂಡು ಹಳ್ಳಿ ಬರಬಾರ್ದು ಅಂತ ಈ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಕುಟುಂಬದ ಸದಸ್ಯರಿಗೂ ಮತ್ತು ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರಲಿ. ನೀವು ದಯವಿಟ್ಟು ಅತ್ತೆನ ನಿಮಗೆ ತೊಂದರೆ ಆಗಿದೆ ಅಂತೇಳಿ ನೀವು ಒಂದು ಕಾಲದಲ್ಲಿ ಬೇರೆ ಇದ್ರಿ, ಈಗ ನಾನು ಈಗಿನ ಸ್ಟೂಡೆಂಟ್ಗಳಿಗೆ ನೋಡಿದ್ರೆ ತುಂಬ ಫರ್ಕ್ ಇದೆ. ಯಾಕಂದ್ರೆ ಇವತ್ತು ನಾನು ಒಂದು ಆರ್ಟಿಕಲ್ ಹುಡುಕ್ಬೇಕಾಗಿದ್ರೆ ನಾವು ದಿಲ್ಲಿಗೆ ಅದು ಎಲ್ಲ ಬರೆದು ಕಳಿಸಿ ಅಮೌಂಟ್ ತುಂಬಿ ವೇಟ್ ಮಾಡಿ, ಇವತ್ತು ಅವ್ರ ಮೊಬೈಲ್ನಾಗ ಟಿಕ್ ಮಾಡಿದ್ರೆ ಅದು ಆರ್ಟಿಕಲ್ ಬರುತ್ತೆ. ಸೊ ನಾನು ನೀರು ಹೊತ್ಕೊಂಡು ಬಂದೇನೆ 5-5 ಕಿಲೋಮೀಟರ್ ನನ್ನ ಸೊಸಿನೂ ಬರಲಿ ಅಂತ ಅಲ್ಲ, ಅವ್ರ ನಶೀಬ್ ಚೆನ್ನಾಗಿದೆ, ಟ್ಯಾಪ್ ಮನಿ ಹತ್ರ ಬಂದದ್ದು. ಸೊ ಆ ರೀತಿ ನಾವು ನೋಡಬೇಕು, ಒಂದು ಒಳ್ಳೆಯ ಭಾವನೆಯಿಂದ ಅತ್ತೆ ಸೊಸೆ ಸಂಬಂಧ ಅತ್ಯಂತ ಸುಮಧುರ ಇರಬೇಕು. ತಾಯಿನ ಮರ್ತಿರ್ಬೇಕು ಅವಳು, ಆ ರೀತಿ ಇವಳು ಮಗಳನ್ನ ಮರ್ತಿರ್ಬೇಕು, ಈ ರೀತಿ ಇರಬೇಕು. ಥ್ಯಾಂಕ್ ಯು.
1: ಖಂಡಿತ ಸರ್, ಅತ್ಯಮೂಲ್ಯ ಮಾಹಿತಿ ಹಾಗೂ ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು, ನಿಮಗೂ ಧನ್ಯವಾದಗಳು.
1: ಸ್ನೇಹಿತ ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭಧಾರಣೆ ಮತ್ತು ಶಿಶು ನಷ್ಟ ಸ್ಮರಣಾ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂಬಿ ಬೆಲ್ಲದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: केली सोसाइटीज डॉक्टर प्रभाकर कोरे सुपर स्पेशलिटी हॉस्पिटल क्योर फॉर ऑल हेल्थ रिलेटेड प्रॉब्लम्स एक्सपीरियंस डॉक्टर्स एंड अल्ट्रा मॉडर्न फैसिलिटीज के साथ केली सोसाइटीज डॉक्टर प्रभाकर कोरे सुपर स्पेशलिटी हॉस्पिटल एंड मेडिकल रिसर्च सेंटर नेहरू नगर बेलागावी कॉल 08312473777
1: ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ ಜೊತೆಗೆ ಚಿನ್ನದ ನಾಣ್ಯ ಉಚಿತ ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ ಅಷ್ಟೇ ಅಲ್ಲ ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ ಇನ್ನೇಕೆ ತಡ ಮಾಡುತ್ತಿದ್ದೀರಿ ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ ನಿಯಮಗಳು ಅನ್ವಯ
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್ ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAAC A+ ಗ್ರೇಡ್ ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ ಇಂದೇ ಅರ್ಜಿ ಸಲ್ಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ ವಿಳಾಸ ಕಾಹೇರ್ JNMC ಕ್ಯಾಂಪಸ್ ನೆಹರು ನಗರ ಬೆಳಗಾವಿ ದೂರವಾಣಿ ಸಂಖ್ಯೆ 08312444444 ಎಕ್ಸ್ಟೆನ್ಷನ್ ಸಂಖ್ಯೆ 4327

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬಂದ ಮತ್ತು ನಮ್ಮ ಸಂಪ್ರದಾಯದ ಸಾಥ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ November 22 ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी केले अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड BPH+MPH हा 5 वर्षांचा अभ्यासक्रम उपलब्ध आहे. विज्ञान, वाणिज्य किंवा कलाशाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात MPH अभ्यासक्रमही उपलब्ध आहे. NIAC कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साईटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI, कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर JNMC कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಭಾಗಿ. ಮುಖ್ಯಾಂಶಗಳು. ಲಡಾಖ್ನ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪೆಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರೆಗೆ ಬೆಳ್ಳಿ. ವಾರ್ತೆಗಳ ವಿವರ. ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಿಸಿದರು. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆ ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆ ಸಂರಕ್ಷಿಸುವುದು ಹಾಗೂ ಜಲಭದ್ರತೆ ಹೆಚ್ಚಿಸುವ ಗುರಿ ಹೊಂದಿವೆ. ಲೇಹ್ನ ಕುಶೋಕ್ ಬಕುಲಾ ರಿಂಪೋಚೆ ವಿಮಾನ ನಿಲ್ದಾಣದ ನೂತನ ಪ್ರಯಾಣಿಕರ ಟರ್ಮಿನಲ್, 298 ಕಿಲೋಮೀಟರ್ ಉದ್ದದ ನಿಮ್ಮು ಪದುಂ ದರ್ಜ ರಸ್ತೆ, 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಕೆರು ಜಲವಿದ್ಯುತ್ ಯೋಜನೆ ಹಾಗೂ ದಹ್ ಹನು ಖಲ್ಸಿ 66 ಕಿಲೋವ್ಯಾಟ್ ವಿದ್ಯುತ್ ಪ್ರಸರಣ ಮಾರ್ಗ ಈ ಯೋಜನೆಗಳಲ್ಲಿ ಸೇರಿವೆ. ಇದೇ ವೇಳೆ ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಶಿಲಾಕೃತಿಗಳ ಸಂರಕ್ಷಣಾ ಉದ್ಯಾನ ಹಾಗೂ ಹಿಮ ಸರೋವರ ಯೋಜನೆಯ ಅಡಿ 40 ಗ್ರಾಮಗಳಲ್ಲಿ ಅಭಿವೃದ್ಧಿಪಡಿಸಿರುವ 40 ಜಲಮೂಲಗಳಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ಭಾರತೀಯ ವಾಯುಪಡೆಗೆ GS-AT-7C ಸಂವಹನ ಉಪಗ್ರಹ ಹಾಗೂ ನೌಕಾಪಡೆಗೆ ವರುಣಾಸ್ತ್ರ ಟಾರ್ಪಿಡೋಗಳ ಖರೀದಿಗಾಗಿ 4,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಗಳಿಗೆ ರಕ್ಷಣಾ ಸಚಿವಾಲಯ ಇಂದು ಸಹಿ ಹಾಕಿದೆ. ಬೆಂಗಳೂರಿನ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನೊಂದಿಗೆ 2,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಉಪಗ್ರಹ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿ ತಯಾರಿಸಲಾದ ಈ ಉಪಗ್ರಹ ವಾಯುಪಡೆಯ ಸುರಕ್ಷಿತ ಮತ್ತು ನಿರಂತರ ಸಂವಹನ ವ್ಯವಸ್ಥೆ ಬಲಪಡಿಸಲಿದೆ. ಇದೇ ವೇಳೆ ಹೈದರಾಬಾದ್ನ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನೊಂದಿಗೆ 1,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವರುಣಾಸ್ತ್ರ ಟಾರ್ಪಿಡೋ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಟಾರ್ಪಿಡೋ ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ದೂರದಿಂದಲೇ ಗುರಿಯಾಗಿಸಬಲ್ಲದು. ಈ ಒಪ್ಪಂದಗಳು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಹಾಗೂ ಆತ್ಮನಿರ್ಭರ ಭಾರತ ಉಪಕ್ರಮಗಳಿಗೆ ಉತ್ತೇಜನ ನೀಡುವ ಮಹತ್ವದ ಹೆಜ್ಜೆಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮದ್ರಾಸ್ ಹೈಕೋರ್ಟ್ ತೀರ್ಪಿನ ವಿರುದ್ಧ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಶ್ರೀ ಚಂದ್ರಶೇಖರ್ ಅವರನ್ನು ಒಳಗೊಂಡ ಪೀಠ ಮತಾಂತರದ ನಂತರ ಹಿಂದಿನ ಜಾತಿಯ ಸಾಮಾಜಿಕ ಹಿಂದುಳಿದ ಸ್ಥಿತಿಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಇತರ ಹಿಂದೂಯೇತರ ಧರ್ಮಗಳಿಗೆ ಮತಾಂತರಗೊಂಡ ಮಾತ್ರಕ್ಕೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರುವ ಸಮುದಾಯದ ಸದಸ್ಯತ್ವ ದೊರೆಯುವುದಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ. ಸಂವಿಧಾನದ 16ನೇ ವಿಧಿಯಡಿ ಮೀಸಲಾತಿ ಸೌಲಭ್ಯ ಪಡೆಯಲು ಮತಾಂತರಕ್ಕೂ ಮುನ್ನದ ಸಾಮಾಜಿಕ ಸ್ಥಾನಮಾನವೊಂದೇ ಆಧಾರವಾಗಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ನ್ಯಾಯಾಲಯದತ್ತ ಮೆರವಣಿಗೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಇತರರಿಗೆ ಸುಪ್ರೀಂಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಾಂಗದ ಮೇಲೆ ಯಾರೂ ಒತ್ತಡ ಹೇರುವಂತಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಇದೇ ವೇಳೆ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಹಾಗೂ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿ ರಾಹುಲ್ ಗಾಂಧಿ ಮತ್ತು ಇತರ ವಿರೋಧ ಪಕ್ಷದ ನಾಯಕರು ಸಲ್ಲಿಸಿರುವ ಪ್ರತ್ಯೇಕ ಅರ್ಜಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹಾಗೂ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಅವರಿಂದಲೂ ಸುಪ್ರೀಂಕೋರ್ಟ್ ಪ್ರತಿಕ್ರಿಯೆ ಕೋರಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪಿಜಿ 2026 ಕೀ ಉತ್ತರಗಳು ಮತ್ತು ಪ್ರತಿಕ್ರಿಯೆ ಬಹಿರಂಗಪಡಿಸುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ವೈದ್ಯಕೀಯ ಆಯೋಗದಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಅರ್ಜಿಯನ್ನು ಬಾಕಿ ಇರುವ ಅರ್ಜಿಗಳೊಂದಿಗೆ ಸೇರಿಸಿದೆ. ನೀಟ್ ಪಿಜಿ 2026 ಆಗಸ್ಟ್ 30 ನಡೆಸಲಾಯಿತು. ಜೈಪುರದ ಪರೀಕ್ಷಾ ಕೇಂದ್ರವೊಂದರಲ್ಲಿ ತಾಂತ್ರಿಕ ಅಡಚಣೆಯಿಂದ ಅಲ್ಲಿನ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 5 ಪೂರಕ ಪರೀಕ್ಷೆ ನಡೆಸಲಾಯಿತು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಲ್ಲಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ PMJAY ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ನಗದು ರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ನಗದು ರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಭಾರತದ ಶೇಕಡ 40 ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49 ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48 ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆ ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ಅಮೆರಿಕದ ಇಲಿನಾಯ್ಸ್ನ ಅರೋರಾ ಪ್ರದೇಶದಲ್ಲಿ ಇರುವ ಹಿಂದೂ ದೇವಾಲಯವೊಂದನ್ನು ಗುರಿಯಾಗಿಸಿಕೊಂಡು ಸಾಮೂಹಿಕ ಗುಂಡಿನ ದಾಳಿ ನಡೆಸಲು ಸಂಚು ರೂಪಿಸಲಾಗಿತ್ತು ಎಂಬ ವರದಿಗಳ ಬಗ್ಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಅಮೆರಿಕದಲ್ಲಿ ನಡೆದ ಈ ಘಟನೆಯ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಈ ಸಂಚಿನಲ್ಲಿ ಹಿಂದೂ ವಿರೋಧಿ ಮತ್ತು ಜನಾಂಗೀಯ ದ್ವೇಷದ ಅಂಶಗಳು ಇರುವುದು ಹಾಗೂ ಭಾರತೀಯ ಮೂಲದ ಜನರ ವಿರುದ್ಧ ಹಿಂಸಾಚಾರ ನಡೆಸುವ ಉಲ್ಲೇಖಗಳಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಹಾಗೂ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಉಪಸ್ಥಿತರಿದ್ದರು. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4 ಸ್ಥಾನ ಗಳಿಸಿದೆ. ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ಇಂದು ನಡೆದ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕುಸ್ತಿಪಟು ವಿಶ್ವಜಿತ್ ರಾಮಚಂದ್ರ ಮೋರಿ ಅವರು ಗ್ರೀಕೋ ರೋಮನ್ ವಿಭಾಗದ ಫೈನಲ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ 55 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಾರ್ಜಿಯಾದ ಕೋಬಾ ಕರುಮಿಟ್ಜೆ ವಿರುದ್ಧ ಕೊನೆಯ ಕ್ಷಣದವರೆಗೂ ತೀವ್ರ ಪೈಪೋಟಿ ನಡೆಸಿದ ವಿಶ್ವಜಿತ್ 12-13 ಅಂಕಗಳ ಅಂತರದಿಂದ ಸೋಲನುಭವಿಸಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ನ 3,350 ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತೀಯ ವಾಯುಪಡೆಗೆ ಸಂವಹನ ಉಪಗ್ರಹ, ನೌಕಾಪಡೆಗೆ ವರುಣಾಸ್ತ್ರ, ಟಾರ್ಪಿಡೋಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಅನುಮೋದನೆ. ಹಿಂದೂ ಧರ್ಮದಿಂದ ಇತರ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಹಿಂದುಳಿದ ವರ್ಗದ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ, ಸುಪ್ರೀಂಕೋರ್ಟ್. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ಮತ್ತು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಗ್ರೀಕೋ ರೋಮನ್ ವಿಭಾಗದಲ್ಲಿ ಭಾರತದ ವಿಶ್ವಜಿತ್ ರಾಮಚಂದ್ರ ಮೋರಿಗೆ ಬೆಳ್ಳಿಗೆ. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: बेळगाव मधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿ ಫಾರ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ನವರಾತ್ರಿಯ ಪವಿತ್ರ ದಿನಗಳಲ್ಲಿ ನವ ದುರ್ಗೆಯ ಒಂದೊಂದು ರೂಪವನ್ನ ಆರಾಧಿಸುತ್ತಾ ತಾಯಿಯ ಮಹಿಮೆ ಹಾಗೂ ವೈಶಿಷ್ಟ್ಯತೆಗಳನ್ನ ತಿಳಿದುಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇಂದು ನವರಾತ್ರಿಯ 5ನೆಯ ದಿನ. ಈ ದಿನ ಆರಾಧಿಸಲ್ಪಡುವ ದೇವಿಯ ರೂಪ ಸ್ಕಂದಮಾತಾ ದೇವಿ. ಹಾಗಾದರೆ ಸ್ಕಂದಮಾತಾ ದೇವಿಯ ರೂಪದ ವಿಶೇಷತೆಗಳೇನು, ಆಕೆಯ ಆರಾಧನೆಯ ಮಹತ್ವವೇನು, ನವರಾತ್ರಿಯ 5ನೆಯ ದಿನ ತಾಯಿಯನ್ನ ಪೂಜಿಸುವುದರ ಹಿಂದಿರುವ ಪೌರಾಣಿಕ ಕಥೆಯೇನು, ಈ ಎಲ್ಲ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶಾರದಾ ತೇಲಿಯವರು.
1: ಕೇಳುವರೆಲ್ಲರಿಗೂ ಶಾರದಾ ತೇಲಿ ಮಾಡುವ ನಮಸ್ಕಾರಗಳು. ನನ್ನ ಹೆಸರು ಶಾರದಾ ತೇಲಿ, ನಾನು ಗೃಹಿಣಿ. ನನ್ನ ಶಿಕ್ಷಣ BA/BEd/MA ಆಗಿದೆ. ನಾ ಹುಟ್ಟಿ ಬೆಳೆದಿದ್ದು ಜಮಖಂಡಿಯಲ್ಲಿ, ಅಂದರೆ ನಮ್ಮ ತಾಯಿಯ ಅಣ್ಣನಾದ ಸಿದ್ದರಾಮ್ ಜಂಬಿಗಿಯವರ ಮನೆಯಲ್ಲಿನೇ ನಾ ಹುಟ್ಟಿ ಬೆಳೆದಿದ್ದು. ನನ್ನ ಎಜುಕೇಷನ್ ಅದು ಎಲ್ಲ ಅಲ್ಲೇ ಆಗಿರೋದು. ನನ್ನ ಮದುವೆ ಮಾಡಿ ಕೊಡುಮಠನೂ ಅವ್ರ ಮನೆಯಲ್ಲಿನೇ ನಾನು ಬೆಳೆದೆ. ಮದುವೆ ಆದ ತಕ್ಷಣನೇ ನಮ್ದು ಮನೆಯವರು ವಿಠಲ್ ತೇಲಿ ಅಂಥೇಳಿ ಅಡ್ವೊಕೇಟ್ ಇದ್ದಾರೆ ಹೈಕೋರ್ಟ್ ಧಾರವಾಡ. ನಾನು BEd ಮುಗಿಸಿದ 2 ವರ್ಷಕ್ಕೆ ನಾನು ಶಿಕ್ಷಕಿಯಾಗಿ ನೇಮಕಗೊಂಡಿದ್ದೆ ಜಮಖಂಡಿಯಲ್ಲಿ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ನಲ್ಲಿ. 2 ವರ್ಷ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಈಗ ಮದುವೆ ಆದ ನಂತರ ನಮ್ಮ ಯಜಮಾನರು ನಂಗೆ ಇಲ್ಲ ನೀ ಏನು ಜಾಬ್ ಮಾಡೋದು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಈಗ ನಾನು ಮನೆಯಲ್ಲಿನೇ ಗೃಹಿಣಿಯಾಗಿ ಇದ್ದೇನೆ. ನನಗೆ 2 ಮಕ್ಕಳಿದ್ದಾರೆ. ಮೊದಲನೇ ಮಗ ವಿನಾಯಕ್ ತೇಲಿ ಅಂಥೇಳಿ 8th standard ಓದ್ತಾ ಇದ್ದಾನೆ. 2ನೇ ಮಗಳು ಸಾನ್ವಿ ತೇಲಿ ಅಂಥೇಳಿ 5th standard ಓದ್ತಾ ಇದ್ದಾಳೆ, ಸಂಜಯ್ ಗೌಡ ಇಂಟರ್ನ್ಯಾಷನಲ್ ಸ್ಕೂಲ್. ನಾ ಈಗ ಮನೆಯಲ್ಲಿ ಗೃಹಿಣಿ. ನನ್ನ ಹಾಬೀಸ್ ಅಂದರೆ ನಾನು ವಿಧವಿಧವಾದ ಅಂದರೆ ತರತರವಾದ ಅಡುಗೆಗಳನ್ನು ಮಾಡ್ತೀನಿ ಮತ್ತು ಅಡುಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ನನಗೆ ಹಲವಾರು ಬಹುಮಾನಗಳು ಬಂದಿದ್ದವು. ಈಗ ನವರಾತ್ರಿ ಇರೋದ್ರಿಂದ ತಾಯಿ ನವದುರ್ಗೆಯ ಬಗ್ಗೆ ನನಗೆ ತಿಳಿದದ್ದನ್ನು ನಾ ತಿಳ್ಕೊಂಡಿದ್ದ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಮಾಡಿದ್ದೀನಿ. ಅದಕ್ಕೆ ನಾವು ಈಗ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಗಣಪತಿಗೆ ವಂದನೆ ಮಾಡಿ ಗಣಪತಿಯನ್ನ ಪೂಜಿಸಿ ಮಾಡುವುದು ವಾಡಿಕೆ ಇದೆ. ಅಂದರೆ ಮೊದಲ ಪೂಜೆಗೆ ಅಧಿಪತಿಯಾದ ಗಣಪತಿಗೆ ವಂದಿಸುತ್ತಾ ನಾನು ನವದುರ್ಗೆಯ ನವ ಅವತಾರಗಳ ಬಗ್ಗೆ ನಿಮ್ಮ ಮುಂದೆ ಹೇಳಬೇಕಂತ ಹೇಳಿ ಇಚ್ಛಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಗಣೇಶನನ್ನು ನೆನಪಿಸಿಕೊಳ್ಳೋಣ. ಗಣೇಶನ ಪಂಚರತ್ನ

0: ಪ್ರಸಕ್ತಿ ಗಣೇಶ ಪಂಚರತ್ನ ಸ್ತೋತ್ರಂ ಸಂಪೂರ್ಣಂ. ಈಗ ತಾಯಿ ನವರಾತ್ರಿಯ ನವದುರ್ಗೆಯ ಸಹಸ್ರನಾಮಾವಳಿಯನ್ನ ಮೊದಲು ಪಠಿಸೋಣ. ನಂತರ ತಾಯಿಯ ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀದೇವಿಯ ನಾಮಾವಳಿ. ಓಂ ಶ್ರೀ ರೀಂಖಾರಿಯೇ ನಮ ವಾಣೈ ನಮ, ಓಂ ಶ್ರೀ ಕಲ್ಯಾಣೈ ನಮ, ಓಂ ಶ್ರೀ ದುರ್ಗಾಯೇ ನಮ, ಓಂ ಶ್ರೀ ರುದ್ರಾಯೇ ನಮ, ಓಂ ಶ್ರೀ ರಮ್ಯಾಯೇ ನಮಃ, ಓಂ ಶ್ರೀ ಓಂಕಾರ ರೂಪಿಣ್ಯೇ ನಮ, ಓಂ ಶ್ರೀ ಗಂಧಾನ್ಯೇ ನಮ, ಓಂ ಶ್ರೀ ಗಾನಪ್ರಿತ್ಯಾಯೇ ನಮ, ಓಂ ಶ್ರೀ ಐಂ ಕಲಾ ಮಾನಿನ್ಯೇ ನಮ, ಓಂ ಶ್ರೀ ಮಹಾಮಾಯೇ ನಮ, ಓಂ ಶ್ರೀ ಮಾತಂಗಿನ್ಯೇ ನಮ, ಓಂ ಶ್ರೀ ಕ್ಲಿಂಕೈಲೇ ನಮ, ಓಂ ಶ್ರೀ ವರನ್ಯಾಯೇ ನಮಃ, ಓಂ ಶ್ರೀ ಸೌಕ ರಾಸಾಧಾಯಿನ್ಯೇ ನಮ, ಓಂ ಶ್ರೀ ಶರ್ವಾಣ್ಯೇ ನಮ, ಓಂ ಶ್ರೀ ಶಾರದೈ ನಮ, ಓಂ ಶ್ರೀ ಸತ್ಯಾಯೇ ನಮ, ಓಂ ಶ್ರೀ ಕೌಂಕವಚಾಯೇ ನಮ, ಓಂ ಶ್ರೀ ಮುಖ್ಯ ಮಾತ್ರೇ ಭವ ದೇವತಾಯೇ ನಮ, ಓಂ ಶ್ರೀ ದೈವೈ ನಮ, ಓಂ ಶ್ರೀ ಕ್ಲಿಂಕಾರಿನ್ಯೇ ನಮ, ಓಂ ಶ್ರೀ ವಿದ್ಯಾಂಗೈ ನಮ, ಓಂ ಶ್ರೀ ಮಾತೃಕಾಯೇ ನಮ, ಓಂ ಶ್ರೀ ಮಾನಾಯೇ ನಮ, ಓಂ ಶ್ರೀ ಶಾಕಾರೇ ನಮ, ಓಂ ಶ್ರೀ ಈಶಾನ್ಯೇ ನಮ, ಓಂ ಶ್ರೀ ಗಿರಿಜಾಯೇ ನಮ, ಓಂ ಶ್ರೀ ಗಿರ್ವಾನ ಪೂಜಿತಾಯೇ ನಮ, ಓಂ ಶ್ರೀ ಗೌರೈ ನಮ, ಓಂ ಶ್ರೀ ಗುಹಜನಿನ್ಯೇ ನಮ, ಓಂ ಶ್ರೀ ಪರಮಾನಂದ ಬಿಂದು ಮಂದಿರಾಯೇ ನಮ, ಓಂ ಶ್ರೀ ಮನೋಭುಜ ಹಂಸಾಯೇ ನಮ, ಓಂ ಶ್ರೀ ವರದಾಯೇ ನಮ, ಓಂ ಶ್ರೀ ವೈಭವವಾಯೇ ನಮ, ಓಂ ಶ್ರೀ ನಿತ್ಯ ಮುಕ್ತಿಯೇ ನಮ, ಓಂ ಶ್ರೀ ನಿರ್ಮಲಾಯೇ ನಮ, ಓಂ ಶ್ರೀ ನಿರಾವರಣಾಯೇ ನಮ, ಓಂ ಶ್ರೀ ಶಿವಾಯೇ ನಮ, ಓಂ ಶ್ರೀ ಕಾಂತಾಯೇ ನಮ, ಓಂ ಶ್ರೀ ಶಾಂತಾಯೇ ನಮ, ಓಂ ಶ್ರೀ ಧರಣ್ಯೇ ನಮ, ಓಂ ಶ್ರೀ ಧರ್ಮಾನುಗುತ್ತಿ ನಮ, ಓಂ ಶ್ರೀ ಸಾವಿತ್ರೇ ನಮ, ಓಂ ಶ್ರೀ ಗಾಯತ್ರೇ ನಮ, ಓಂ ಶ್ರೀ ವಿರುಜಾಯೇ ನಮ, ಓಂ ಶ್ರೀ ವಿಶ್ವಮಾತ್ಮಕಾಯೇ ನಮ, ಓಂ ಶ್ರೀ ವಿದೂತ ಪಾಪ ವೃಥಾಯೇ ನಮ, ಓಂ ಶ್ರೀ ಶರಣ್ಹಿತಾಯೇ ನಮ, ಓಂ ಶ್ರೀ ಸರ್ವ ಮಂಗಲಾಯೇ ನಮ, ಓಂ ಶ್ರೀ ಸಚ್ಚಿದಾನಂದೈ ನಮ, ಓಂ ಶ್ರೀ ವರಸುಧಾಕಾರಿಣ್ಯೇ ನಮ, ಓಂ ಶ್ರೀ ಚಂದೈ ನಮ, ಓಂ ಶ್ರೀ ಚೌಡೇಶ್ವರಿಯೇ ನಮ, ಓಂ ಶ್ರೀ ಚತುರಾಯೇ ನಮ, ಓಂ ಶ್ರೀ ಕಾಳೈ ನಮ, ಓಂ ಶ್ರೀ ಕೌಮಾರೇ ನಮ, ಓಂ ಶ್ರೀ ಕುಂಡಲೈ ನಮ, ಓಂ ಶ್ರೀ ಕುಟಿಲಾಯೇ ನಮ, ಓಂ ಶ್ರೀ ಬಾಲಾಯೇ ನಮ, ಓಂ ಶ್ರೀ ಭೈರವೇ ನಮ, ಓಂ ಶ್ರೀ ಭಾವನೈ ನಮ, ಓಂ ಶ್ರೀ ಚಾಮುಂಡೈ ನಮ, ಓಂ ಶ್ರೀ ಮೂಲಾಧಾರೈ ನಮ, ಓಂ ಶ್ರೀ ಮನುವಂದಾಯೇ ನಮ, ಓಂ ಶ್ರೀ ಮುನಿಪೂಜಾಯೇ ನಮ, ಓಂ ಶ್ರೀ ಪಿಂಡಾಂಡ ಮಾಯಾಯೇ ನಮ, ಓಂ ಶ್ರೀ ಚಂಡಿಕಾಯೇ ನಮ, ಓಂ ಶ್ರೀ ಮಂಡಲತ್ರಯ ನೀಳಯೇ ನಮ, ಓಂ ಶ್ರೀ ದಂಡಿಜಯಾಯೇ ನಮ, ಓಂ ಶ್ರೀ ದುರ್ಗಾಯೇ ನಮ, ಓಂ ಶ್ರೀ ಮಣಿಕುಂಡಲಾಯೇ ನಮ, ಓಂ ಶ್ರೀ ಮಹೇಶ್ವರೇ ನಮ, ಓಂ ಶ್ರೀ ಮನೋನ್ಮನ್ಯೇ ನಮ, ಓಂ ಶ್ರೀ ಜಗನ್ಮಾತ್ರೇ ನಮ, ಓಂ ಶ್ರೀ ಖಂಡ ಶಶಿ ಮಂಡನಾಯೇ ನಮ, ಓಂ ಶ್ರೀ ಮೃಂಡಾನ್ಯೇ ನಮ, ಓಂ ಶ್ರೀ ಪಾರ್ವತೈ ನಮ, ಓಂ ಶ್ರೀ ಪರಮ ಚಂಡಿಕ ಮೂರ್ತಿಯೇ ನಮ, ಓಂ ಶ್ರೀ ವಿಮಿಲಾಯೇ ನಮ, ಓಂ ಶ್ರೀ ವಿಖ್ಯಾತ ತಾಯೇ ನಮ, ಓಂ ಶ್ರೀ ಮಧುವತ್ತೇ ನಮ, ಓಂ ಶ್ರೀ ಮುಖ ಮಹನೀಯಾಯೇ ನಮ, ಓಂ ಶ್ರೀ ಸಮಂತೇ ನಮ, ಓಂ ಶ್ರೀ ಸುಲಲಿತಾಯೇ ನಮ, ಓಂ ಶ್ರೀ ಹೇಮವತ್ತೇ ನಮ, ಓಂ ಶ್ರೀ ಭಾವೈ ನಮ, ಓಂ ಶ್ರೀ ಭೋರ್ಗಾಧರ್ಯೇ ನಮ, ಓಂ ಶ್ರೀ ಕಮಲಾಯೇ ನಮ, ಓಂ ಶ್ರೀ ಕಾತ್ಯಾಯಿನ್ಯೇ ನಮ, ಓಂ ಶ್ರೀ ಕರಾಳೈ ನಮ, ಓಂ ಶ್ರೀ ತ್ರಿಪುರಜಯಾಯೇ ನಮ, ಓಂ ಶ್ರೀ ದಯಾಯೇ ನಮ, ಓಂ ಶ್ರೀ ದಯಾರಸಪೂರಿತಾಯೇ ನಮ, ಓಂ ಶ್ರೀ ಅಮೃತಾಯೇ ನಮ, ಓಂ ಶ್ರೀ ಅಂಬಿಕಾಯೇ ನಮ, ಓಂ ಶ್ರೀ ಅನ್ನಪೂರ್ಣಾಯೇ ನಮ, ಓಂ ಶ್ರೀ ಅಶ್ವರೂಢಾಯೇ ನಮ, ಓಂ ಶ್ರೀ ಶಮಾಯೇ ನಮ, ಓಂ ಶ್ರೀ ಶುದ್ಧಾಯೇ ನಮ, ಓಂ ಶ್ರೀ ಸಿಂಹವಾಹಿನ್ಯೇ ನಮ, ಓಂ ಶ್ರೀ ಶುಭಕಲಾಯೇ ನಮ, ಓಂ ಶ್ರೀ ಶುಭ್ರ ಮಧ್ಯಾಯೇ ನಮ, ಓಂ ಶ್ರೀ ಪಾವನ ಸಂಧ್ಯಾಯೇ ನಮ, ಓಂ ಶ್ರೀ ಪಾಶಧಾಯೇ ನಮ, ಓಂ ಶ್ರೀ ಪರಬ್ರಹ್ಮೇ ನಮ, ಓಂ ಶ್ರೀ ಉಮೇ ನಮ, ಓಂ ಶ್ರೀ ಸಹಜಾಯೇ ನಮ, ಓಂ ಶ್ರೀ ಸಮ್ಮುಖೇ ನಮ. ಶ್ರೀ ತಾಯಿ ದೇವಿಯ 108 ನಾಮಗಳು ಸಂಪೂರ್ಣ. ದುರ್ಗಾದೇವಿಯ ಮಹತ್ವ ಕೇಳುಗರೇ, ನಿಮಗೆಲ್ಲ ತಿಳಿದಿರುವಂತೆ ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬದ 9 ದಿನಗಳ ಕಾಲ ದುರ್ಗಾದೇವಿಯ 9 ವಿಭಿನ್ನ ಅವತಾರಗಳನ್ನು ಪೂಜಿಸಲಾಗುತ್ತದೆ. ಈ 9 ರೂಪಗಳನ್ನು ಒಟ್ಟಾಗಿ ನವದುರ್ಗೆಯರು ಎಂದು ಕರೆಯುತ್ತೇವೆ. ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಗಾಗಿ ದೇವಿ ತಳೆದ 9 ಅವತಾರಗಳು. 9 ಅವತಾರಗಳು ಯಾವುವು ಎಂದರೆ, ಮೊದಲನೆಯ ಅವತಾರ ಶೈಲಪುತ್ರಿ, ಎರಡನೆಯದು ಬ್ರಹ್ಮಚಾರಿಣಿ, ಮೂರನೆಯದು ಚಂದ್ರಘಟ್ಟ, ನಾಲ್ಕನೆಯದು ಕುಷ್ಮಾಂಡ, ಐದನೆಯ ಅವತಾರ ಸ್ಕಂದಮಾತ, ಆರನೆಯ ಅವತಾರ ಕಾತ್ಯಾಯಿನಿ, ಏಳನೆಯ ಅವತಾರ ಕಾಲರಾತ್ರಿ, ಎಂಟನೆಯ ಅವತಾರ ಮಹಾಗೌರಿ, ಒಂಬತ್ತನೆಯ ಅವತಾರ ಸಿದ್ಧಿದಾತ್ರಿ. ಹೀಗೆ ನಾವು ನವರಾತ್ರಿಯಲ್ಲಿ ಈ 9 ಅವತಾರಗಳನ್ನು ತಾಳಿದ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸುತ್ತೇವೆ. 9 ದಿನಗಳ ಕಾಲ ಉಪವಾಸವನ್ನೂ ಮಾಡುತ್ತೇವೆ. ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದವರಿಗೆ ತಾಯಿ ಒಲಿದು ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆ ನಮ್ಮಲ್ಲಿ ಇದೆ. ಈ 9 ಅವತಾರಗಳಲ್ಲಿ ನಾನಿಂದು ನಿಮಗೆ ತಿಳಿಸಿಕೊಡಲು ಇಷ್ಟಪಡುವ ಅವತಾರ ಸ್ಕಂದಮಾತ. ಸ್ಕಂದಮಾತ ಎಂಬುದು ತಾಯಿ ದುರ್ಗೆಯ 5ನೇ ಅವತಾರವಾಗಿದೆ. ತಾಯಿಯ ಮಂತ್ರ ಓಂ ದೇವಿ ಸ್ಕಂದ ಮಾತ್ರೆಯೇ ನಮಃ ಎಂದು ಹೇಳುತ್ತೇವೆ. ತಾಯಿಗೆ ಬಾಳೆಹಣ್ಣು ಅಂದರೆ ಸ್ಕಂದ ಮಾತಾ ದೇವಿಯ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ನೈವೇದ್ಯ ಮಾಡುತ್ತೇವೆ. ಐದನೆಯ ದಿನ ಸ್ಕಂದ ಮಾತಾದೇವಿ ಆರಾಧನೆ ಮಾಡಲಾಗುತ್ತದೆ. ದೇವ ಸೇನಾಪತಿಯಾದ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯನಿಗೆ ಸ್ಕಂದ ಎಂಬ ಹೆಸರಿದೆ. ಸ್ಕಂದನ ತಾಯಿಯಾಗಿರುವುದರಿಂದ ತಾಯಿಯನ್ನು ಸ್ಕಂದ ಮಾತಾ ಎಂದು ಕರೆಯುತ್ತೇವೆ. ಈಕೆಯನ್ನು ಸ್ಕಂದ ಮಾತಾ ಎಂದು ಕರೆಯಲಾಗುತ್ತದೆ. ಈಕೆ ವಾತ್ಸಲ್ಯ ಮೂರ್ತಿ ಅಂದರೆ ಸ್ಕಂದ, ಸ್ಕಂದ ಅಂದರೆ ಮಗ, ಮಾತಾ ಅಂದರೆ ತಾಯಿ. ಸ್ಕಂದ ಮಾತಾ ಅಂದರೆ ತಾಯಿ ವಾತ್ಸಲ್ಯ, ತನ್ನ ಮಗನನ್ನು ಹೇಗೆ, ಈಗ ದೇವಿ ಅಷ್ಟೇ ಅಲ್ಲ ನಾವು ಕೂಡ ನಮ್ಮ ಮಕ್ಕಳನ್ನು ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ಕೋತೀವಿ. ಅದೇ ರೀತಿ ತಾಯಿ ತನ್ನ ಮಗನನ್ನು ತನ್ನ ಎಡ ತೊಡೆಯ ಮೇಲೆ ಕುಂಡ್ರಿಸಿಕೊಂಡು ಯಾವಾಗಲೂ ತನ್ನ ಮಗನನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾಳೆ. ಆ ಪ್ರತಿರೂಪವೇ ನಾವು ಕೂಡ ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೋತೇವೆ. ಬಾಲಸ್ಕಂದನನ್ನು ಕೂರಿಸಿಕೊಂಡು ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ತಾಯಿಯ ವಾತ್ಸಲ್ಯದ ಸಂಕೇತವಾಗಿದ್ದು ಕುಟುಂಬದಲ್ಲಿ ಪ್ರೀತಿ ಮತ್ತು ಮಕ್ಕಳ ಉನ್ನತಿಗೆ ಆಶೀರ್ವದಿಸುತ್ತಾಳೆ. ತನ್ನ ಬಲ ಹಸ್ತದಿಂದ ಯಾವಾಗಲೂ ತಾಯಿ ಏನ್ ಮಾಡ್ತಿರ್ತಾಳ, ನಮ್ಮನ್ನ ಆಶೀರ್ವದಿಸ್ತಿರ್ತಾಳ, ವಾತ್ಸಲ್ಯದಿಂದ ಪ್ರೀತಿಯಿಂದ ನಮ್ಮನ್ನ ಹರಿಸ್ತಿರ್ತಾಳ. ಐದನೇ ದಿನದ ಶ್ರೀ ಸ್ಕಂದ ಮಾತಾ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳಬೇಕಂದ್ರೆ ನವರಾತ್ರಿ, ನಮಸ್ಕಾರ ಮಾತೆಯ ಕೇಳುಗರೇ, ನವರಾತ್ರಿಯ ಐದನೇ ದಿನದ ದೇವಿಯಾದ ಸ್ಕಂದ ಮಾತೆಯ ಪವಿತ್ರ ಕಥೆಯನ್ನು ಇಂದು ಸಂಪೂರ್ಣವಾಗಿ ತಿಳಿಯೋಣ. ಸ್ಕಂದ ಮಾತಾ ಎಂದರೇನು? ಸ್ಕಂದ ಎಂದರೆ ಕಾರ್ತಿಕೇಯ, ಮಾತಾ ಎಂದರೆ ತಾಯಿ, ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತಾ. ಇವಳು ಪಾರ್ವತಿ ದೇವಿಯೇ ಹೌದು, ಆದರೆ ಮಗನಾದ ಸ್ಕಂದನ ಜೊತೆ ಇರುವಾಗ ಅವಳನ್ನು ಸ್ಕಂದ ಮಾತಾ ಎಂದು ನಾವೆಲ್ಲರೂ ಕರೆಯುತ್ತೇವೆ. ತಾಯಿಗೆ ಪ್ರೀತಿಗೆ ಇದೊಂದು ಶ್ರೇಷ್ಠ ಉದಾಹರಣೆ. ದೇವಿಯ ರೂಪ ಹೇಗಿರುತ್ತದೆ ಎಂದರೆ ತುಂಬಾ ಸುಂದರವಾಗಿರುತ್ತದೆ ಮತ್ತು ಕರುಣಾಮಯಿ ಅಂದ್ರೆ ಶಾಂತ ಸ್ವಭಾವದ ಮೂರ್ತಿಯನ್ನ ನಾವು ಕಾಣ್ತೇವೆ. ಈಗ ಕಾಳರಾತ್ರಿ ಅಂದ್ರ ಕಾಳಿ ಅವತಾರದಲ್ಲಿರ್ತಾಳ, ಆದರೆ ಸ್ಕಂದ ಮಾತಾನ ನಾವು ಪೂಜಿಸ್ಬೇಕಾದ್ರ ಐದನೇ ದಿನ ಸ್ಕಂದ ಮಾತಾನ ಪೂಜಿಸ್ತೀವಲ್ಲ, ಅವಾಗ ಆ ತಾಯಿಯ ಮುಖ ಹೇಗಿರ್ತೈತಿ? ಸೌಮ್ಯವಾಗಿರ್ತೈತಿ, ಪ್ರೀತಿಯನ್ನ ತುಂಬಿರ್ತೈತಿ, ಶಾಂತ ಸ್ವಭಾವದಾಳಾಗಿ ನಮಗ ಕಾಣಿಸ್ತಾಳ. ತಾಯಿಗೆ ಸ್ಕಂದ ಮಾತಾ ಅವತಾರ ತಾಳಿದಾಗ ನಾಲ್ಕು ಕೈಗಳಿರ್ತಾವ. ಮೇಲಿನ ಎರಡು ಕೈಗಳಲ್ಲಿ ಅವಳು ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ಕೆಳಗಿನ ಒಂದು ಕೈಯಲ್ಲಿ ತನ್ನ ಮಗ ಸ್ಕಂದನನ್ನು ಅಂದ್ರ ಎಡಗೈಯಿಂದ ತನ್ನ ಸ್ಕಂದನನ್ನು ತನ್ನ ಎಡತೊಡೆಯ ಮೇಲೆ ಕುಂಡಿಸ್ಕೊಂಡು ಅವನನ್ನು ಬಿಗಿದಪ್ಪಿಕೊಂಡಿರ್ತಾಳ. ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮಾಡುತ್ತಾಳೆ. ತನ್ನ ಕೆಳಗಡೆ ಕೈ ಬಲಗಡೆ ಕೈಯಿಂದ ನಮ್ಮನ್ನ ಏನ್ ಮಾಡ್ತಿರ್ತಾಳ, ಆಶೀರ್ವಾದವನ್ನ ಮಾಡ್ತಿರ್ತಾಳ. ತಾಯಿಯ ವಾಹನ ಸಿಂಹ, ಸಿಂಹದ ಮೇಲೆ ಕುಳಿತಿದ್ದರೂ ಅವಳ ಮುಖದಲ್ಲಿ ಕೋಪ ಇಲ್ಲ, ತಾಯಿಯ ವಾತ್ಸಲ್ಯವೇ ತುಂಬಿರುತ್ತದೆ. ಅಂದು ಸ್ಕಂದ ಮಾತನ ಐದನೇ ದಿನ ಹಳದಿ ಬಣ್ಣ, ಹಳದಿ ಸೀರೆಯನ್ನ ದೇವಿಗೆ ನಾವು ಹಾಕಿರ್ತೀವಿ ಅಂದ್ರೆ ಬಂಗಾರದ ಬಣ್ಣ ಅಂತ ಕರೀತಾರಲ್ಲ ಅದು. ಈ ದಿನ ಭಕ್ತರು ಹಳದಿ ಬಣ್ಣದ ಬಟ್ಟೆ ಹಾಕುತ್ತಾರೆ. ತಾವು ಕೂಡ ದೇವಿಯನ್ನ ಆರಾಧಿಸುವಾಗ ಹಳದಿ ಬಟ್ಟೆಯನ್ನ ಅಂದ್ರೆ ಶುಭ್ರವಾದ ಸ್ವಚ್ಛವಾದ ಮಡಿಯಾದ ಬಟ್ಟೆಯನ್ನ ಧರಿಸಿರ್ತಾರೆ. ತಾಯಿಯ ಮಮತೆಯ ಸಂಕೇತ ಈ ಹಳದಿ ಬಣ್ಣ. ಈ ಹಳದಿ ಬಣ್ಣ ಜ್ಞಾನದ ಸಂಕೇತ ಕೂಡ ಆಗಿದೆ. ಇದರ ಹಿಂದಿನ ಕತೆ ಒಂದು ದೊಡ್ಡ ಕತೆ ಎಂದು ಹೇಳಬಹುದು. ಕೇಳುವರೇ, ನಿಮಗೂ ಕೂಡ ಇದು ಗೊತ್ತಿರುತ್ತದೆ, ಆದರೂ ಇಂದು ನಾನು ನಿಮಗೆ ನಾನು ತಿಳಿದುಕೊಂಡಂತ ವಿಷಯ ಹೇಳ್ಬೇಕನ್ಕೊಂಡು ಹೇಳ್ತಾ ಇದ್ದೀನಿ. ಒಮ್ಮೆ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮದೇವನಿಂದ ವರಪಡೆದ. ಶಿವನ ಮಗನಿಂದ ಮಾತ್ರ ನನ್ನ ಸಾವು ಆಗಬೇಕಂತ ಹೇಳಿ ಏನ್ ಮಾಡಿದ, ಬ್ರಹ್ಮನಿಂದ ವರವನ್ನ ಪಡ್ಕೋತಾನೆ. ಯಾರು? ತಾರಕಾಸುರ. ಶಿವನಿಗೆ ಆಗ ಮದುವೆಯಾಗಿರಲಿಲ್ಲ. ತಾರಕಾಸುರ ವರ ಪಡ್ಕೊಂಡಾಗ ಶಿವನಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಅದಕ್ಕ ಅವ ಏನ್ ಮಾಡ್ತಾನೆ ಅಂದ್ರ, ಶಿವನ ಮಗನಿಂದ ನನಗೆ ಸಾವಾಗ್ಬೇಕು ಅಂತ ಕೇಳ್ಕೋತಾನ. ಅಂದ್ರ ಮಗ ಹುಟ್ಟೋದೇ ಇಲ್ಲ, ನಾ ಸಾಯೋದೇ ಇಲ್ಲ, ನಾನು ಅಜರಾಮರವಾಗಿರ್ಬಹುದು ಅಂತ ಹೇಳಿ ಅವನ ಒಂದ ತಲೆಯಲ್ಲಿ ಆ ರೀತಿ ಇರತ್ತೆ. ಆದರೆ ಹಾಗಾಗಿ ತಾನು ಅಮರ ಎಂದು ತಾರಕಾಸುರ ಅಹಂಕಾರದಿಂದ ಮೂರು ಲೋಕಗಳನ್ನು ಕಾಡಲು ಶುರು ಮಾಡಿದ. ನಂತರ ಶಿವ ಪಾರ್ವತಿಯರ ಮದುವೆಯಾಗಿ ಅವರಿಗೆ ಒಬ್ಬ ಮಗ ಹುಟ್ಟಿದ. ಅವನೇ ಸ್ಕಂದ ಅಥವಾ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಅಂತ ಹೇಳಿ ಕರೀತಾರ. ಸ್ಕಂದನು ದೊಡ್ಡವನಾಗಿ ದೇವತೆಗಳ ಸೇನಾಪತಿಯಾಗಿ ತಾರಕಾಸುರನನ್ನು ಯುದ್ಧದಲ್ಲಿ ಸಂಹಾರ ಮಾಡಿದ. ಈ ಯುದ್ಧದ ಸಮಯದಲ್ಲಿ ಪಾರ್ವತೀ ದೇವಿಯು ತನ್ನ ಮಗನಿಗೆ ಶಕ್ತಿ ತುಂಬಲು ಅವನನ್ನು ರಕ್ಷಿಸಲು ಸ್ಕಂದ ಮಾತೆಯ ರೂಪ ತಾಳಿದಳು. ಅಂದರೆ ಸ್ಕಂದ ಮಾತಾ ಎಂದರೆ ಮಗನನ್ನು ರಕ್ಷಿಸುವ ತಾಯಿಯ ಶಕ್ತಿ, ಅದುವೇ ಸ್ಕಂದ ಮಾತಾ. ನವರಾತ್ರಿಯ ಐದನೆಯ ದಿನ ಅತ್ಯಂತ ಶಕ್ತಿಶಾಲಿಯ ದಿನ. ಮಕ್ಕಳಿಲ್ಲದವರು ಈ ದಿನ ಸ್ಕಂದ ಮಾತೆಯನ್ನು ಪೂಜಿಸಿದರೆ ಸಂತಾನ ಭಾಗ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹಿಂದಿನಿಂದಲೂ ಈ ನಂಬಿಕೆ ಬಂದಿದೆ. ಅಂದ್ರೆ ತಾಯಿ ಯಾವಾಗ್ಲೂ ಶಾಂತ ಸ್ವರೂಪಳಾಗಿರ್ತಾಳ. ತನ್ನ ಮಗ ತಾರಕಾಸುರನನ್ನು ಕೊಲ್ಲುವಾಗ ಅವನ ರಕ್ಷಣೆಗಾಗಿ ನಿಂದಿರ್ತಾಳ. ಅವನಿಗೆ ಧೈರ್ಯವನ್ನ ತುಂಬುತ್ತಾಳ. ಆ ಯುದ್ಧದಲ್ಲಿ ಕಾರ್ತಿಕೇಯ ತಾರಕಾಸುರನನ್ನ ವಧೆ ಮಾಡ್ತಾನ. ಅದಕ್ಕ ಆ ದಿನ ಈ ಐದನೇ ದಿನವಾದ ಸ್ಕಂದ ಮಾತೆಯನ್ನು ನಾವು ಪೂಜಿಸಿದ್ರೆ ತಾಯಿ ಹೆಂಗ ತನ್ನ ಮಗನ ರಕ್ಷಣೆಯನ್ನ ಹಂಗ್ ಮಾಡಿದಳಲ್ಲ, ಆಕಿ ಸದಾ ಕಾಲ ನಮ್ಮನ್ನು ಕೂಡ ರಕ್ಷಿಸ್ತಾಳ ಮತ್ತ ನಮಗೂ ಸಂತಾನ ಭಾಗ್ಯವನ್ನ ಕರುಣಿಸ್ತಾಳ. ಸದಾ ಕಾಲ ತನ್ನ ಮಗನೊಂದಿಗೆ ಇರಲು ಇಷ್ಟಪಡುತ್ತಾಳ ಸ್ಕಂದ ಮಾತ. ಹಾಗಾಗಿ ಈ ನಂಬಿಕೆ ಹಿಂದಿನಿಂದಲೂ ಬಂದಿದೆ. ಈಗಲೂ ಕೂಡ ಸ್ಕಂದ ಮಾತೆಯನ್ನು ಪೂಜಿಸಿ ಹಲವಾರು ಭಕ್ತೆಯರು ಮಗುವನ್ನ ಪಡೆದುಕೊಂಡಂತಹ ಉದಾಹರಣೆಗಳು ಇವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನನ್ನ ಸ್ನೇಹಿತಿಗೆ ಒಬ್ಬಳಿಗೆ ಮಕ್ಕಳಾಗಿರಲಿಲ್ಲ, ಅವಳು ಕೂಡ ಈ ಸ್ಕಂದ ಮಾತೆಯನ್ನ ಪೂಜಿಸಿ ಮಗುವನ್ನು ಪಡೆದುಕೊಂಡಿದ್ದಾಳೆ. ನಾನು ಕಣ್ಣಾರೆ ಕಂಡಿದ್ದೀನಿ. ತಾಯಿ ಮತ್ತು ಮಗುವಿನ ಸಂಬಂಧ ಇನ್ನೂ ಗಟ್ಟಿಯಾಗಿರುತ್ತದೆ. ಈಕೆಯನ್ನು ಪೂಜಿಸಿದರೆ ಜೊತೆಗೆ ಸ್ಕಂದನನ್ನು ಪೂಜಿಸದಂತೆಯೇ ಹಾಗೆ ಎರಡು ಪಟ್ಟು ಪುಣ್ಯ. ಅಂದ್ರ ನಾವು ಈಗ ಕಾರ್ತಿಕೆಯನ್ನು ಪೂಜಿಸಿದಾಗ ಆಗತ್ತ ಮತ್ತ ಸ್ಕಂದ ಮಾತನ್ನು ಪೂಜಿಸಿದಾಗ ಆಗತ್ತೆ. ಯಾಕಂದ್ರೆ ಸ್ಕಂದ ಮಾತ ಯಾವಾಗ್ಲೂ ತನ್ನ ಮಗನನ್ನ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡೇ ಅವಳು ತನ್ನ ಪೂಜೆಯನ್ನು ಸ್ವೀಕರಿಸುವಂತದ್ದು. ಮನಸ್ಸಿನಲ್ಲಿರುವ ಅಹಂಕಾರ ಹೋಗಿ ಮಮತೆ ಬರುತ್ತದೆ. ತಾಯಿಯನ್ನ ಪೂಜಿಸಬೇಕಾದ್ರೆ ಆಕೆಯ ಶಾಂತ ಸ್ವಭಾವವನ್ನು ನಾವು ಕಂಡು ನಮ್ಮ ಮನಸ್ಸು ಕೂಡ ಏನಾಗ್ತದೆ ತಿಳಿ ಆಗ್ತದೆ. ನಾವು ಕೂಡ ಶಾಂತ ಸ್ವಭಾವದವರಾಗ್ತೀವಿ. ಪೂಜಾ ವಿಧಾನ ಮತ್ತು ಮಂತ್ರ: ಬೆಳಗ್ಗೆ ಸ್ನಾನ ಮಾಡಿ ಹಳದಿ ಬಟ್ಟೆ ಹಾಕಿ ದೇವಿಗೆ ಹಳದಿ ಹೂವು ಬಾಳೆಹಣ್ಣು ನೈವೇದ್ಯ ಮಾಡಬೇಕು. ಬೆಳಗಾವಿ ಅಂದ್ರೆ ನಾವು ಬೆಳಗಾವದವರು. ಈಗ ಬೆಳಗಾವ್ ಒಳಗೆ ಏನ್ ಮಾಡ್ತಾರ ಅಂದ್ರೆ ತಾಯಿಗೆ ಕಡಲೆ ಬೇಳೆಯಿಂದ ಅಂದ್ರೆ ಹಳದಿ ಬಣ್ಣದ ನೈವೇದ್ಯ ಮಾಡಬೇಕು ಅಂದ್ರೆ ನಾವು ಬಾಳೆಹಣ್ಣು ನೈವೇದ್ಯ ಮಾಡಬಹುದು. ಮತ್ತ ಕಡಲೆ ಬೇಳೆ ಕೂಡ ಹಳದಿ ಬಣ್ಣದ್ದಾಗಿರ್ತದೆ. ನಾವು ಕಡಲೆ ಬೇಳೆ ಮತ್ತ ಬೆಲ್ಲವನ್ನ ಮಿಕ್ಸ್ ಮಾಡಿ ತಾಯಿಗೆ ಏನ್ ಮಾಡ್ತೀವಿ ನೈವೇದ್ಯವನ್ನ ತೋರಿಸ್ತೀವಿ. ಈಗ ಮಂತ್ರ: ಸಿಂಹಾಸನಗತ ನಿತ್ಯಂ ಪದ್ಮಶ್ರೀ ಕರಧ್ವಾಯ ಶುಭದಾಸ್ತು ಸದಾದೇವಿ ಸ್ಕಂದ ಮಾತಾ ಯಶಸ್ವಿನಿ. ಈ ಮಂತ್ರವನ್ನ ನಾವ ಜಪ ಮಾಡಬೇಕು. ಇದರ ಜೊತೆಗೆ ಅಂದ್ರೆ ಇದು ನಮಗೆ ಇದು ಈಜಿ ಆಗ್ತಿಲ್ಲ ಅಂದ್ರೆ ಸರಳವಾದ ಮಂತ್ರ ಕೂಡ ತಾಯಿದು ಐತಿ. ಓಂ ದೇವಿ ಸ್ಕಂದ ಮಾತೈ ನಮಃ. ಈ ಮಂತ್ರವನ್ನ 108 ಸಲ ಜಪಿಸಿ ನಾವು ತಾಯಿಯನ್ನ ಪೂಜಿಸಬಹುದು. ವೈಜ್ಞಾನಿಕವಾಗಿ ಇದ್ರ ಹೇಳ್ಬೇಕು ಅಂದ್ರೆ ಸ್ಕಂದ ಮಾತಾ ತಾಯಿಯ ರೂಪ. ತಾಯಿಯ ಮಡಿಲಲ್ಲಿ ಮಗು ಇದ್ದಾಗ ಮಗುವಿಗೆ ಎಷ್ಟು ಸುರಕ್ಷಿತ ಅನಿಸುತ್ತದೆಯೋ ಹಾಗೆ ಈ ದೇವಿಯನ್ನು ನೆನೆದರೆ ನಮ್ಮ ಮೆದುಳಿನಲ್ಲಿ ಸುರಕ್ಷತೆಯ ಭಾವನೆ ಬರುತ್ತದೆ, ಭಯ ಕಡಿಮೆಯಾಗುತ್ತದೆ. ಇದು ತಾಯಿ ಮಗುವಿನ ಸಂಬಂಧವನ್ನು ಹೆಚ್ಚಿಸುತ್ತದೆ, ಗಟ್ಟಿಗೊಳಿಸುತ್ತದೆ. ಆತ್ಮೀಯ ತಾಯಂದಿರೇ, ಸ್ಕಂದ ಮಾತಾ ಎಂದರೆ ನಿಮ್ಮೊಳಗೆ ಇರುವ ಶಕ್ತಿ. ನೀವು ನಿಮ್ಮ ಮಗುವನ್ನು ಹೇಗೆ ಕಷ್ಟದಿಂದ ಕಾಪಾಡುತ್ತೀರೋ ಅದೇ ಸ್ಕಂದ ಮಾತೆಯ ಶಕ್ತಿಯಾಗಿದೆ. ಏಕೆಂದರೆ ಸ್ಕಂದ ಮಾತಾ ಕೂಡ ತನ್ನ ಮಗನ ರಕ್ಷಣೆಗಾಗಿ ಸ್ಕಂದ ಅಂದ್ರೆ ಕಾರ್ತಿಕೇಯ ಏನ್ ಮಾಡ್ತಾನ, ತಾರಕಾಸುರನನ್ನ ವಧೆ ಮಾಡು ಮುಂದಾಗ ಭಯಾನಕವಾದ ಯುದ್ಧ ನಡೀತೈತಿ. ಆ ಯುದ್ಧದಲ್ಲಿ ತನ್ನ ಮಗನ ರಕ್ಷಣೆಗಾಗಿ ತಾಯಿ ನಿಲ್ಲುವುದರಿಂದ ಸ್ಕಂದ ಮಾತೆ ಎಂಬ ಹೆಸರು ಅವಳಿಗೆ ಬಂತು. ಅದೇ ರೀತಿ ನೀವು ಕೂಡ ಸ್ಕಂದ ಮಾತವನ್ನ ಪೂಜಿಸುವುದರಿಂದ ನೀವು ಕೂಡ ನಿಮ್ಮ ಮಕ್ಕಳನ್ನ ರಕ್ಷಿಸ್ತೀರಿ, ಅವರ ಬೆನ್ನೆಲುಬಾಗಿ ನಿಲ್ತೀರಿ. ಆ ತಾಯಿ ಪೂಜಿಸುವುದರಿಂದ ಆ ತಾಯಿ ಅಂತ ಶಕ್ತಿ ನಮಗೂ ಕೂಡ ಬರುತ್ತದೆ ಅಂತ ನಾ ಹೇಳ್ತೀನಿ. ಈ ದಿನ ಎಲ್ಲಾ ತಾಯಿಯಂದಿರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವ ದಿನವಾಗಿದೆ. ಯಾವ ದಿನ? ನವ ದುರ್ಗೆಯ 5ನೇ ದಿನವಾದ ಸ್ಕಂದ ಮಾತಾ ದಿನ. ಇಷ್ಟು ಹೇಳಿ ನಾಳೆ 6ನೇ ದಿನ ಕಾತ್ಯಾಯಿನಿ ದೇವಿಯ ಕಥೆಯೊಂದಿಗೆ ಮತ್ತೆ ಸಿಗೋಣ. ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ಇದು ಸ್ಕಂದ ಮಾತೆಯ ಬಗ್ಗೆ ನಾ ತಿಳಿದುಕೊಂಡಿರುವಂತಹ ಮಾಹಿತಿಯಾಗಿದೆ. ಇದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಷಯ ತಿಳಿದಿರುತ್ತದೆ. ಆದರೂ ನಮ್ಮತ್ತೆ ಪುನರಾವರ್ತನೆ ಮಾಡಿದಂತಾಯಿತು ಅಂತ ಹೇಳಿ ನನ್ನ ಭಾವನೆ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೂ ಪ್ರಸಾರವಾಯಿತು ನವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ತಾಯಿ ಸ್ಕಂದ ಮಾತೆಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಎಲ್ಲರ ಬದುಕಿನಲ್ಲೂ ಪ್ರೀತಿ, ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ನಾಳೆ ಮತ್ತೊಂದು ದೇವಿಯ ಮಹಿಮೆಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: KLA's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLA's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಮತ್ತು ನಮ್ಮ ಸಂಪ್ರದಾಯದ ಸರ್ ಈ ಬಾರಿಯ ದೀಪಾವಳಿಯನ್ನು ಇನ್ನಷ್ಟು ಪ್ರಕಾಶಮಯ ಹಾಗೂ ವಿಶೇಷವಾಗಿಸಿ, ಏಕೆಂದರೆ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಮ್ಮ ಮುಂದಿಡುತ್ತಿದ್ದಾರೆ ಡಿಫಾಲ್ಟ್ ದೀಪಾವಳಿ ಹಬ್ಬದ ಕೊಡುಗೆ. ಚಿನ್ನದ ಆಭರಣಗಳ ತಯಾರಿಕೆ ಶುಲ್ಕದ ಮೇಲೆ ಬರೋಬ್ಬರಿ 40% ರಿಯಾಯಿತಿ, ವಜ್ರಾಭರಣಗಳ ತಯಾರಿಕೆ ಶುಲ್ಕದ ಮೇಲೆ 50% ರಿಯಾಯಿತಿ, ಜೊತೆಗೆ ಚಿನ್ನದ ನಾಣ್ಯ ಉಚಿತ. ಹಾಗೆ ಬೆಳ್ಳಿಯ ತಯಾರಿಕೆ ಶುಲ್ಕದ ಮೇಲೆ ಪಡೆಯಿರಿ ವಿಶೇಷ 50% ರಿಯಾಯಿತಿ. ಅಷ್ಟೇ ಅಲ್ಲ, ಹಳೆ ಚಿನ್ನವನ್ನ ಬದಲಾಯಿಸಿಕೊಳ್ಳಿ, ಅದು ಯಾವುದೇ ಕಡಿತವಿಲ್ಲದೆ ಕೊಡುಗೆ ನವೆಂಬರ್ 22ರವರೆಗೆ ಮಾತ್ರ. ಇನ್ನೇಕೆ ತಡ ಮಾಡುತ್ತಿದ್ದೀರಿ? ಇಂದೇ ಭೇಟಿ ನೀಡಿ ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಗರ್ಭಧಾರಣೆ ಮತ್ತು ಶಿಶುನಷ್ಟ ಸ್ಮರಣಾ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಎಂಬಿ ಬೆಲ್ಲದವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಗರ್ಭಧಾರಣೆ ಮತ್ತು ಶಿಶು ನಷ್ಟ ಸ್ಮರಣಾ ದಿನ ಅಂದ್ರೆ ಏನು, ಇದನ್ನದ ಮಹತ್ವವನ್ನು ತಿಳಿಸ್ಕೊಡಿ ಸರ್.
1: ಯಾವುದೇ ಒಬ್ಬ ಹೆಣ್ಣು ಮಗಳ ಜೀವನದಲ್ಲಿ ಗರ್ಭಾವಸ್ಥೆ, ತಾಯ್ತನ, ಅದು ಒಂದು ಮೈಲ್ಗಲ್ಲು, ಅದು ಇಂಪಾರ್ಟೆಂಟ್ ಮೈಲ್ಗಲ್ಲು ಅಂತ ನಾವು ಎಲ್ಲ ಹೆಣ್ಮಕ್ಕಳು ಹೇಳ್ತಾರೆ. ಇವತ್ತಿನ ಸಮಾಜದೊಳಗೆ ಹೆಣ್ಮಗಳು ತಾಯಿ ಆಗಲಿಲ್ಲ ಅಂದರೆ ಅವಳಿಗೆ ಒಂದು ಸ್ಥಾನಮಾನ ಸರಿಯಾಗಿ ಸಿಗೋದಿಲ್ಲ. ಅದು ಪ್ರತಿಯೊಂದು ಹೆಣ್ಮಗಳು, ವೈವಾಹಿಕ ಮಹಿಳೆ ಯಾವ ತಾನು ತಾಯ್ತನವನ್ನು ಬಯಸುತ್ತಾಳೆ. ಯಾಕಂದರೆ ಸಮುದಾಯದಲ್ಲಿ ಮತ್ತು ಅವಳ ಜೀವನದ ಮಗು ಆದ ಮೇಲೇ ಅವರ ಜೀವನ ಪೂರ್ಣ ಅಂತ ಹೇಳಿ ಒಂದು ನಮ್ಮಲ್ಲಿ ಭಾವನೆ ಇದೆ ತಾಯಿಗೆ. ಅದರಿಂದ ಗರ್ಭಾವಸ್ಥೆ ಬಹಳ ಮುಖ್ಯ. ಗರ್ಭಧಾರಣೆ ಆಗಬೇಕಾದ್ರೆ ಅದರಲ್ಲಿ ಎಲ್ಲ ಅಂಶಗಳು ಸರಿ ಇರಬೇಕು. ಮೊದಲನೇದಲ್ಲಿ ನಮ್ಮ ಸಮುದಾಯದೊಳಗೆ ಇನ್ನೂ ಹೆಣ್ಮಕ್ಕಳನ್ನೇ ನಾವು ಆದಷ್ಟು ನಿಂದನೆಗೆ ಒಳಪಡಿಸ್ತೀವಿ. ಈಗ ಮಕ್ಕಳಾಗಲಿಲ್ಲ ಅಂದರೆ ದಂಪತಿಗಳಿಗೆ ಫಸ್ಟ್ ವಿಕ್ಟಿಮ್ ಬಲಿ ಅಂದರೆ ಆ ಹೆಣ್ಮಗಳೇ. ಆದರೆ ನಾವು ಮಗು ಅಂದರೆ ಒಂದು ಚಪ್ಪಾಳೆ ಅಂತ ನೋಡ್ತೀವಿ. ಚಪ್ಪಾಳೆಗೆ ಎರಡು ಕೈಗಳು ಬೇಕು. ಈ ಎರಡು ಕೈಗಳು ಮಗು, ಚಪ್ಪಾಳೆ ಅಂದರೆ ಮಗು. ಮಗು ಆಗಬೇಕಾದ್ರೆ ಗಂಡನೂ ಅಷ್ಟೇ ಮುಖ್ಯ, ಹೆಂಡತಿಯೂ ಅಷ್ಟೇ ಮುಖ್ಯ. ಅಂದರೆ ಮೇಲೂ ಅಷ್ಟೇ ಇಂಪಾರ್ಟೆಂಟು, ಫಿಮೇಲ್ ಆಲ್ಸೋ ಅಷ್ಟೇ ಇಂಪಾರ್ಟೆಂಟ್. ಜನರಲ್ಲಿ ಅದು ಸರಳಿ ಆಗಬೇಕು ಅಂದರೆ ಗಂಡನೂ ಆರೋಗ್ಯವಂತವನಾಗಿರಬೇಕು, ಹೆಂಡತಿಯೂ ಆರೋಗ್ಯವಂತ. ಅದಕ್ಕೆ ಈ ಗರ್ಭಧಾರಣೆ ಆಗಬೇಕಾದ್ರೆ ನಾವು ಅವರು ಎಲ್ಲ ರೀತಿಯಿಂದ ಆರೋಗ್ಯವಂತರಾಗಿರ್ಬೇಕು. ಅದು ಸರಿಯಾಗಿ ಆಗಿ ಆಮೇಲೆ ಅವು ತೊಂದರೆ ಆದರೆ ಅದು ಅದನ್ನು ನಾವು ತಡೆಗಟ್ಟು ಸಲುವಾಗಿ ಇದನ್ನು ಮುಂಚೆ ಐರೋಪ್ಯ ಮತ್ತು ಅಮೆರಿಕಾ ದೇಶಗಳಲ್ಲಿ ಇದನ್ನು ಅದರ ರಿಮೆಂಬ್ರೆನ್ಸ್ ಅಂತ ಮಾಡಿ ಮುಖ್ಯ ಉದ್ದೇಶ ಹೆಲ್ದಿ ಪ್ರೆಗ್ನೆನ್ಸಿ ಆಗಿ ಆರೋಗ್ಯವಂತ ಗರ್ಭಾವಸ್ಥೆ, ಆರೋಗ್ಯಪೂರ್ಣ ಮಗುವಿನ ಹೆರಿಗೆ, ಇದರದ ಉದ್ದೇಶ ಐತಿ. ಯಾವ ತಾಯಂದಿರು ಅವತರನ್ನ ಗರ್ಭಾವಸ್ಥೆಯೊಳಗೆ ಮಕ್ಕಳನ್ನ ಕಳ್ಕೊಂಡಿರ್ತಾರೆ. ಕೆಲವೊಬ್ಬರಿಗೆ ಗರ್ಭಪಾತ ಅನ್ಬೋದು, ಕೆಲವೊಬ್ಬರಿಗೆ ಗರ್ಭದಲ್ಲಿ ಮಗುವಿನ ತೀರಿಕೊಳ್ಳೋದು ಅಂತೀವಿ. ಸೊ ಇದನ್ನು ನಾವು ವೈದ್ಯಕೀಯ ಟರ್ಮಿನಾಲಜಿ ಅಂತೀವಿ. ವೈದ್ಯಕೀಯ ಭಾಗದಲ್ಲಿ ಅವಕ್ಕೆ ನಾವು ಗರ್ಭಪಾತ ಅಂದರೆ ಅಬಾರ್ಷನ್ ಅಥವಾ ಮಿಸ್ ಕ್ಯಾರೇಜ್ ಅಂತೀವಿ. ಮಿಸ್ ಕ್ಯಾರೇಜ್ ಅಂದರೆ ಇಲ್ಲಿ ಮಗು ತನ್ನಷ್ಟಕ್ಕೆ ತಾನು ಬೆಳೆಯೋ ರೀತಿಯಲ್ಲಿ ಇರೋದಿಲ್ಲ. ಅದನ್ನು ನಾವು 20-22 ವಾರವರೆಗೂ ಬೆಳವಣಿಗೆ ಆಗಬೇಕು. 22-28 ವಾರವೂ ನಮ್ಮಲ್ಲಿ ಇನ್ನೂ ಮಗುಗಳು ಉಳಿಯೋ ಸಂಭವ ಬಹಳ ಕಡಿಮೆ. ಜಗತ್ತಿನಾದ್ಯಂತ ಜಾಗತಿಕ ಆರೋಗ್ಯ ಸಂಸ್ಥೆ WHO ವಯಾಬಿಲಿಟಿ ಅಂದರೆ ಇಂಡಿಪೆಂಡೆಂಟ್ ಬೇಬಿ ಸರ್ವೈವಲ್ ಔಟ್ಸೈಡ್ ದ ವೂಂಬ್ ಆಫ್ ದ ಮದರ್ ಅಂತೀವಿ. ಅಂದರೆ ಗರ್ಭ ಚೀಲದಿಂದ ಹೊರಗೆ ಬರ ಗರ್ಭಾಶಯದಿಂದ ಹೊರಗೆ ಬಂದ ಮೇಲೆ ಮಗುವಿಗೆ ತನ್ನಷ್ಟಕ್ಕೆ ತಾನೇ ಜೀವಂತವಾಗಿರುವುದಕ್ಕೆ ಸಾಧ್ಯತೆ ಆ ಗರ್ಭಾವಸ್ಥೆಯ ಅವಧಿಗೆ ನಾವು ಪೀರಿಯಡ್ ಆಫ್ ವಯಾಬಿಲಿಟಿ ಅಂತೇವೆ. ಅದು ಮಗು ಅಲ್ಲಿಂದ ಅದು ಇಂಡಿಪೆಂಡೆಂಟ್ ವಿಶೇಷ ಕಾಳಜಿ ಕೊಡಬೇಕಾಗುತ್ತೆ. ಬಹಳ ವಿಶೇಷ ಕಾಳಜಿ ಕೊಟ್ಟರು 22-26 ವಾರದೊಳಗೆ ಉಳಿಯೋದು 10-20% ಮಕ್ಕಳು ಮಾತ್ರ. ಬಟ್ ಲಕ್ಷಾನುಗಟ್ಟಲೆ ಅಥವಾ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಅದನ್ನು ಉಳಿಸ್ತಾರೆ. ಬಟ್ ಅದರಲ್ಲಿ ಕೆಲವೊಂದು ನ್ಯೂನತೆಗಳೂ ಮಕ್ಕಳಿಗೆ ಇರ್ತವೆ. ಅದನ್ನು ಎರಡನೇದು, ನಮ್ಮ ದೇಶದೊಳಗೆ ನಾವು ಜನರಲಿ ಇನ್ನೂ 1,000 ಗ್ರಾಂ ಅಂದರೆ 1 ಕಿಲೋ ಮಗು ಚೆನ್ನಾಗಿ ಉಳಿಯೋ ಚಾನ್ಸಸ್ ಇರುತ್ತೆ ಅಂತೇಳಿ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಹುಟ್ಟಿದ ಮಗು ಉಳಿಯೋದು ಕಠಿಣ. ಸೊ ಈಗ ಈ 15 ಅಥವಾ ಇದೊಂದು ವಾರನ್ನ ನಾವು ಗರ್ಭಧಾರಣೆ ಮತ್ತು ಗರ್ಭಾಶಯ ಅಥವಾ ಗರ್ಭದೊಳಗನ ಕಳ್ಕೊಂಡಂತ ಮಕ್ಕಳನ್ನ ನೆನಪಿಸುವುದಿನ ಉದ್ದೇಶ ಏನಂದ್ರೆ ಇನ್ನು ಮುಂದೆ ಅಟ್ಲೀಸ್ಟ್

0: ಅದರೊಳಗೆ ನಾನು ಇಲ್ಲಿ ಲೆಕ್ಚರರ್ ಆಗಿ ಫಸ್ಟ್ ಕನ್ಸಲ್ಟೆಂಟ್ ಅಂತ ಜಾಯ್ನ್ ಆದಾಗ ಅದೇ 560-600 ಹೆಣ್ಮಕ್ಳು ತೀರ್ಕೊತಿದ್ರು. ನಾವು ಬಹಳ ಅದನ್ನು ಕಡಿಮೆ ಮಾಡಿದೀವಿ, ಬಟ್ ಆದರೂ ಇನ್ನೂ ಕಡಿಮೆ ಮಾಡಬೇಕು. ಯಾಕಂದ್ರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಸಿಂಗಲ್ ಡಿಜಿಟ್ ಅಂತೀವಿ, ಅಂದರೆ ಒಂದು ಅಂಕಿ ಅಂದರೆ 10 ಕಡಿಮೆ ಅದಾವೆ. ಆಮೇಲೆ ನಮ್ಮ ಹುಟ್ಟುವ ಪ್ರೆಗ್ನೆನ್ಸಿ ಒಳಗೆ ಎಲ್ಲಾ ಪ್ರೆಗ್ನೆನ್ಸಿನೂ ಆರೋಗ್ಯವಂತ ಮಕ್ಕಳನ್ನೇ ಆಗುದಿಲ್ಲ, ನಮ್ಮಲ್ಲಿ ಅವು ಬಹಳ ಹೋಗ್ತಾ ಇದಾವೆ. ಅವಕ್ಕೆ ನಾವು 22 ವಯಾಬಿಲಿಟಿ ಪಿರಿಯಡ್ ಆದ್ಮೇಲೆ ಮಗು ತೀರ್ಕೊಂಡ್ರೆ ಅದಕ್ಕೆ ನಾವು ಸ್ಟಿಲ್ ಬರ್ತ್ ಅಂತೀವಿ, ಅಂದ್ರೆ ಸತ್ತ ಮಗುವಿನ ಜನನ. ಅದು ಕೆಲವೊಂದು ಕಾರಣ ಇರ್ತಾವ್ರಿ, ಅದು ಆಮೇಲೆ ನಿಮ್ಗೆ ಮುಂದೆ ನಾನು ಮಾತಾಡ್ತೀನಿ. ಬಟ್ ಈ ಸತ್ತು ಹುಟ್ಟಿದ ಮಕ್ಕಳಿಗೆ ನಾವು ಸ್ಟಿಲ್ ಬರ್ತ್ ಅಂತೀವಲ್ಲ, ಅದರಲ್ಲಿ ಎರಡು ವಿಧ ಇರ್ತವೆ. ಒಂದು ಫ್ರೆಶ್ ಸ್ಟಿಲ್ ಬರ್ತ್, ಇನ್ನೊಂದು ಮ್ಯಾಸರೇಟೆಡ್ ಸ್ಟಿಲ್. ಮ್ಯಾಸರೇಟ್ ಸ್ಟಿಲ್ ಬರ್ತ್ ಅಂದ್ರೆ ಗರ್ಭಾಶಯದೊಳಗೇನೆ ಕೆಲವೊಂದು ತೊಂದರೆಯಿಂದ ಮಗು ತೀರ್ಕೊಂಡಿರ್ತದೆ. ಫ್ರೆಶ್ ಸ್ಟಿಲ್ ಬರ್ತ್ ಹೆರಿಗೆ ಅವಸ್ಥೆಯಲ್ಲಿ ಕೆಲವೊಂದು ಸಲ ತೊಂದರೆಯಾಗಿ ವಿತಿನ್ ಡೆತ್ ಅಥವಾ ಡೆತ್ ಆಗಿ 24 ಒಳಗಡೆ ಹೆರಿಗೆ ಆಗ್ತಿರ್ತದೆ, ಅವಕ್ಕೆ ಫ್ರೆಶ್ ಸ್ಟಿಲ್ ಬರ್ತ್ ಅಂತೀವಿ. ಅದಕ್ಕೆ ಕಾರಣಗಳು ಬೇರೆ ಇರ್ತವೆ, ಮ್ಯಾಸರೇಟೆಡ್ ಸ್ಟಿಲ್ ಬರ್ತ್ ಕಾರಣಗಳು ಬೇರೆ ಇರ್ತವೆ. ಸೊ ಇದನ್ನು ಸ್ಮರಣೆ ಮಾಡೋದು ಏನಂದ್ರೆ, ನಾವು ಅದನ್ನು ಸರಿಯಾಗಿ ಮಾಹಿತಿ ತಗೊಂಡು ಅವು ಸ್ಟಿಲ್ ಬರ್ತು, ಗರ್ಭಪಾತ ಮತ್ತು ತಾಯಂದಿರ ಆರೋಗ್ಯ ಮೇಂಟೈನ್ ಮಾಡಿ ಸರಿಯಾಗಿ ನಾವು ಕಾಳಜಿ ವಹಿಸಬೇಕನ್ನೋದನ್ನ ನೆನಪಿಸುವ ದಿವಸಕ್ಕೆ ಇದನ್ನ 15 ಗರ್ಭಧಾರಣೆ ಮತ್ತು ಗರ್ಭಾವಸ್ಥೆಯ ಒಳಗೇನೆ ಮಗುವಿನ ಮರಣದ ನೆನಪನ್ನು ನೆನಪಿಸಿಕೊಳ್ಳುವಂತ ದಿನ ಆಚರಣೆ ಮಾಡ್ತಾ ಇದೀವಿ. ಇದನ್ನ ಸಮುದಾಯಕ್ಕೂ ಒಳ್ಳೆಯದು, ತಾಯಂದಿರಿಗೂ ಒಳ್ಳೆಯದು, ಮಹಿಳೆಯರಿಗೂ ಒಳ್ಳೆಯದು ಆಗಲಿ. ಮತ್ತು ಎವರಿ ದಂಪತಿಗಳು ತಾವು ಬಯಸಿದ ಮಗುವಿಗೆ ತಾವು ಅದನ್ನ ಗುರಿ ಮುಟ್ಟಬೇಕು ಅಂತೇಳಿ ನೆನಪಿಸುವಂತ ಇದು ಕಾರ್ಯಕ್ರಮ.
1: ಖಂಡಿತ ಸರ್. ಸರ್, ಇವಾಗ ಗರ್ಭಾವಸ್ಥೆಯಲ್ಲಿ ಮಗು ಒಂದು ನಷ್ಟವನ್ನ ಹೊಂದುತ್ತೆ ಅಂತ ತಾವು ತಿಳಿಸಿದ್ರಿ, ಅದಕ್ಕೆ ಸಾಮಾನ್ಯ ಕಾರಣಗಳು ಏನೆಲ್ಲ ಇರಬಹುದು ಸರ್?
0: ಗರ್ಭಾವಸ್ಥೆಯಲ್ಲಿ ಮಗು ತೀರ್ಕೊಳ್ಳಕ್ಕೆ ಸುಮಾರು ಕಾರಣಗಳಿದೆ. ಅದು ತಾಯಂದಿರಲ್ಲಿ ಇರಬಹುದು, ಅದು ಮಗುವಿನ ದೋಷನೇ ಇರಬಹುದು. ಇದು ಹೆಂಗೆ ಇರ್ತಾವೆ ಅಂದ್ರೆ, ಕೆಲವೊಂದು ಇದಕ್ಕೆ ಬೇಬೀಸ್ ಕಂಡೀಷನ್ ಅಂತೀವಿ, ಪ್ಲಾಸೆಂಟ ಕೂಸಿನ ಮಾಸ್ ಇರುತ್ತೆ, ಅದು ಅದಕ್ಕೆಲ್ಲ ನ್ಯೂಟ್ರಿಷನ್ ಎಲ್ಲ ಸಪ್ಲೈ ಮಾಡೋದು, ಅಥವಾ ತಾಯಂದಿರಿಗೆ ಇರುವಂತ ಕಾಯಿಲೆಗಳು, ಅಥವಾ ತಾಯಿ ಸೋಂಕು ಪ್ರೆಗ್ನೆನ್ಸಿ ಒಳಗೆ ಕೆಲವೊಂದು ಸಲ ಸೋಂಕು ಆಗೋದ್ರಿಂದನೂ ಒಳಗೆ ಮಗು ತೀರ್ಕೊತದೆ. ಈಗ ಮೊದಲನೇದಾಗಿ 1-1 ನಾವು ನೋಡಿದ್ರೆ ಮಗು ಒಳಗೆ ನ್ಯೂನ್ಯತೆ ಇರ್ತಾವೆ, ಕಂಜನೈಟಲ್ ಎನಾಮಲಿ ಇರ್ತವೆ, ಅದರಿಂದ ನಾವು ಮಕ್ಕಳನ್ನ ಮಗು ತಾನೇ ತೀರ್ಕೋಬಹುದು. ಎರಡನೇದು, ಈ ತಾಯಿಗೆ ಕೆಲವೊಂದು ಇನ್ಫೆಕ್ಷನ್ಸ್ ಆಗಿ ಅದನ್ನ, ಈಗ ವ್ಯಾಕ್ಸಿನ್ಸು ಬಂದವ್ರೆ ಅವು, ಬಟ್ ನಮ್ಮ ಹೆಣ್ಮಕ್ಳು ಎಲ್ಲಾನು ಸರಿಯಾಗಿ ತಗೊಂಡಿರೋದಿಲ್ಲ. ಸೊ ಈಗ ರುಬೆಲ್ಲ ವ್ಯಾಕ್ಸಿನ್ ಐತಿ, ರುಬೆಲ್ಲ ನಮ್ಗೆ ಗೊತ್ತಾಗಿಲ್ಲದ ಅವ್ರು ತಗೊಂಡಿರ್ಕಿಲ್ಲ ಅಂದ್ರೆ ಆ ಮಗು ರುಬೆಲ್ಲ ಆಯ್ತು ಅಂದ್ರೆ ಎಲ್ಲ ಎನಾಮಲಿ ಆಗಿ ಬಹಳ ಬೇಗ ಆದ್ರೆ ಗರ್ಭಪಾತ ಆಗುತ್ತೆ. ತಡ ಮಾಡಿ ಗೊತ್ತಾಯ್ತಂದ್ರೆ ಅವಾಗ ನ್ಯೂನ್ಯತೆಗಳು ಇರ್ತಾವ್ರಿ, ಕಂಜನೈಟಲ್ ಎನಾಮಲೀಸ್. ಆಮೇಲೆ ಬೇರೆ ವೈರಲ್ ಇನ್ಫೆಕ್ಷನ್ ಅಂತೀವಿ, ವೈರಲ್ ಹೆಪಟೈಟಿಸ್, ಇದು ಸೈಟೋಮೆಗಲೋ ವೈರಸ್ ಅಂತ ಹೇಳಿ, ಇವೆಲ್ಲಾನು ಬೇಬಿನ ಅವನ್ನ ತೊಂದರೆ ಮಾಡಿ ಸ್ಟಿಲ್ ಬರ್ತ್ ಆಗೋ ಚಾನ್ಸ್ ಇರುತ್ತೆ. ಪಾರೋ ವೈರಸ್ ಅಂತ ಬರ್ತಾವ, ಇದು ಇನ್ಫೆಕ್ಟ್ ಸೋಂಕು ಅಂತಾರ್ರಿ. ಎರಡನೇದು, ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಗರ್ಭಿಣಿ ಇರಲಿ, ಬೇರೆ ಇರಲಿ, ಜಾಬ್ ಮಾಡಲಿ, ಮನೆಯಾಗಿರಲಿ, ಸ್ಕೂಲ್ ಟೀಚರ್ ಇರಲಿ, DC ಇರಲಿ, ಯಾವ ಆಫೀಸರ್ ಇದ್ರು, ಹೆಣ್ಮಕ್ಳು ನಮ್ಮ ಅಭಿಪ್ರಾಯದೊಳಗೆ ಕಳೆದ 38-40 ನಾನು ವಿವಿಧ ಶ್ರೇಣಿಯಲ್ಲಿ ಇರುವಂಥ ಹೆಣ್ಮಕ್ಳನ್ನೂ ನೋಡಿದ್ದೀನಿ, ಡಾಕ್ಟರ್ಗಳನ್ನೂ ನೋಡಿದ್ದೀನಿ, ಅವರು ನೀರು ಜಾಸ್ತಿ ಕುಡಿಯಲ್ಲರಿ. ನಮ್ಮ ಹೆಣ್ಮಕ್ಳು ಮುಖ್ಯ ಕಾರಣ ಅಂದ್ರೆ ಕೆಲವರು ಮನೆಯಾಗಿದ್ದರೂ ನೀರು ಕುಡಿಯಂಗಿಲ್ಲ. ನಾವು ಹೊರಗಂದ್ರೆ ನೀವು ವರ್ಕ್ ಪ್ಲೇಸಲ್ಲಿ ಯೂರಿನಲ್ಸ್ಗೆ ಹೋಗೋಕ್ಕೆ ಸರಿ ಸ್ಥಳ ಇರಲಿಕ್ಕಿಲ್ಲ, ಫೆಸಿಲಿಟಿ ಇರಲಿಕ್ಕಿಲ್ಲ, ಆದರೆ ನೀರು ಹೆಣ್ಮಕ್ಳು ಬೇಸಿಕ್ಲಿ ಕುಡಿಯಂಗಿಲ್ಲ. ಈಗ ಅವ್ರು ರಾತ್ರಿ ಎಲ್ಲರೂ ಟ್ರಾವೆಲ್ ಮಾಡೋದಿದ್ರೆ ನೋಡ್ರಿ, ಬಸ್ನಿಂದ ಒಬ್ಬಳ ಹೆಣ್ಮಗಳು ಇಳಿಯಂಗಿಲ್ಲ, ಅವ್ರು ಮಧ್ಯಾಹ್ನದಿಂದನೇ ನೀರು ಕುಡಿಯೋದು ಬಿಟ್ಟಿರ್ತಾರೆ ರಾತ್ರಿ ಪ್ರಯಾಣ ಮಾಡೋದಿದ್ರೆ. ಅದ್ರ ಬಂದ ಮೇಲೆ ಫಸ್ಟ್ ಸಿಂಪ್ಟಮ್ ಆಗೋದು ಅವ್ರಿಗೆ ಕಾಲ್ಮಡಿ ಇನ್ಫೆಕ್ಷನ್ ಅಥವಾ ಯೂರಿನರಿ ಇನ್ಫೆಕ್ಷನ್ ಅಂತೀವಿ, ಅಥವಾ ಮೂತ್ರ ಜನಾಂಗದ ಇನ್ಫೆಕ್ಷನ್. ಇದು ಬೇರೆ ಬೇರೆ ರೀತಿ ಹಂತದೊಳಗೆ ಬೇಬಿನ ತ್ರಾಸ ಮಾಡ್ತದೆ. ಮೊದಲು ಕುಂಠಿತ ಬೆಳವಣಿಗೆ ಆಗ್ತದೆ, ಇನ್ಫೆಕ್ಷನ್ ಇರೋದ್ರಿಂದ ಬೇಬಿಗೂ ಡೆವಲಪ್ ಆಗ್ತದೆ, ಫೀವರ್ ಇವೆಲ್ಲ ಬಂದು ಅವಳು ತೊಂದರೆ ಆಗ್ತದೆ. ಎರಡನೇದು ಪ್ಲಾಸೆಂಟ ಅಂತೀವಿ, ಒಂದು ಹೈಪರ್ ಟೆನ್ಷನ್ ಅಂತ ಬರ್ತದೆ ರೀ, ಅದಕ್ಕೆ ಪ್ರೀ ಎಕ್ಲಾಂಶ ಅಂತೀವಿ. ಈ ತೊಂದರೆಯಿಂದನೂ ಕೂಸಿನ ಬೆಳವಣಿಗೆ ಸರಿಯಾಗೋದಿಲ್ಲ, IUD ಆಗ್ತದೆ, ಇಂಟ್ರಾಯುಟ್ರೈನ್ ಡೆತ್ ಅಂತೀವಿ. ಆಮೇಲೆ ಡಯಾಬಿಟಿಸ್, ಈಗ ನಮ್ಮಲ್ಲಿ ಮೊದಲಿನ ನಮ್ಮ ಹಿರಿಯರಿಗೆ ಡಯಾಬಿಟಿಸ್ ತುಂಬ ಕಡಿಮೆ ಇತ್ತು, ಅವಾಗ ಟೆಸ್ಟ್ ಫೆಸಿಲಿಟಿನೂ ಇರಲಿಲ್ಲ. ಆದರೆ ಈಗ ನಾವು ಫಿಸಿಕಲ್ ಆಕ್ಟಿವಿಟಿ ಬಹಳ ಕಡಿಮೆ, ಅಂದರೆ ನಾವು ಕಾರ್ನಾಗ ಬರ್ತೀವಿ, ಸ್ಕೂಟರ್ ಮೇಲೆ ಬರ್ತೀವಿ, ಇವನ್ ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೂ ನಾವು ನಡ್ಕೊತ ಹೋಗುವಂಥ ಶಕ್ಯತೆ ಇದ್ದರೂ ಹೋಗೋದಿಲ್ಲ. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಊಟದ ಪ್ರಮಾಣ ಕಡಿಮೆ ಆಗಿಲ್ಲ. ನಾವು ಈಗ ಜಾಸ್ತಿ ನಮ್ಮಲ್ಲಿ ಪ್ರೋಟೀನ್ಕಿಂತ ಹೆಚ್ಚು ನಾವು ಸ್ವೀಟ್ ತಿಂತೀವಿ. ಸ್ವೀಟು ಇದು ಒಳ್ಳೆಯದಲ್ಲ, ಇದರಿಂದ ಬೊಜ್ಜು ಬರುತ್ತೆ, ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಡಯಾಬಿಟಿಸ್ ಇದ್ರಂತೂ ಅವ್ರಿಗೆ ಅವ್ವ ಅಪ್ಪಗೆ ವಯಸ್ಸಾದ್ಮೇಲೆ ಶುಗರ್ ಬಂದಿದ್ರು, ಈ ಗರ್ಭಾವಸ್ಥೆಯಲ್ಲಿ ಅದು ಶುಗರ್ ಬೇಗನೆ ಬಂದ್ಬಿರುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಇಸ್ ಅ ಟೆಸ್ಟ್ ಫಾರ್ ದ ವುಮನ್ಸ್ ಪ್ಯಾನ್ಕ್ರಿಯಾಟ್ಸ್ ಅಂತೀವಿ ನಾವು. ಅಂದರೆ ಅವಳಿಗೆ ಸಕ್ಕರೆ ಕಾಯಿಲೆ ಪ್ರೆಗ್ನೆನ್ಸಿಯಲ್ಲಿ ಬರಲಿಲ್ಲ ಅಂದರೆ 40 ವರ್ಷ

0: ಹೇಗೂ ಅವಳು ದಪ್ಪಾಗಲಿಲ್ಲ ಅಂದರೆ ಪ್ರೆಗ್ನೆಂಟ್ ಡಯಾಬಿಟಿಸ್ ಬರೋದಿಲ್ಲ. ಬಟ್ ಅವಳಿಗೆ ಮುಂದೆ ಡಯಾಬಿಟಿಸ್ ಬರೋದಿದ್ದರೆ ಪ್ರೆಗ್ನೆನ್ಸಿ ಅವಳಿಗೆ ಗೊತ್ತೇ ಆಗುತ್ತೆ. ಅದರ ಮುಖ್ಯ ಕಾರಣ ಅದು ಸ್ಟಿಲ್ ಬರ್ತ್ ಅಂತೀವಿ, ಗರ್ಭಾವಸ್ಥೆಯಲ್ಲಿ ಮಗುವಿನ ಮರಣ ಅಂತ. ಇದು ಕೆಲವೊಂದು ಮುಖ್ಯ ಕಾರಣ. ಒಮ್ಮೊಮ್ಮೆ ಹೈ ಬಿ ಪಿ ಆಗಿ ಕೂಸಿನ ಮಾಸ್ ಸರಿದು ಇದರಿಂದನೂ ತೊಂದರೆ ಆಗುತ್ತೆ ರೀ. ಇದಕ್ಕೆ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾಸಸ್. ಈಗ ನಾವು ಸ್ಟಿಲ್ ಬರ್ತ್ ನಮ್ಮಲ್ಲಿ ಪ್ರತಿ ಸಾವಿರ ಹೆರಿಗೆಗಳೊಳಗೆ ನಾವು ಸುಮಾರು 16 ಮಕ್ಕಳನ್ನ ಕಳ್ಕೊತೇವೆ. ಇದು ಜಾಗತಿಕ ಮಟ್ಟದಲ್ಲಿ ಹೆಚ್ಚು, ಬಟ್ ಕರ್ನಾಟಕದ ಕಡಿಮೆ ಇದೆ. ಅದು ಇನ್ನೂ ಕಡಿಮೆ ಆಗ್ಬೇಕಂತಿದ್ದೀವಿ. ಅದು ಸಿಂಗಲ್ ಡಿಜಿಟ್ ಮುಟ್ಟಬೇಕು ಅಂತ ಇದ್ದೀವಿ. ಅದು 2030 ಎಸ್ ಡಿ ಜಿ ಗೋಲ್ ಅಂತೇವೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಅದೇ ಪ್ರಕಾರ ತಾಯಂದಿರನ್ನು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ 70 ತರಬೇಕಂತ. ಸೊ ಮಗು ಆರೋಗ್ಯವಾಗಿರ್ಬೇಕಾದ್ರೆ ಫಸ್ಟ್ ತಾಯಿ ಆರೋಗ್ಯವಾಗಿ, ತಾಯಿ ಆರೋಗ್ಯವಾಗಿರ್ಬೇಕಾದ್ರೆ ತಾಯ್ತನಕ್ಕೆ ಅವಳು ಆರೋಗ್ಯವಂತಳಾಗಿ ಇದ್ದಾಳ ಅಂಥೇಳಿ ನಾವು ಮದುವೆ ಮಾಡುವಾಗ ಅಥವಾ ಮದುವೆ ಟೈಮಲ್ಲಿನೇ ಹೆಣ್ಮಕ್ಳನ್ನ ಸರಿಯಾಗಿದ್ದಾರೆ ಇಲ್ಲೋ ಅಂತೇವೆ. ಅದಕ್ಕೆ ಗರ್ಭಾವಸ್ಥಾ ಪೂರ್ವ ಕಾಳಜಿ, ಗರ್ಭಧಾರಣೆಯ ಪೂರ್ವ ಕಾಳಜಿ ಇನ್ನೂ ನಮ್ಮ ದೇಶದೊಳಗೆ ಅದು ಮೂಡಿಲ್ಲ. ಎಜುಕೇಟೆಡ್ ಕ್ಲಾಸಲ್ಲೂ ಇಲ್ಲ, ಹೈ ಲೆವೆಲ್ ಹೆಣ್ಮಕ್ಕಳಲ್ಲಿಯೂ ಅಥವಾ ಕುಟುಂಬಗಳಲ್ಲಿನೂ ಇಲ್ಲ. ಸೊ ಬಟ್ ನಾನು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ಸಮಾಜದವ್ರಿಗೆ ವಿನಂತಿ ಏನು ಮಾಡ್ಕೋತಿದ್ದೇನಂತೆ, ನಾನು ಗರ್ಭಿಣಿಗೆ ಆರೋಗ್ಯವಂತ ಗರ್ಭಾವಸ್ಥೆಗೆ ಈಗ ನಾವು ಒಂದು ಯುದ್ಧ ಮಾಡಬೇಕಾದ್ರೆ ಪ್ರಿಪೇರ್ ಆಗಿ ಹೋಗ್ತೀವಿ. ಆದರೆ ಹೆಣ್ಮಗಳು ಒಂದು ಪ್ರೆಗ್ನೆನ್ಸಿ ಅಂದರೆ ಅದೊಂದು ಯುದ್ಧನೇ, ಅದಕ್ಕೆ ನಾವು ತಯಾರಿ ಆಗಿದ್ದೀವ ಅಂತ ಅವಳು ತಯಾರಿ ಇದ್ದಾಳ ಯಾರಾದರೂ ನೀವು ಕ್ವಶನ್ ಮಾಡ್ಕೋತೀರಾ? ಇಲ್ಲ. ಅದು ಕೆಲವೊಂದು ತೊಂದರೆ ಇರ್ತವೆ, ಥೈರಾಯ್ಡ್ ತೊಂದರೆ ಇರುತ್ತೆ. ಥೈರಾಯ್ಡ್ ಆಲ್ಸೋ ಒನ್ ಆಫ್ ದ ಕಾಸ್ ಫಾರ್ ಸ್ಟಿಲ್ ಬರ್ತ್. ಸೊ ದೇರ್ ಬಹಳ ಕಾರಣಗಳಿದ್ದಾವೆ ರೀ. ಆದರೆ ಪ್ರೆಗ್ನೆನ್ಸಿ ಆಗೋಕ್ಕಿಂತಲೂ ಮುಂಚೆನೆ ಗಂಡ ಹೆಂಡತಿ ಕೂಡಿ, ನಾನು ಲಾಸ್ಟ್ ಟೈಮ್ ನೀವು ಒಂದು ಕಾರ್ಯಕ್ರಮದೊಳಗೆ ಹೇಳಿದ್ದೆ, ಮೆಟರ್ನಲ್ ಮಾರ್ಟಾಲಿಟಿ ಗರ್ಭಾವಸ್ಥೆಯನ್ನು ಹೆಲ್ದಿ ಹೆಂಗೆ ಮಾಡಬೇಕು ಅಂದರೆ, ಅವಳು ಆರೋಗ್ಯ ರಿಜಿಸ್ಟ್ರೇಷನ್ ಮಾಡ್ತಾರೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಇನ್ ಇಂಡಿಯಾ ಇಸ್ ಬಿಕಮ್ ಕಂಪಲ್ಸರಿ. ಅಟ್ ದಟ್ ಟೈಮ್ ಅವರು ಆರೋಗ್ಯವಂತ ಆಗಿದ್ದಾರಂತ ಕೆಲವೊಂದೆಲ್ಲ ಡಾಕ್ಟರಿಂದ ಟೆಸ್ಟ್ ಮಾಡಿಸ್ಬೇಕು. ಅದಕ್ಕೆ ಅವರು ಎಸ್ ಅಂದ ಮೇಲೇ ರಿಜಿಸ್ಟ್ರೇಷನ್ ಮಾಡಬೇಕು. ಬಟ್ ಅದು ಬೇರೆ ಹಂತಕ್ಕೆ ಲಂಚ ಅಥವಾ ಬ್ರೈವ್ದಿಂದ ಸುಳ್ಳು ರಿಪೋರ್ಟನ್ನು ಬರೆಸಬಾರ್ದು. ಅದನ್ನು ಸರಿಯಾಗಿ ಉದ್ದೇಶ ಏನಂದರೆ ಆರೋಗ್ಯವಂತ ಮಹಿಳೆ ಮದುವೆಯಾಗಿ ಬರ್ತಾ ಇದ್ದಾಳೆ ಅಂತ ಪ್ರೂವ್ ಮಾಡಲಿಕ್ಕೆ. ಸೊ ಇದನ್ನು ನಾವು ಭಾಳ ಸ್ಟ್ರೆಸ್ ಕೊಡಬೇಕು. ಈ ನಿಮ್ಮ ರೇಡಿಯೋ ಕಾರ್ಯಕ್ರಮದಿಂದನೂ ನಾನು ಜನರಿಗೆ ವಿನಂತಿ ಮಾಡ್ಕೊಳ್ಳೋದಂದರೆ, ಮದುವೆ ಆದ ತಕ್ಷಣ ಅಥವಾ ಮದುವೆಗಿಂತಲೂ ಮುಂಚೆ ಅವಳು ಆರೋಗ್ಯವಾಗಿದ್ದಾಳೆ. ಅದಾದಮೇಲೆ ಅವನು ಗರ್ಭಾವಸ್ಥೆಯ ಪೂರ್ವ, ಬಿಕಾಸ್ ಮೆಜಾರಿಟಿ ನಮ್ಮ ಹೆಣ್ಮಕ್ಳು ಅನ್ಪ್ಲಾನ್ಡ್ ಪ್ರೆಗ್ನೆನ್ಸಿ ಇತ್ತು ಅಂದರೆ ಯೋಚಿಸಲಾರ್ದೇ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೋಬೇಕಂದ್ರೆ ಅವರು ಆರೋಗ್ಯವಂತರಾಗಿದ್ದಾರೆ ಅಂಥೇಳಿ ಮದುವೆ ಆದ ತಕ್ಷಣ ಮಾಡಬೇಕು. ಯಾಕಂದರೆ ಮುಂದೆ 6 ಬಿಡಲಿ, 1 ಆಗಲಿ ಅವಳು ಗರ್ಭಾವಸ್ಥೆಯನ್ನು ಮುಟ್ಟವಳೇನೆ. ಅದಕ್ಕೆ ಅವಳು ಆರೋಗ್ಯವಾಗಿದ್ದಾಳೆ ಅಂತ ಫಸ್ಟ್ ಇದನ್ನ ನಾವು ಅನುಸರಿಸಬೇಕಾದಂತ ಮುಖ್ಯವಾಗಿ.
1: ಖಂಡಿತ ಸರ್. ಸರ್, ಇನ್ನು ಗರ್ಭಾವಸ್ಥೆಯಲ್ಲಿರುವಂತಹ ಮಗುವಿನ ಆರೋಗ್ಯವನ್ನ ತಿಳಿದುಕೊಳ್ಬೇಕು ಅನ್ನೋದಾದ್ರೆ ಯಾವೆಲ್ಲ ವೈದ್ಯಕೀಯ ತಪಾಸಣೆಗಳು ಮುಖ್ಯವಾಗುತ್ತೆ ಸರ್?
0: ಮೊದಲನೇದಾಗಿ ನಾನು ಗರ್ಭಾವಸ್ಥೆಯಲ್ಲಿ ಇದು ಮುಟ್ಟಿದ್ದೀನಿ ಅಂತ ಹೆಂಗ್ ಗೊತ್ತಾಗುತ್ತೆ? ಪಿರಿಯಡ್ ಮಿಸ್ ಆಗುತ್ತೆ, ಅವಳು ಮುಟ್ಟು ಬಂದಾಗಿರುತ್ತೆ. ಮುಟ್ಟು ಬಂದಾದ ತಕ್ಷಣ ಆದಷ್ಟು ಬೇಗನೆ ಫಸ್ಟ್ ವಿಸಿಟ್ ಅಂತೀವಿ ನಾವು ಅದಕ್ಕೆ. ಬಟ್ ಇದಕ್ಕಿಂತ ಮೊದಲು ಐ ಟೋಲ್ಡ್ ಯು ಪ್ರೀ ಕನ್ಸೆಪ್ಷನಲ್ ಕೇರ್ ಅಥವಾ ಗರ್ಭಧಾರಣೆ ಪೂರ್ವ ಕಾಳಜಿನ ಮಾಡ್ಕೋಬೇಕು ಅವ್ರು. ಈಗ ಹಳ್ಳಿಗಳನ್ನು ಆಶಾ ವರ್ಕರ್ಸ್ ಇರ್ತಾರ್ರಿ, ಅವರು ಅವ್ರಿಗೆ ಪ್ರತಿ ತಿಂಗಳು ನೋಡ್ತಿರ್ತಾರೆ. ಅವರು ಎಲಿಜಿಬಲ್ ಕಪಲ್ ಅಂತೀರಿ, ಅವ್ರ ಆಶಾಗಳು ಯಾರ್ಯಾರು ಎಲಿಜಿಬಲ್ ಕಪಲ್ ಇದ್ದಾರೆ ಅಂದ್ರೆ ಅರ್ಹ ದಂಪತಿಗಳು, ಆ ಹೆಣ್ಮಗಳನ್ನ ತಪಾಸಣೆಗೆ ತಂದು ಆರೋಗ್ಯವಾಗಿದ್ದಾಳೆ ಅಂತ ಫಸ್ಟ್ ಚೆಕ್ ಮಾಡು. ಎರಡನೇದು, ಮುಟ್ಟು ನಿಂತ ತಕ್ಷಣ ಆದಷ್ಟು ಬೇಗನೆ ಸುಮಾರು 6 ಒಂದು ಸಲ ನಾವು ಅದು ತಪಾಸಣೆ ಮಾಡಿಸ್ಕೋಬೇಕು. ತಪಾಸಣೆ ಮಾಡಿ ನಾವು ಈಗ ಅಲ್ಟ್ರಾಸೌಂಡ್ ಮಾಡಂತ ಹೇಳ್ತೀವಿ. ಫಸ್ಟ್ ಅಲ್ಟ್ರಾಸೌಂಡು ಒಂದು ಸುರಕ್ಷಿತ ಇನ್ವೆಸ್ಟಿಗೇಷನ್ ಅಂತೀವಿ. ಅದರಲ್ಲಿ ನಮ್ಗೆ ಮೊದಲನೇದು ಕೂಸು ಗರ್ಭಾಶಯದೊಳಗೆ ಬೆಳೀತಾ ಇದೆಯಾ ಅಥವಾ ಹೊರಗೆ ಇದೆಯಾ ಅಂದರೆ ಇನ್ನೊಂದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಟ್ಯೂಬ್ಗಿಂತಲೂ ಟ್ಯೂಬ್ನಾಗ ಅದು ಇದ್ರೆ ಅದು ಭಾಳ ಡೇಂಜರಸ್ ಕಂಡೀಷನ್. ರಪ್ಚರ್ ಗಿಪ್ಚರ್ ಆದರೆ ಹೆಣ್ಮಗಳು ಶಾಕ್ನಾಗ ಹೋಗ್ತಾಳೆ, ಅವಳು ಜೀವದ ಮೇಲೆನೂ ತೊಂದರೆ ಆಗುತ್ತೆ. ಸೊ ಮೊದಲನೇ ಹಂತದೊಳಗೆ ಎರಡು ತಿಂಗಳಲ್ಲಿ ಅಥವಾ 1.5 ಮಾಡಿದಾಗ ಮೊದಲು ಗರ್ಭಾಶಯದ ಒಳಗಿದೆಯೋ ಹೊರಗಿದೆಯೋ ಅಂತ ಗೊತ್ತು. ಎರಡನೇದು, ಸರಿಯಾದ ಪ್ರೆಗ್ನೆನ್ಸಿ ಇದೆಯಾ, ದ್ರಾಕ್ಷಾ ಗರ್ಭ ಇದೆಯಾ ಅಥವಾ ಬೇಬಿ ಸ್ಟಿಲ್ ಒಳಗೇ ಮಿಸ್ಕ್ಯಾರೇಜ್ ಆಗಿದೆಯಾ, ಇವನ್ನೆಲ್ಲನೂ ಗೊತ್ತಾಗುತ್ತೆ. ಮತ್ತು 9-11 ನಾವು ಸ್ಕ್ಯಾನ್ ಮಾಡೋದ್ರಿಂದ ಈ ಮಗುವಿನ ಗರ್ಭಾವಸ್ಥೆ ಅವಧಿ ಸರಿಯಾಗಿ ಗೊತ್ತಾಗಿಬಿಡ್ತದೆ. ಎರಡನೇದು, ಅವಳದ್ರ ಡೆಲಿವರಿ ಡೇಟನ್ನು ನಾವು ಅವಾಗ ಕರೆಕ್ಟಾಗಿ ಹೇಳ್ಬೋದು. ಅಲ್ಲಿ ಡಿಫ್ರೆನ್ಸ್ ಆಫ್ ಬಿಟ್ವೀನ್ 3-5 ಅಷ್ಟೇ ಇರುತ್ತೆ. ಸೊ ಮುಖ್ಯವಾಗಿ ಸುಮಾರು 9-11 ಇದನ್ನು ಅಲ್ಟ್ರಾಸೋನೋಗ್ರಫಿ ಅಂತೀವಿ ನಾವು, ಅದನ್ನು ಮಾಡಿಸ್ಕೋಬೇಕ್ರಿ. ಮತ್ತು ಕೆಲವೊಂದು ರಕ್ತ ತಪಾಸಣೆ, ಮೂತ್ರ ತಪಾಸಣೆ ಇವೆಲ್ಲ ಸ್ಪೆಷಲೈಸ್ಡ್ ಟೆಸ್ಟ್ ಮಾಡಿಸ್ತೀವಿ. ಆಮೇಲೆ ಮಗು ಹೆಲ್ದಿ ಇದೆಯಲ್ಲ ಅಂತೇಳಿ ಈಗ ಸುಮಾರು ಹನ್ನೆರಡು ಅಥವಾ ಹದಿಮೂರನೇ ವಾರದೊಳಗೆ ಎನ್ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ, ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ಸೋನೋಗ್ರಫಿ. ಅದು ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ತೊಂದರೆ ಜಾಸ್ತಿ ಇದ್ರೆ ಮಗು ಎಬ್ನಾರ್ಮಲ್ ಲೈಕ್ ಡೌನ್ಸ್ ಬೇಬಿ ಅದು ಗೊತ್ತಾಗುತ್ತೆ. ಅದನ್ನ ನಾವೀಗ ಬೇರೆ ಬೇರೆ ಟೆಸ್ಟ್ ಅದಾವ್ರಿ. ಅದಾದ್ಮೇಲೆ ಈ ಎನ್ ಟಿ ಸ್ಕ್ಯಾನ್ ನೋಡಿ ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ನೋಡಿ ನಾವು ಎನ್ ಐ ಪಿ ಎಸ್ ಅಂತ ಹೇಳ್ತೀವಿ. ಅದು ಅದನ್ನ ಈ ಮಗುವಿನ ರಕ್ತ ಕಣಗಳನ್ನ ತಾಯಿಯ ರಕ್ತದಲ್ಲಿನೇ ಕಂಡುಹಿಡಿದು ಅದ್ರ ತಪಾಸ್ ಮಾಡಿ ಈ ತಾಯಿ ಆರೋಗ್ಯಪೂರ್ಣ ಮಗು ಇದೆಯೋ ಅಥವಾ ಎಬ್ನಾರ್ಮಲ್ ಮಗು ಇದೆ ಅಂತ ಗೊತ್ತಾಗುತ್ತೆ. ಎನ್ ಐ ಪಿ ಎಸ್, ಡ್ಯುಯಲ್ ಮಾರ್ಕರ್ ಇವೆಲ್ಲ ಟೆಸ್ಟ್ಗಳಿದಾವ್ರಿ. ಅದು ಎನ್ ಟಿ ಸ್ಕ್ಯಾನ್ ಜೊತೆ ಮಾಡಿಸ್ಕೋಬೇಕ್ರಿ. ಇವು ಸ್ವಲ್ಪ ನಿಮಗೆ ಖರ್ಚು ಅನಿಸ್ಬೋದು, ಬಟ್ ಒಂದು ಲಾಂಗ್ ಟರ್ಮ್ ಅಲ್ಲಿ ವಿಚಾರ ಮಾಡಿದರೆ ಎಷ್ಟೊಂದು ತೊಂದರೆನ ಕಡಿಮೆ ಮಾಡ್ಬೋದು. ಇವು ಎಬ್ನಾರ್ಮಲ್ ಬೇಬಿ ಇದ್ರೆ ನಾವು ತೆಗಿಲಿಕ್ಕೆ ಬರುತ್ತೆ, ಇಲ್ಲಾಂದ್ರೆ ಒಂದು ಡೌನ್ಸ್ ಬೇಬಿ ತಾಯಂದಿರ ಮತ್ತು ಕಪುಲ್ ದಂಪತಿಗಳ ಪೂರ್ಣ ಜೀವನವನ್ನೇ ಮುಡಿಪಾಗಿ ಇಡಬೇಕಾಗುತ್ತೆ ಆ ಮಗುವಿನ ಸಲುವಾಗಿ. ಇವತ್ತು ನಾವು ಆರೋಗ್ಯವಂತ ಇರುವಂಥ ಮಕ್ಕಳನ್ನ ನೋಡೋಕ್ಕನ ಅವು ಅಪ್ಪುಗಳಿಗೆ ಟೈಮ್ ಕಡಿಮೆ ಇರುತ್ತೆ. ಈಗ ಇಂಥ ಸಂದರ್ಭದಲ್ಲಿ ಇಂಥ ಎಬ್ನಾರ್ಮಲ್ ಬೇಬೀಸ್ ಡೌನ್ ಸಿಂಡ್ರೋಮ್ ಇದು ಮೊದಲನೇ ಮೂರು ತಿಂಗಳಲ್ಲಿ, ಅದಾದಮೇಲೆ ಪಿರಿಯಾಡಿಕಲಿ ಚೆಕ್ ಮಾಡ್ಕೋತಿರ್ಬೇಕು ಬಿ ಪಿ ಸರಿಯಾಗಿ ಬೇಬಿ ಬೆಳವಣಿಗೆ ಆಗ್ತಾ ಇದೆಯಲ್ಲ ಅಂತೇಳಿ ತಪಾಸಣೆ ಮಾಡೋದ್ರಿಂದ ಗೊತ್ತಾಗುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸುಮಾರು ಮೊದಲನೇ ಸ್ಕ್ಯಾನು ಎರಡು ತಿಂಗಳಲ್ಲಿ, ಮೂರು 9-11-12 ವಾರಕ್ಕೆ ಇಂಪಾರ್ಟೆಂಟ್ ಜೆಸ್ಟೇಷನಲ್ ಏಜ್, ಆಮೇಲೆ ಎನ್ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ. 5ನೇ ತಿಂಗಳಲ್ಲಿ 20-22, ಮೊದಲು ನಾವು 20 ವಾರ ಒಳಗೆ ಮಾಡ್ತಿದ್ವಿ, ಯಾಕಂದರೆ ಈಗ ಎಬ್ನಾರ್ಮಲ್ ಬೇಬಿ ಇದ್ರೆ ತೆಗಿಯೋಕ್ಕೆ ಟೈಮ್ ಇರ್ತಿತ್ತು, 20 ವಾರ ಅಷ್ಟೇ ಇತ್ತು. ಈಗ ಸರ್ಕಾರ ಅಪ್ ಟು 24 ವಾರವರೆಗೂ ತೆಗಿಲಿಕ್ಕೆ ಅಲೌ ಮಾಡಿದ್ದಾರೆ. ಬಿಯಾಂಡ್ 24 ವೀಕ್ಸಲ್ಲಿ ಪ್ರಾಬ್ಲಮ್ ಇದ್ರೂ ಕಮಿಟಿ ಥ್ರೂ ಅಪ್ರೂವಲ್ ತೊಗೊಂಡ್ರೂ ತೆಗೆಸ್ಬೋದು. ಅದಕ್ಕೆ 22 ವಾರ 5ನೇ ತಿಂಗಳು ಎನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಆಮೇಲೆ 7 ತಿಂಗಳು ಮೇಲ್ಪಟ್ಟ ಮೇಲೆ ಗ್ರೋತ್ ಆ್ಯಂಡ್ ಇವಾಲ್ವಿಂಗ್ ಎನಾಮಲಿ ಅಂತಾರೆ. ಒಮ್ಮೆ 5 ತಿಂಗಳು ಮೇಲ್ಪಟ್ಟು ಕೆಲವೊಂದು ಎನಾಮಲಿ ಬರ್ತವೆ. ಆಮೇಲೆ ಈ ಬೇಬಿ ಬೆಳವಣಿಗೆ ಸರಿ ಐತೋ ಇಲ್ಲೋ ಅಂತೇಳಿ 7ನೇ ತಿಂಗಳಿಗೊಮ್ಮೆ ಮಾಡ್ತೀವಿ. ಕೊನೆಗೆ ಅದನ್ನು ಮಾಡಿಸ್ಬೋದು ಬಿಡ್ಬೋದು, ಬೆಳವಣಿಗೆ ಸರಿ ಇರಲಿಲ್ಲ ಅಂದರೆ 36ನೇ ವಾರ, ಅಂದರೆ ಡೆಲಿವರಿ ಇನ್ನೂ 2 ವಾರಕ್ಕಿಂತ ಮುಂಚೆ 3 ವಾರ, ನಾರ್ಮಲಿ 40 ವಾರಕ್ಕೆ ಡೆಲಿವರಿ ಆಗುತ್ತೆ, 36ನೇ ವಾರದಲ್ಲಿ ಮಾಡಿದರೆ ಬೇಬಿ ವೇಟ್ ಎಷ್ಟೈತಿ ಇದು ಎಲ್ಲನೂ ಗೊತ್ತಾಗ್ತದೆ. ಪ್ಲ್ಯಾನ್ ಎಲ್ಲ ಸರಿಯಾಗಿ ಮಾಡಬೇಕು. ಮುಂಚೆ ಏನಂದರೆ ಪ್ರತಿಯೊಂದು ಹಂತದೊಳಗೆ ವೈದ್ಯಕೀಯ ಏನು ಅವ್ರನ್ನ ಅಡ್ವೈಸಸ್ ಅಂತೀವಲ್ಲ ಅವನ್ನ ನಾವು ಸರಿಯಾಗಿ ಪಾಲನೆ ಮಾಡಬೇಕು, ಮತ್ತು ಸರಿಯಾಗಿ ಗರ್ಭಿಣಿ ಹೆಣ್ಮಗಳದ್ದು ವೇಟ್ ಗೇನ್ ಆಗ್ತಾ ಇದೆಯೋ ಇಲ್ಲ ನೋಡಬೇಕು. ವೇಟ್ ಗೇನ್ ತೂಕ ಪ್ರತಿ ತಿಂಗಳು 2 kg ಹೆಚ್ಚಾಗಬೇಕು ಅಂದರೆ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಭಾಳ ದಪ್ಪ ಇದ್ರು ಸ್ಥೂಲಕಾಯ ಅಂತಾರೆ, ಒಬೆಸಿಟಿ ಇಸ್ ಒನ್ ಆಫ್ ದ ಕಾಸ್ ಫಾರ್ ಅಗೇನ್ಸ್ಟ್ ಇಲ್ ಬೆಟ್, ಅದು ಸ್ಥೂಲಕಾಯ. ಅಂಥವರಲ್ಲಿ ಗ್ರೋತ್ ಕ್ಯಾಲರಿ ಅಂದರೆ ಸ್ವೀಟ್ಸು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಪ್ರೋಟೀನ್ ಅಂಶ ಜಾಸ್ತಿ ತೊಗೋಬೇಕು. ಮತ್ತು ಈ ಗರ್ಭಾವಣಿ ಹೆಣ್ಮಗಳು ಎಲ್ಲ ಒಮ್ಮೆ 2 ಊಟ 3 ಊಟ ಮಾಡೋಕ್ಕಾಗಲ್ರಿ, ಯಾಕಂದರೆ ನಮ್ಗೆ ಡಿಸ್ಟೆನ್ಷನ್ ಫೀಲ್ ಬರ್ತೈತೆ. ಅದಕ್ಕೆ ಹಂತದೊಳಗೆ ಸ್ಮಾಲ್ ಅಮೌಂಟ್ ಕಡಿಮೆ ಕಡಿಮೆ ಆಹಾರ ಜಾಸ್ತಿ ಹೊತ್ತು ತಿನ್ನಬೇಕು. ನಾನು ಯೂಶಲಿ ನಮ್ಮ ಗರ್ಭಾವಸ್ಥೆ ಹೆಣ್ಮಕ್ಳು ಬಂದವ್ರಿಗೆ ಈ ಸಲ ತಿಳಿಸಿ ಹೇಳ್ತೀವಿ, ಯಾವ ಥರ ಅಂದರೆ ಬೆಳಗ್ಗೆ ಎದ್ದು ಹಲ್ಲು ಉಜ್ಜಾದಮೇಲೆ ಮೊದಲು ಒಂದು ಗ್ಲಾಸ್ ನೀರು ಕುಡೀರಿ, ಅದಾದಮೇಲೆ ಒಂದು ಗ್ಲಾಸ್ ಹಾಲು ಕುಡೀರಿ, ನೀವು ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡು ಕುಡೀರಿ ಅಥವಾ ನಿಮ್ಗೆ ಏನು ಹೋಗ್ತದೆ ಹಂಗನೂ ಕುಡಿಬೋದು. ಅದಾದಮೇಲೆ 9ಕ್ಕದು ನಾಷ್ಟ ಸರಿಯಾಗಿ ಮಾಡಬೇಕು. ನಮ್ಗೆ ಯಾವ ಹೊಂತಾವ ಅದನ್ನೇ ನಾಷ್ಟ ಮಾಡಬೇಕು. ರೊಟ್ಟಿ ಪಲ್ಯ ಕಾಳು ಪಲ್ಯ ತಿನ್ಬೋದು, ಸ್ಪ್ರೌಟ್ಸ್ ಅಂತೂ ನಮ್ಮ ಹೆಣ್ಮಕ್ಳು ತಿನ್ನಂಗೆ ಇಲ್ಲರಿ, ಅದನ್ನು ಅವ್ರು ತಿನ್ಬೇಕು. ಅದಕ್ಕೆ ಒಳ್ಳೆ ಟೇಸ್ಟ್ ಬರಬೇಕಾದ್ರೆ ನಾನು ಅದನ್ನೂ ಸಜೆಸ್ಟ್ ಮಾಡ್ತಿರ್ತೀವಿ. ಈಗ ಸ್ಪ್ರೌಟ್ಸು ಹೆಸರು ಕಾಳು ಮಡಿಕೆ ಕಾಳು ಇವನ್ನೆಲ್ಲ ಅವು ಸ್ಪ್ರೌಟ್ಸ್ ಬಂದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡ್ರೆ ಅದು ಟೇಸ್ಟ್ ಬರ್ತದೆ. ಅದನ್ನು ತಿನ್ನೋದ್ರಿಂದ ಅವು ಮೊಳಕೆ ಇತ್ತ ಈ ಮೊಳಕೆ ಹೊಡೆದ ಕಾಳುಗಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಈಗ ಅದು 1 gram ಇರ್ತಿದ್ರಂದ್ರೆ ಮೊಳಕೆ ಹೊಡೆದು ತಿಂದದ್ದು 1.5 ಆಗಿದೆ. ಸೊ ಇದರದ ಅಡ್ವಾಂಟೇಜ್. ಅದಾದಮೇಲೆ 9ಕ್ಕೆ ನಾಷ್ಟ ಆದಮೇಲೆ 10:30 ಒಂದು ಹಣ್ಣು ತಿನ್ನಬೇಕು, 12:30 ಒಂದಕ್ಕೆ ಊಟ ಮಾಡಬೇಕು, 3 ಗಂಟೆಗೆ ಮತ್ತೇನಾದರೂ ಸ್ಮಾಲ್ ಸ್ನ್ಯಾಕು, 5:30 ಇನ್ನೊಂದು ಗ್ಲಾಸ್ ಹಾಲು ಕುಡಿಯೋದು, 7 ಗಂಟೆಗೆ ಮತ್ತೇನಾದರೂ ತಿನ್ನಬೇಕು, ಅದಲ್ಲದೆ ರಾತ್ರಿ 9ಕ್ಕೆ ಊಟ ಮಾಡಿ ಮಲಗುವಾಗಿ ಇನ್ನೊಂದು ಹಣ್ಣು ತಿನ್ನಬೇಕು. ಇದರ ನಡುವೆ ಅವ್ರ ಪರ್ಸ್ಗಳೊಳಗೆ ಸಲ್ಲೊಂದು ಇವು ಶೇಂಗಾ ಅಂದರೆ ನಾವು ಪೀನಟ್ಸ್ ಅಂತೀವಿ, ಶೇಂಗಾ ಆಗಲಿ ಕಾಜು ಆಗಲಿ ಬಾದಾಮ್ ಆಗಲಿ ನಿಮಗೆ ಯಾವುದು ಹೊಂದುತ್ತದೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ. ಬೇಳೆಕಾಳುಗಳು ಪಲ್ಯ ಅದು ಭಾಳ ಜಾಸ್ತಿ ತಿನ್ನಬೇಕು. ಇವನ್ನ ನಿಮ್ಮ ಪರ್ಸಲ್ಲಿ ಇಟ್ಕೊಂಡಿದ್ರೆ ಅಲ್ಲಿ ಇಲ್ಲಿ ಖಾಲಿ ಕುಂತಾಗೂ ಹೋಗ್ಬೋದು, ಯಾಕಂದರೆ ಹೆಣ್ಮಗಳು ಗರ್ಭಿಣಿ ಹೆಣ್ಮಗಳು ಒಮ್ಮೆ ಎಲ್ಲ ಊಟ ಮಾಡೋಕ್ಕಾಗಲ್ಲ. ಆಮೇಲೆ ಅತ್ತಿಗಳಿಗೂ ನಾವು ತಿಳಿಸಿ ಹೇಳಬೇಕಿದು, ಅವರು ತಿಳಿಸ್ಕೋಬೇಕು, ಯಾಕಂದರೆ ತಾವು ಪ್ರೆಗ್ನೆಂಟ್ ಇದ್ದಾಗೂ ನೋಡಿರ್ತಾರೆ. ಬಟ್ ಇಲ್ಲಿ ವೈರತ್ವ ಮನೋಭಾವ ಇರಬಾರ್ದು, ಅತ್ತೆ ಸೊಸೆ ತಾಯಿ ಮಗಳ ಥರ ಇರಬೇಕು. ಭಾಳ ಡಿಫಿಕಲ್ಟ್ ಹೇಳೋದು, ಈಸಿ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು. ನಾ ಇಷ್ಟು ಕಷ್ಟ ಅನುಭವಿಸಿದ್ದೀನಿ, ನನ್ನ ಸೊಸಿ ಇನ್ನೂ ಆರಾಮದಳ್ಳ ಅಂತ ಅದನ್ನು ಅದು ಆ ತಿರಿ ಆ ಥರ ಆಗಬಾರ್ದು. ನಾ ಅನುಭವಿಸಿದ್ದೀನಿ, ನನ್ನ ಸೊಸಿಗೆ ಅದು ಆಗಬಾರ್ದು ಅಂತ ಒಂದು ಒಳ್ಳೆ ಭಾವನೆ ಇರಬೇಕು. ಈ ಅತ್ತೆ ಸೊಸೆಯರ ಸಂಬಂಧ ನಮ್ಮಲ್ಲಿ ಮತ್ತು ನಮ್ಮಲ್ಲಿ ಎರಡನೇ ಕನ್ಸೆಪ್ಟ್ ಹೋಗಬೇಕಾಗಿರೋದು ಈ ತವರ್ ಮನೆ ಗಂಡನ ಮನೆ ಜವಾಬ್ದಾರಿ. ಇದು ಭಾಳ ನಾನು ಸಮುದಾಯದಾಗ ಒಂದು ಭಾಳ ಕೆಟ್ಟ ಸಂಪ್ರದಾಯ ಅಂತ ಹೇಳ್ತೀನಿ. ನೀವು ಅನುಭವದ ಮೊದಲನೇ ಧೈರ್ಯ ತವರ್ ಮನೆಗೆ ಹೋಗಬೇಕು. ಈಗ ಬೆಳಗಾವಿ ಕೆಎಲ್ಇ ಆಸ್ಪತ್ರೆ ಅಂತ ಒಳ್ಳೆ ದೊಡ್ಡ ಆಸ್ಪತ್ರೆಗೆ ತೋರಿಸಿರ್ತಾರೆ, ಹೆರಿಗೆಗೆ ಒಂದು ಹಳ್ಳಿಗೆ ಹೋಗ್ತಾರೆ, ಅದಾದಮೇಲೆ ಸೀರಿಯಸ್ ಪ್ರಾಬ್ಲಮ್ ಆಗಿ ನಮಗೆ ಹೊಳ್ಳಿ ಬರ್ತಾರೆ. ಇದನ್ನು ಎಲ್ಲಿ ತೊಂದರೆ ಇದು? ಗಂಡನ ಮನೆಯವರು ಇದು, ಹೆಣ್ಮಗಳು ನಮ್ಮ ಮನೆಯವಳು, ಬರೋ ಮಗುನೂ ನಮ್ಮದೇ, ನಾವೇ ಅದ್ರ ಜವಾಬ್ದಾರಿ ಅಂತ ತಿಳ್ಕೊಬೇಕು. ಅವ್ರು ನೀವು ಅವ್ರು ಎಷ್ಟೇ ಶ್ರೀಮಂತ ಇರಲಿ ಏನೇ ಇರಲಿ, ವೈದ್ಯಕೀಯ ವ್ಯವಸ್ಥೆ ಸರಿಯಾಗಿದೆಯಾ ಇದನ್ನು ನೋಡ್ಕೊಳ್ಳೋ ಜವಾಬ್ದಾರಿ. ಸೊ ಈ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ನಾನು ನಿಮ್ಗೆ ಏನು ಕಳೆಯಿಂದ ಹೇಳ್ತಾ ಇದ್ದೀನಿ, ಈ ಹೆಣ್ಮಗಳು ನಮ್ಮ ವಸ್ತು, ಗಂಡನ ಮನೆಯವರಿರಲಿ ತವ್ರ ಮನೆಯವರಿರಲಿ, ಬಟ್ ಗಂಡನ ಮನೆಯವರು ಗಂಡಾಗಲಿ, ಗಂಡನ ಜವಾಬ್ದಾರಿ ಇದು, ಇವಳು ಹೆಂಡತಿ ನನ್ನವಳು, ಮಗು ಬರೋದು ನಮ್ಮದು, ನಾ ಕಾಳಜಿ ಮಾಡಬೇಕು ಅನ್ನೋದಿರಬೇಕು. ನಾನು ಎಷ್ಟೊಂದು ದೊಡ್ಡ ಆಫೀಸರ್ ಇರ್ತಾರೆ, ತವ್ರ ಮನೆಗೆ ಕಳಿಸ್ತಾರೆ, ಅಲ್ಲಿ ಹೈ ಬಿ ಪಿ ಆಗಿ ಬಂದು ನಾವು ಎಷ್ಟೊಂದು ಮಗು ಕಳ್ಕೊಳ್ಳೋದು ನೋಡಿದ್ದೀವಿ, ಅವು ಉಳಿಸುವಂಥ ಮಗು, ಆಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಎಲ್ಲ ಕಾಳಜಿ ಮಾಡಲಿಕ್ಕೆ ಬರ್ತಾರೆ, ಬಟ್ ನಾವು ಯಾಕೆ ಕಳ್ಕೊಬೇಕು? ಸೊ ದಯವಿಟ್ಟು, ಮೊದಲನೇ ಪ್ರೆಗ್ನೆನ್ಸಿ ಈಸ್ ದ ಮೋಸ್ಟ್ ಹೈ ರಿಸ್ಕ್ ಕೇಸ್. ಪ್ರತಿಯೊಂದು ಕ್ಷೇತ್ರದೊಳಗೆ ನಾವು ಹೇಳ್ತೇವೆ, ಪ್ರೈಮಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಈಸ್ ದ ಮೋಸ್ಟ್ ಡೇಂಜರಸ್, ಇಫ್ ಥಿಂಗ್ ಗೋಸ್ ವೆಲ್ ಸಬ್ಸಿಕ್ವೆಂಟ್ಲಿ ಸಿ ವಿಲ್ ಹ್ಯಾವ್ ಸ್ಮೂತ್ ಲೈಫ್. ಆಮೇಲೆ ಒಂದು ಮಗು ನಾವು ಅವಳು ಕಳ್ಕೊಂಡ್ಳು ಒಂದು ಪ್ರೆಗ್ನೆನ್ಸಿ ಒಳಗೆ, ಸಮುದಾಯ ಕುಟುಂಬ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡ್ತಾವೆ. ಅದನ್ನು ನಾನು ಮುಂದುವರೆದು ನಿಮ್ಮ ಈ ಸಂದರ್ಶನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಸರ್, ಈಗ ಮಗುವನ್ನು ಕಳೆದುಕೊಂಡಂತಹ ತಾಯಿ ಈಗ ಮಾನಸಿಕವಾಗಿ ಹಾಗೆಯೇ ಭಾವನಾತ್ಮಕವಾಗಿ ಬಹಳಷ್ಟು ಕುಗ್ಗಿ ಹೋಗಿರ್ತಾಳೆ. ಅಂತಹ ಸಂದರ್ಭದಲ್ಲಿ ಆ ಒಂದು ತಾಯಿಗೆ ಕುಟುಂಬದ ಸದಸ್ಯರಾಗಿರಬಹುದು ಅಥವಾ ಗಂಡ ಆಗಿರ್ಬೋದು, ಯಾವ ರೀತಿ ಬೆಂಬಲ ನೀಡಬೇಕು ಅಂತ ತಾವು ತಿಳಿಸ್ತೀರಾ ಸರ್?
0: ಯೂಸ್ವಲಿ ಇವು ಹೆರಿಗೆ ಆಗೋದು ಹೆಂಗೆ ಇರ್ತಾವೆ ಅಂದರೆ, ಸ್ಟಿಲ್ ಬರ್ತ್ ಮಕ್ಕಳಾದ್ಮೇಲೆ ಆ ಹೆಣ್ಮಕ್ಳು ಬಹಳ ವೇದನೆ ಒಳಗಿರ್ತಾರ್ರಿ. ಎರಡನೇದು ಮಾನಸಿಕ ನೆಮ್ಮದಿ ಇರೋದಿಲ್ಲ, ಏನು ಕಳ್ಕೊಂಡೆ ನಾನು 9. ಈಗ ನೀವೇ ಒಂದು ಯೋಚನೆ ಮಾಡಿರಿ, ನಾನು ಇದನ್ನು ನಮ್ಮ ವೈದ್ಯಕೀಯ ಜನರಲ್ಲಿನೂ ನಾವು ಇದನ್ನು ತಿಳುವಳಿಕೆ ಕೊಡುವಾಗ ಹೇಳ್ತೀನಿ. ಒಂದು 9-10 ಕಿಲೋ ಕಲ್ಲನ್ನು ನಾವು ಹೊಟ್ಟೆ ಮುಂದೆ ಕಟ್ಕೊಂಡು ಈಗ ಊರೆಲ್ಲ ಸುತ್ತಾಕೋದಂದರೆ ಎಷ್ಟು ತೊಂದರೆ ಇದೆ ಅಂದರೆ, ಒಂದು 9 ತಿಂಗಳು ಹೆರಿಗೆ ಹೆಣ್ಮಗಳು ಅದನ್ನು ತೊಗೊಂಡು ಎಲ್ಲ ಸುತ್ತಾಡಬೇಕು, ಅದು ನಾಟ್ ಎನ್ ಈಜಿ ಜಾಬ್. ಅಂತ ಸಂದರ್ಭದಲ್ಲಿ 9 ತಿಂಗಳು ಆದ್ಮೇಲೆ ನಾನು ಮಗು ಇಲ್ಲ ಅಂದರೆ ಯಾವ ರೀತಿ ಮನಸ್ಸಿಗೆ ವೇದನೆ ಆಗುತ್ತೆ ನಾವೇ ವಿಚಾರ ಮಾಡಬೇಕು. ಸೊ ಈ ಥರ ನಾವು ವೈದ್ಯರಿದ್ದವರು ಆಸ್ಪತ್ರೆ ಒಳಗೆ ನಾವು ಹೇಳ್ತೇವೆ ಅವ್ರಿಗೆ, ಈ ಸ್ಟಿಲ್ ಬರ್ತ್ ಆಗೈತಮ್ಮ, ಇದು ಪೂರ್ತಿ ಇದು ಪ್ರಿವೆಂಟ್ ಮಾಡುವಂಥದ್ದು, ನಿಯಂತ್ರಿಸಬಹುದಾದಂಥ ತೊಂದರೆ ಇದೆ, ಬಟ್ ನೀವು ಬೇಗ ಬರಲಾರ್ಕ ನಾವು ಇದು ಅಥವಾ ಬೇಗ ಆಗ್ಲಾರ್ಕ ಇದು, ಆದರೆ ನಿನ್ನ ಮುಂದೆ ಎಲ್ಲ ಸರಿಯಾಗುತ್ತೆ, ನಿನಗೆ ಸರಿಯಾದ ಕಾಳಜಿ ಬೇಕಾಗುತ್ತೆ, ನೀನು ಸರಿಯಾಗಿ ಈ ಥರ ನಾವು ವೈದ್ಯರಾದವರು ಅಥವಾ ವೈದ್ಯಕೀಯ ಉಪಚಾರ ಮಾಡುವಂಥ ಹೆಲ್ತ್ ಕೇರ್ ವರ್ಕರ್ಸ್ ಇವರು ನಾವು ಸಮಾಧಾನವಾಗಿ ಹೇಳಬೇಕಾಗುತ್ತೆ. ಎರಡನೇದು, ಇದಕ್ಕೆ ಕುಟುಂಬದ ಮತ್ತು ಸಮುದಾಯದನ್ನು ಸಹಕಾರ ಬಹಳ ಮುಖ್ಯ. ಈಗ ನಮ್ಮಲ್ಲಿ ಹೆಂಗಿದೆ ಅಂದ್ರೆ, ತವ್ರ ಮನೆಗೆ ಕಳಿಸಿದ್ರೆ ಅವ್ರ ಜವಾಬ್ದಾರಿ ಅಂತ ಹಿಂಗೆ ಬಿಟ್ಬಿಡ್ತಾರ್ರಿ, ಅದು ಆಗಬಾರ್ದು. ಅವ ಗಂಡಾದ್ರೆ ಇವತ್ತು ಮದುವೆ ಆದ ತಕ್ಷಣ ಆ ಹೆಣ್ಮಗಳು ತನ್ನ ಎಲ್ಲ ಸರ್ವಸ್ವವನ್ನು ಬಿಟ್ಟು ಗಂಡನ ಮನೆಗೆ ಬಂದಿರ್ತಾಳೆ. ಅವರು ಆಕೆಗೆ ಮುಖ್ಯ ಇಲ್ಲಿ ಸಹಪಾಠಿ ಯಾರು ಅಂದರೆ ಗಂಡ. ಗಂಡನ ಮೇಲೆ ಎಷ್ಟು ಇರುವಂತ ನಂಬಿಕೆ ಬೇರೆ ಕುಟುಂಬದ ಯಾರ ಸದಸ್ಯರ ಮೇಲೆ ಇರುವುದಿಲ್ಲ. ಬಟ್ ನಮ್ಮಲ್ಲಿ ಇನ್ನೂ ಅದೊಂದು ಕೆಲವೊಂದು ಸಂಪ್ರದಾಯದೊಳಗೆ ಗಂಡ ಡೆಲಿವರಿಗೆ ಟೈಮ್ದಲ್ಲೇ ಇರಲ್ಲ, ಅವ್ರಿಗೂ ಗೊತ್ತಾಗಬೇಕು ಹೆಣ್ಮಗಳು ಯಾವ ರೀತಿ ತೊಂದರೆ ಅನುಭವಿಸ್ತಾಳೆ, ಅದಕ್ಕೆ ನಾನು ಎಷ್ಟು ಸಹಕಾರ ಕೊಡಬೇಕು, ಇದು ಬಹಳ ಮುಖ್ಯ. ಅದಕ್ಕೆ ಫಾರಿನ್ನಲ್ಲಿ ಬೇರೆ ದೇಶಗಳೊಳಗೆ ಹೆರಿಗೆ ರೂಮಲ್ಲಿ ಕಂಪ್ಯಾನಿಯನ್ಶಿಪ್ ಅಂತ ಹೇಳಿ ಗಂಡನ ಸಹಿತ ಅಲೌ ಮಾಡ್ತೀವಿ. ನಮ್ಮಲ್ಲಿ ನಾವು ಹೆಣ್ಮಕ್ಳಿಗೆ ಅಲೌ ಮಾಡ್ತೀವಿ, ಫ್ಯಾಮಿಲಿಯಲ್ಲಿ ಕುಟುಂಬದ ಸದಸ್ಯರು ಇರಬೇಕು ಅಂತ ಅವಳಿಗೆ ಸಮಾಧಾನ ಹೇಳಬೇಕು, ಹೆರಿಗೆ ಪೇನ್ ಆಗ್ತಿರುತ್ತೆ ಎಲ್ಲ. ಅಂಥ ಸಂದರ್ಭದಲ್ಲಿ ಈಗ ಮಗು ತೀರ್ಕೊಂಡು ಬಂದಿತ್ತು ಅಂದರೆ ಒಳಗೆ ಅಲ್ಲಿ ಸಮಾಜದ ಕುಟುಂಬದ ಸಹಕಾರ ಮತ್ತು ಅವ್ರಿಗೆ ನಾವು ತಿಳಿಸಿ ಹೇಳಬೇಕಾಗತ್ತೆ. ಅವಳು ಮೊದಲೇ ವೇದನೆ ಇರ್ತೈತಿ. ಇಂಥ ಸಂದರ್ಭದಲ್ಲಿ ಮಾನಸಿಕ ಅಸ್ವಸ್ಥತೆ ಆಗೋದು ಬಹಳ ತೊಂದರೆ ಇರ್ತೈತಿ. ಸೈಕಲಾಜಿಕಲ್ ಡಿಪ್ರೆಷನ್ ಅಂತೀವಿ, ಪೇಷಂಟ್ ಗೋಸ್ ಇನ್ ಟು ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಇವು ಮಾನಸಿಕ ರೋಗಕ್ಕೂ ಗುರಿ ಆಗ್ತಾರೆ. ಅದಕ್ಕೆ ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ಕುಟುಂಬದವ್ರ ಮಧ್ಯೆ ಇರಬೇಕು, ಅವಳಿಗೆ ಎನ್ಕರೇಜ್ ಮಾಡ್ಕೋತಿರ್ಬೇಕು, ಸಪೋರ್ಟ್ ಮಾಡ್ತಿರ್ಬೇಕು, ಇದೇನಾಗಿಲ್ಲ, ಇದೊಂದು ಆಗಿದ್ದು ಹೋಯ್ತು, ಮುಂದಿನ ಸಲ ಸರಿಯಾಗಿ ಕಾಳಜಿ ಮಾಡಿ, ನಿನಗೊಂದು ಸರಿಯಾದ ಮಗು ಆಗುವಂಥವು ಕಾಳಜಿ ಮಾಡೋಣ ಅಂತ ಹೇಳಿ ಒಂದು ಅವ್ರಿಗೆ ಸಪೋರ್ಟ್ ಕೊಡ್ತಾ ಇರ್ಬೇಕು, ನಾವು ಉತ್ತೇಜಿಸ್ಕೋತಿರ್ಬೇಕಾಗತ್ತೆ. ಆಕಿನ ಒಬ್ಬಳನೇ ಇರ್ಲಿಕ್ಕೆ ಬಿಡಬಾರ್ದು. ಒಬ್ಬಳನೇ ಇರೋದ್ರಿಂದ ಅದನ್ನೇ ಯೋಚನೆ ಬರ್ತೈತೆ, ಐ ಲಾಸ್ಟ್ ಮೈ ಬೇಬಿ, ದಿಸ್ ಈಸ್ ಅ ಡಿಪ್ರೆಷನ್. ಆಮೇಲೆ ಅವಳಿಗೆ ಒಂಥರ ತಿರಸ್ಕಾರ ಮನೋಭಾವ ಬರ್ತೈತೆ, ಇವರೆಲ್ಲ ಸರಿ ನಾನು ನೋಡಲಿಲ್ಲ, ಇವ್ರು ಮಾಡಲಿಲ್ಲ ಅಂತ. ಅದಕ್ಕೆ ಆ ರೀತಿ ಬರಬಾರ್ದಂಗೂ ನಾವು ಸರಿಯಾದ ಕಾಳಜಿ ಮಾಡಿಸ್ಬೇಕು. ಮುಂದಿನ ಸಲ ಹಿಂಗೆಲ್ಲ ಬಾ ಅಂಥೇಳಿ ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋ, ಯಾಕಂದ್ರೆ ಅವಳು ಮಗು ಕಳ್ಕೊಂಡಿರ್ತಾಳೆ, ಹಾಲು ಕುಡ್ಸೋಕ್ಕಾಗಲ್ಲ, ಹಾಲು ಬರಬಾರ್ದಂಗೂ ಮಾತ್ರೆ ಅಥವಾ ಗುಳಿಗೆ ಔಷಧಿ ಕೊಡಬೇಕಾಗುತ್ತೆ, ಮತ್ತು ಅವಳಿಗೆ ಸರಿಯಾಗಿ ಎಂದು ಬರಬೇಕು ಎಲ್ಲ ಹೇಳಬೇಕು. ನಾವು ಆದಷ್ಟು ಈ ಸತ್ತು ಮಗು ಒಳಗಿದ್ದಾಗ ಹೆರಿಗೆ ಮಾಡಿಸೋದನ್ನ ನಾವು ಶಸ್ತ್ರಚಿಕಿತ್ಸೆಯಿಂದ ಮಾಡೋದಿಲ್ಲ, ನ್ಯಾಚುರಲಿ ಅದಕ್ಕೇ ಬಿಡ್ತೀವಿ. ಯಾಕಂದ್ರೆ ಅವಳಿಗೆ ಒಮ್ಮೆ ನಾವು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅವಳದು ಪ್ರೆಗ್ನೆನ್ಸಿ ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗೆಯೋದು ನಂಬರ್ಸ್ ಕಡಿಮೆ ಆಗುತ್ತೆ, ಚಾನ್ಸಸ್ ಕಡಿಮೆ ಆಗುತ್ತೆ. ಅದಕ್ಕೆ ಈ ವೈದ್ಯಕೀಯ ಸಲಹೆ ಸೇವೆ ಕೊಡುವವರು, ಕಾಳಜಿ ಕೊಡುವವರು, ಕುಟುಂಬದವರು, ಗಂಡನ್ನ ನಾನು ಬಹಳ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ಆಮೇಲೆ ಸಮಾಜದ ಜನರನ್ನು ಒಂದು ಒಳ್ಳೆಯ ರೀತಿ ನೋಡಬೇಕು. ಅವರು ಆ ಆಸ್ಪತ್ರೆಗೆ ಆಮೇಲೆ ಹೋಗೋದೇ ಇಲ್ಲರಿ, ಬಟ್ ಆ್ಯಕ್ಚುಲಿ ಯಾಕಂದ್ರೆ ಐ ಹ್ಯಾವ್ ಲಾಸ್ಟ್ ದಿಸ್ ಬೇಬಿ ಇನ್ ದಿಸ್ ಸೊ ಐ ಡೋಂಟ್ ವಾಂಟ್ ಟು ಗೋ ಅಂತ ಅದಿರಬಾರ್ದು. ಅವ್ರಿಗೆ ಗೊತ್ತಿರುತ್ತೆ ಯಾವ ಕಾರಣಕ್ಕೆ ಈ ಮಗು ತೀರ್ಕೊಂಡಿದೆ ಅಂತ. ಆ ಡಾಕ್ಟರ್ ಹತ್ರನೇ ಹೋದರೆ ಅವ್ರು ಒಳ್ಳೆ ಮೇಲಿನ ಡಾಕ್ಟರ್ ಬೇಕಂದ್ರೂ ಅವ್ರಿಗೆ ಅಲ್ಲಿ ಕಳಿಸ್ತಾರೆ, ಏನು ಕಾರಣ ಇರೋದಿರ್ಬೋದು ಅಂತೇಳಿ ಅದನ್ನು ತಪಾಸ್ ಮಾಡ್ತಾರೆ. ಮತ್ತು ಡೆಲಿವರಿ ಮಾಡಿಸೋದಾದರೂ ಅದು ತೊಂದರೆ ಆಗೋಕ್ಕಿಂತ ಡೆವಲಪ್ ಆಗೋಕ್ಕಿಂತ ಮೊದಲನೇ ಡೆಲಿವರಿ ಮಾಡಿಸ್ತಾರೆ. ಸೊ ಮತ್ತು ಈ ರೀತಿ ತೊಂದರೆ ಆದಾಗ ಮುಂದಿನ ಪ್ರೆಗ್ನೆನ್ಸಿ ಗರ್ಭಾವಸ್ಥೆನ ಒಳ್ಳೆ ಆಸ್ಪತ್ರೆ ಒಳಗೆ ತೋರಿಸಿ, ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ, ಅದ್ರ ಜೋಡಿ ಸರಿಯಾಗಿ ಹೇಳಿದ್ದನ್ನ ಪಾಲನೆ ಮಾಡಬೇಕು ಅಂತೇಳಿ ನಾನು ಇದನ್ನ ನಾವು ಮಾನಸಿಕ ಖಿನ್ನತೆಗೊಳಗ ಆಗಬಾರ್ದಂಗ ಇವೆಲ್ಲ ಕಾಳಜಿ ಮಾಡುವಂತ ಪರಿಸ್ಥಿತಿ, ಆ ಹೆಣ್ಮಗಳು ಹೆಲ್ದಿ ಅದಾಳ ಇಲ್ಲ ಅಂತೇಳಿ ಅದು ಹೆರಿಗೆ ಆದ್ಮೇಲೆನು ಸರಿಯಾಗಿ ಬಂದು ತೋರಿಸ್ಕೊಂಡು ಹೋಗ್ಬೇಕು. ಇದನ್ನ ಇಷ್ಟು ನಾವು ಮಾಡಬೇಕಾಗುತ್ತೆ.
1: ಸರ್, ಇನ್ನು ಕೊನೆಯದಾಗಿ ಈ ದಿನದ ಅಂಗವಾಗಿ ನಮ್ಮ ಕೇಳಿ ವಣಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಇದು ಗರ್ಭಾವಸ್ಥೆ ಸುರಕ್ಷಿತ ತಾಯ್ತನ ಕೇವಲ ಮಹಿಳೆಗೆ ಸಂಬಂಧಪಟ್ಟದ್ದು ಅಲ್ಲ, ಇಡೀ ಕುಟುಂಬಕ್ಕೆ ಮತ್ತು ದಂಪತಿಗಳಿಬ್ಬರಿಗೂ ಅಲ್ಲದೆ ಕುಟುಂಬ ಸದಸ್ಯರು, ಸಮುದಾಯದ ಕಾಳಜಿ, ವೈದ್ಯಕೀಯ ವ್ಯವಸ್ಥೆಯ ಕಾಳಜಿ ಎಲ್ಲರೂ ನಾವು ಸರಿಯಾಗಿ ಮಾಡಬೇಕು. ಮೊದಲನೇದಾಗಿ ಹೆಣ್ಮಗಳು ಹುಟ್ಟಿದ ತಕ್ಷಣದಿಂದನೇ ಅಡಲಸೆಂಟ್ ಅಂತೀವಿ, ಆಸ್ ಅ ಚೈಲ್ಡ್ ಹೆಲ್ದಿ ಇದ್ದಾಳೋ ಇಲ್ಲೋ, ಅಡಲಸೆಂಟ್ ಅಂದರೆ ಇವು ಯೌವನಾವಸ್ಥೆ ತಾರುಣ್ಯಾವಸ್ಥೆಯಲ್ಲಿ ಆಕೆ ಹೆಲ್ದಿ ಆರೋಗ್ಯವಂತನಾಗಿದ್ದಾಳೆ ಪ್ರೆಗ್ನೆನ್ಸಿಕ್ಕಿಂತ ಮೊದಲು. ಈಗ ನಾವು ಪ್ರತಿಯೊಂದು ನೀವು ಯಾರು ಚೆಕ್ ಮಾಡಿರೋದನ್ನ ಆರಾಮದನ್ನ ಅಂತ ಗ್ರಾಂಟೆಡ್ ಇರ್ತೀವಿ, ಬಟ್ ನೀವು ಚೆಕ್ ಮಾಡಿಸಿದಾಗ ನಂಗೆ ಥೈರಾಯ್ಡ್ ಐತೇನು, ಡಯಾಬಿಟಿಸ್ ಐತೇನು, ನಂಗೆ ಮೈಯಾಗ ರಕ್ತಹೀನತೆ ಐತೇನು, ಐರನ್ ಡೆಫಿಷಿಯನ್ಸಿ ಐತೇನು, ಇವನ್ನೆಲ್ಲ ಗೊತ್ತಾಗೋದು ಯಾವಾಗ ನಾವು ಆಸ್ಪತ್ರೆಗೆ ಅಥವಾ ಡಾಕ್ಟರ್ ಹತ್ರ ಹೋಗಿ ತಪಾಸಿಸು. ಸೊ ನಾನು ಅತ್ಯಂತ ಕಳಕಳಿಯಿಂದ ಇಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ನಿಮ್ಮ ಹುಡುಗಿ ಮದುವೆ ಮಾಡೋಕ್ಕಿಂತ ಮೊದಲು ಅವಳು ಆರೋಗ್ಯವಾಗಿದ್ದಾಳೆ ಅದನ್ನು ಮುಚ್ಕೋಬಾರ್ದು. ಅವ್ರಿಗೆ ಏನು ತೊಂದರೆ ಇದ್ರೂ ಓಪನ್ ಆಗಿ ಮಾಡಿದರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು. ಯಾಕಂದರೆ ಪ್ರೆಗ್ನೆನ್ಸಿಕ್ಕಿಂತ ಮೊದಲು ಕಾಳಜಿ ಮಾಡೋದು, ಕೆಲವೊಂದು ಸಲ ಬಿ ಪಿ ಇರುತ್ತೆ, ಕೆಲವೊಂದು ಸಲ ಫಿಟ್ಸ್ ಎಪಿಲೆಪ್ಸಿ ಕಾಯಿಲೆ ಇರುತ್ತೆ, ಇವನ್ನ ನಾವು ಸುರಕ್ಷಿತ ಔಷಧಿಗಳಿಗೆ ಚೇಂಜ್ ಮಾಡಬೇಕಾಗುತ್ತೆ. ನಾವೇ ಇಲ್ಲಿ ಎಷ್ಟೊಂದು ಗರ್ಭಿಣಿ ಗರ್ಭಾವಸ್ಥೆಯನ್ನು ತೆಗಿಬೇಕಾಗ್ತದೆ, ಯಾಕಂದ್ರೆ ಅವು ಸುರಕ್ಷಿತವಲ್ಲದ ಗುಳಿಗೆಗಳನ್ನ ತಗೋತಿರ್ತಾರೆ, ಅವ್ರ ಪ್ರೆಗ್ನೆನ್ಸಿ ಇರೋದಿಲ್ಲ, ಆ ಪ್ರೆಗ್ನೆನ್ಸಿದೊಳಗೆ ಅವು ಸೇಫ್ ಇರಲ್ಲ ರೀ. ಸೊ ಅವನ್ನ ಸೇಫ್ ಔಷಧಿಗೆ ಮಾರ್ಪಡಿಸಬೇಕು. ಅವಳು ಹೆಲ್ದಿ ಇರಲಿಲ್ಲ ಅಂದರೆ ಹೆಲ್ದಿ, ಸ್ಥೂಲ ಕಾಯ್ದವಳು ಇಲ್ದ್ರಂದ್ರೆ ವೇಟ್ ಇಳಿಸಕ್ಕೆ ಹೇಳ್ತೀವಿ. ಆಮೇಲೆ ಈಗಿನ ಹುಡುಗಿಯರಲ್ಲಿ ನಾನು ನೋಡ್ತಾ ಇದ್ದೀನಿ ಎಕ್ಸಸೈಸ್ ಇರೋದಿಲ್ಲ, ಜಂಕ್ ಫುಡ್ ತಿಂತಾರೆ, ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಈಗಿನ ಕಾಯಿಲೆ ಒಳಗೆ ಪಿ ಸಿ ಒ ಎಸ್ ಅಂತೀವಿ, ಇದಕ್ಕೆ ಪಾಲಿ ಮೆಟಬಾಲಿಕ್ ಎಂಡ್ರೋಮಿಕ್ ಎಂಡೋಕ್ರೈನ್ ಸಿಂಡ್ರೋಮ್ ಅಂತಾರೆ. ಈಗ ಅದಕ್ಕೆ ಮೊದಲು ಪಿ ಸಿ ಒ ಎಸ್ ಅಂತ, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತಿದ್ವಿ. ಈಗ ಅಂದರೆ ಸ್ಥೂಲ ಕಾಯ ತಿಂಗಳ ಸರಿಯಾಗೋದಿಲ್ಲ, ಈ ಗಂಡ್ಮಕ್ಳ ಥರ ಈ ಮೀಸೆ ಬರೋದು, ಕೂದಲು ಬೇರೆ ಕಡೆ ಎಲ್ಲ ಬರೋದು, ಇವನ್ನೆಲ್ಲ ನೋಡ್ತೀವಿ. ಅವ್ರಿಗೆ ಮಕ್ಕಳಾಗೋಕ್ಕೂ ತೊಂದರೆ ಆಗ್ತದೆ. ಅದಕ್ಕೆ ನಾ ಹೆಲ್ದಿ ಇದೀನೋ ಇಲ್ಲ, ಆರೋಗ್ಯವಂತರಾಗಿ ಇದೀನೋ ಇಲ್ಲ ಅಂತ ಮೊದಲು ದಯವಿಟ್ಟು ಚೆಕ್ ಮಾಡ್ಕೊರಿ. ಮತ್ತು ಗರ್ಭಾವಸ್ಥೆಯಲ್ಲಿ ಸುರಕ್ಷಿತ ತಾಯ್ತನಕ್ಕೆ ಬಹಳೊಂದು ಕೆಲವೊಂದು ತಪಾಸಣೆಗಳಿರ್ತವೆ, ಅವನ್ನೆಲ್ಲ ಸರಿಯಾಗಿ ಮಾಡಿಸ್ಕೊಂಡ್ರೆ ನಾನು ಒಂದು ಮಾತು ಹೇಳ್ಬೋದು, ನಾವು ಗರ್ಭಧಾರಣಾ ಪೂರ್ವ ಕಾಳಜಿಯನ್ನು ವ್ಯವಸ್ಥಿತವಾಗಿ ಮಾಡಿದರೆ ಆರೋಗ್ಯ, ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಅಂಶ ಏನಂದ್ರೆ, ಈಗ ನಾವು ಸುರಕ್ಷಿತ ತಾಯ್ತನಕ್ಕೆ ಯಾವುದಾದ್ರೂ ಒಂದು ಮುಖ್ಯ ಕಾರಣ ಅಂತ ಹೇಳಬೇಕಂದ್ರೆ ಅವಳು ಆ ಹೆಣ್ಮಗಳ ಆರೋಗ್ಯ ಸ್ಥಿತಿ, ಆಪ್ಟಿಮಲ್ ಸ್ಟೇಟ್ ಆಫ್ ಹೆಲ್ತ್ ಎಟ್ ದ ಎಂಟ್ರಿ ಆಫ್ ಪ್ರೆಗ್ನೆನ್ಸಿ ಅಂತ. ಗರ್ಭಾವಸ್ಥೆಯೊಳಗೆ ಕಾಲಿಡಕ್ಕಿಂತಲೂ ಮೊದಲು ಅವಳು ಆರೋಗ್ಯವಾಗಿ ಇದ್ರೆ ಅವಳಿಗೆ ಸುರಕ್ಷಿತ ತಾಯ್ತನ ಆಗ್ತದೆ ಅಂತ ಹೇಳ್ಬೋದು. ಸರಿಯಾಗಿ ತಪಾಸಣೆ ಮಾಡಿಸ್ಕೊಳ್ಳೋದ್ರಿಂದ ಗರ್ಭಾವಸ್ಥೆಯಲ್ಲಿ ಬರುವಂತಹ ತೊಂದರೆಗಳನ್ನು ಮೊದಲೇ ಕಂಡು ಹಿಡಿದು ನಾವು ಸರಿಯಾಗಿ ಕಾಳಜಿ ಕೊಟ್ಟರೆ ಸುರಕ್ಷಿತ ಮತ್ತು ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗುವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ನಾನು ಕುಟುಂಬದ ಸದಸ್ಯರಿಗೂ ಸಮುದಾಯದ ಸದಸ್ಯರಿಗೂ ಒಂದು ವಿನಂತಿ ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅಪಾರ್ಟ್ ಫ್ರಮ್ ದ ವರದಕ್ಷಿಣೆ ಬಿಟ್ಟು ಮೊದಲನೇ ಹೆರಿಗೆ ತಾಯಿ ತವ್ರ ಮನೆಯವ್ರದ್ದು, ಗಂಡನ ಮನೆಯವರು ಎಷ್ಟೇ ಇದನ್ನಿದ್ರು ಮಾತಾಡಂತಾರೆ, ಮತ್ತು ತವ್ರ ಮನೆಯವರು ಇನ್ಸಿಸ್ಟ್ ಮಾಡಬಾರ್ದು. ಈಗ ಒಂದೊಂದು ಸಲ ನೋಡ್ತೀನಿ, ಇಲ್ಲರಿ ಅದು ನಾವು ಕರ್ಕೊಂಡೋಗಿ ನಾವು ಮಾಡಿಸ್ಕೋತೀವಿ ಅಂತೇಳಿ ದಯವಿಟ್ಟು ಆ ರೀತಿ ಮಾಡ್ಕೋಬೇಡ್ರಿ. ಎಲ್ಲಿ ಒಳ್ಳೆಯ ಕಾಳಜಿ ಸಿಗುವಂಥ ಜಾಗ ಇರ್ತದೆ, ಆಸ್ಪತ್ರೆ ಇರ್ತದೆ, ಅಲ್ಲೇ ಮಾಡಿಸ್ಕೊರಿ. ಬೇಕಾದ್ರೆ ನೀವೇ ಖರ್ಚು ಕೊಡೋದಿದ್ರು ಕೊಡ್ರಿ, ಬಟ್ ಅಲ್ಲೇ ಮಾಡಿಸ್ರಿ. ಅದು ಬಿಟ್ಟು ಒಳ್ಳೆ ಜಾಗದಿಂದ ಹಳ್ಳಿಗಳು ಕರ್ಕೊಂಡೋಗಿ ತೊಂದರೆ ಮಾಡಿಸ್ಕೊಂಡು ಹಳ್ಳಿ ಬರಬಾರ್ದು ಅಂತ ಈ ಮೂಲಕ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಕುಟುಂಬದ ಸದಸ್ಯರಿಗೂ ಮತ್ತು ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರಲಿ. ನೀವು ದಯವಿಟ್ಟು ಅತ್ತೆನ ನಿಮಗೆ ತೊಂದರೆ ಆಗಿದೆ ಅಂತೇಳಿ, ನೀವು ಒಂದು ಕಾಲದಲ್ಲಿ ಬೇರೆ ಇದ್ರಿ, ಈಗ ನಾನು ಈಗಿನ ಸ್ಟೂಡೆಂಟ್ಗಳಿಗೆ ನೋಡಿದ್ರೆ ತುಂಬ ಫರ್ಕ್ ಇದೆ. ಯಾಕಂದರೆ ಇವತ್ತು ನಾನು ಒಂದು ಆರ್ಟಿಕಲ್ ಹುಡುಕ್ಬೇಕಾದ್ರೆ ನಾವು ದಿಲ್ಲಿಗೆ ಅದು ಎಲ್ಲ ಬರೆದು ಕಳಿಸಿ ಅಮೌಂಟ್ ತುಂಬಿ ವೇಟ್ ಮಾಡಿ, ಇವತ್ತು ಅವ್ರ ಮೊಬೈಲ್ನಾಗ ಟಿಕ್ ಮಾಡಿದ್ರೆ ಅದು ಆರ್ಟಿಕಲ್ ಬರುತ್ತೆ. ಸೊ ನಾನು ನೀರು ಹೊತ್ಕೊಂಡು ಬಂದೇನೆ 5-5 ಕಿಲೋಮೀಟರ್, ನನ್ನ ಸಸಿನೂ ಬರಲಿ ಅಂತ ಅಲ್ಲ, ಅವಳ ನಶೀಬ್ ಚೆನ್ನಾಗಿದೆ, ಟ್ಯಾಪ್ ಮನಿ ಹತ್ರ ಬಂದದ್ದು. ಸೊ ಆ ರೀತಿ ನಾವು ನೋಡಬೇಕು, ಒಂದು ಒಳ್ಳೆ ಭಾವನೆಯಿಂದ ಅತ್ತೆ ಸೊಸೆ ಸಂಬಂಧ ಅತ್ಯಂತ ಸುಮಧುರ ಇರಬೇಕು. ತಾಯಿನ ಮರ್ತಿರ್ಬೇಕು ಆ ರೀತಿ, ಇವಳು ಮಗಳನ್ನ ಮರ್ತಿರ್ಬೇಕು ಈ ರೀತಿ ಇರಬೇಕು. ಥ್ಯಾಂಕ್ ಯು.
1: ಖಂಡಿತ ಸರ್. ಸರ್, ಅತ್ಯಮೂಲ್ಯ ಮಾಹಿತಿ ಹಾಗೂ ತಮ್ಮ

0: ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು, ನಿಮಗೂ ಧನ್ಯವಾದಗಳು.
0: ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭಧಾರಣೆ ಮತ್ತು ಶಿಶು ನಷ್ಟ ಸ್ಮರಣಾ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂಬಿ ಬೆಲ್ಲದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777